ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕ ವರ್ಷ ಆಷಾಢ ಮಾಸದ 26ನೇ ದಿನ ಅಂದರೆ 2026ನೇ ಇಸ್ವಿ ಜುಲೈ ತಿಂಗಳ 17ನೇ ತಾರೀಕು ಶುಕ್ರವಾರ. ಈಗ ವೇಳೆ 5:58:37. ನಮ್ಮ ನಿಲಯದ ಮುಂಜಾನೆಯ ದುರ್ಗೋದಯ ಪ್ರಸಾರ ಕಾರ್ಯವನ್ನು ಎಫ್ಎಂ ಕಂಪನಾಂಕ 102.6 MHz ಇದೀಗ ಆರಂಭಿಸುತ್ತಿದ್ದೇವೆ. ಸಂಪತ್ತು, ಸಂಬಂಧಗಳು ಅಥವಾ ಯೌವನದ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬೇಡಿ. ಕಾಲವು ಕ್ಷಣಾರ್ಧದಲ್ಲಿ ಎಲ್ಲವನ್ನೂ ಕಸಿದುಕೊಳ್ಳುತ್ತದೆ. ಭಗವಂತನನ್ನು ಅರಿತು ಸಾಧಿಸಿ ಶಂಕರಾಚಾರ್ಯರ ಈ ಶುಭನುಡಿಯೊಂದಿಗೆ ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಎಸ್ ಬಸವರಾಜ್ ಬಸೂರನ ನಮಸ್ಕಾರಗಳು ಹಾಗೂ ಮುಂಜಾನೆಯ ಕಾರ್ಯಕ್ರಮ ಆಲಿಸಲು ಪ್ರೀತಿಯ ಸ್ವಾಗತ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಸುದರ್ಶನ್ ಕುಮಾರ್ ಅವರಿಂದ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಯೊಂದನ್ನು ಕೇಳುವಿರಿ. 6:40 ಕೆಳದಿ ಶಿವಪ್ಪನಾಯಕ UAHS ನೇಗಿಲ ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭತ್ತದಲ್ಲಿ ಉಳಿಕೆ ತೇವಾಂಶಗಳ ಬೆಳೆಗಳ ನಿರ್ವಹಣೆ ಕುರಿತು ಮಾಹಿತಿ ನೀಡುವವರು ಬೇಸಾಯಶಾಸ್ತ್ರ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ವಿಜ್ಞಾನಿ ಡಾಕ್ಟರ್ ರುದ್ರಗೌಡ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ. 6:45 ರೈತರಿಗೆ ಸಲಹೆ, 6:50 ಆರೋಗ್ಯ ಬಿಂದು, ಆಯುರ್ವೇದದಲ್ಲಿ ಆಹಾರ ವಿಧಿ ವಿಶೇಷ, ಈ ವಿಷಯವಾಗಿ ಮಾಹಿತಿ ಡಾಕ್ಟರ್ HM ಸ್ಫೂರ್ತಿ ಪ್ರಸಾದ್ ಅವರಿಂದ. 7:00 ದಿನಚರಿ, 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ, ಇಂದು ಬೆಳಗ್ಗೆ 7:45, 8:30 ಹಾಗೂ 9:30 ಚಿತ್ರಗೀತೆಗಳನ್ನು ವಿತರಿಸುತ್ತೇವೆ. ಈ ಮಧ್ಯೆ 9:05 ನಲ್ನುಡಿ ಬದುಕಿಗೊಂದು ಹಿತ ನುಡಿ ಬನ್ನಂಜೆ ಗೋವಿಂದಾಚಾರ್ಯ ಅವರಿಂದ. 9:10 ಗಾಂಧಿ ಸ್ಮೃತಿ ಮತ್ತು ಮೀರಾ ಭಜನ್ ಪ್ರಸ್ತುತಿ ಶಿವಪ್ರಕಾಶ್ DR. 10:00 ಜನರಂಜನಿ ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಜನಪದ ಗೀತೆಗಳು. 11:30 ಮಾಹಿತಿ ಕಣಜದಲ್ಲಿ ಸಾಧಕರ ಪರಿಚಯ, ವಿವಿಧ ಕ್ಷೇತ್ರಗಳ ಪರಿಚಯ. 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, ಮಹಿಳಾ ಕಾನೂನುಗಳು ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೀರಜ ಕಾರಟಗಿ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:30 ನಮ್ಮ ನಿಲಯದಿಂದ ಕೆಲವು ಪ್ರಕಟಣೆಗಳು. 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇಂದು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳು ಬಾ ಬೆಳಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳು. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಮುಂಬೈ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಈ ಸಂಜೆಯ ಚಂದ್ರಹುಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಗಣೇಶ್ ಬಾಬು HE. 5:30 ಪಲ್ಲವಿ ಅಂತ್ಯಕ್ಷರಿ ನೇರ ಫೋನಿನ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಬುಕ್ಕಂಬೂದಿ ಗ್ರಾಮದ ಎಂ ಬಸವರಾಜಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.

ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಬುಕ್ಕಂಬೂದಿ ಗ್ರಾಮದ ಎಂ ಬಸವರಾಜಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ. 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. 6:35ಕ್ಕೆ ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಬೆಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಎಲ್ ರೂಪಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:20ಕ್ಕೆ ನಮ್ಮ ನಿಲಯದಿಂದ ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳು. ಇಂದು ರಾತ್ರಿ 7:45ಕ್ಕೆ ನಮ್ಮ ನಿಲಯದಿಂದ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ಆರ್ಯರು ಬಂದವರಲ್ಲ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಕೆ ಜೋಶಿ. 8:00ಗೆ ಜನರಂಜನಿ, ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ. 8:45ಕ್ಕೆ ವಚನಗಳು. 9:15ಕ್ಕೆ ಭಾವಗೀತೆಗಳನ್ನು ಕೇಳಬಹುದು. 9:30ಗೆ ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳು. 10:00ಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ವೇಳೆ 6 ಗಂಟೆ 5 ನಿಮಿಷ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಇಂದಿನ ನಮನ ಕಾರ್ಯಕ್ರಮದ ಆರಂಭದಲ್ಲಿ ವಿಜಯದಾಸರ ರಚನೆ, ಹಾಡಿದ್ದಾರೆ ಆರ್ ಚಂದ್ರಿಕಾ. ಉಮಾ ಕಾತ್ಯಾಯಿನಿ ಗೌರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮನ ಭಕ್ತಿ ಸಂಗೀತದ ಕಾರ್ಯಕ್ರಮ ಕೇಳುತ್ತಿರುವಿರಿ. ಶ್ರೋತೃಗಳೇ, ಇಂದಿನ ನಮನದಲ್ಲಿ ಇದೀಗ ಮೈಸೂರಿನ ಸಂತ ಫಿಲೋಮಿನ್ ಕ್ಯಾಥೆಡ್ರಲ್ ಚರ್ಚ್ ಬಗ್ಗೆ ಒಂದಿಷ್ಟು ಕಿರು ಮಾಹಿತಿ. ಹಿಂದೂ ಧರ್ಮದಲ್ಲಿ ದೇವಾಲಯಗಳಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡಿರುವಂತೆ ಕ್ರಿಶ್ಚಿಯನ್ ಧರ್ಮದಲ್ಲಿ ನಾವು ಚರ್ಚ್ಗಳಿಗೆ ಅತಿ ಪ್ರಧಾನ ಪಾತ್ರವನ್ನು ವಹಿಸಿರುವುದನ್ನು ನೋಡಬಹುದು. ನಮ್ಮ ಕರ್ನಾಟಕದ ಮೈಸೂರಿನಲ್ಲಿರುವ ಸೇಂಟ್ ಫಿಲೋಮಿನ್ ಚರ್ಚ್ ಪ್ರಸಿದ್ಧವಾದದ್ದು. ಅಂದಿನ ಮೈಸೂರಿನ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ 1843 ಈ ಚರ್ಚ್ ನಿರ್ಮಾಣದ ಪ್ರಕ್ರಿಯೆ ನಡೆಯುತ್ತೆ. 1926 ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರ ಖಾಸಗಿ ಕಾರ್ಯದರ್ಶಿ ಟಿ ತೊಂಬು ಚಟ್ಟಿ ಅವರ ಪ್ರಯತ್ನದ ಫಲವಾಗಿ 1933 ಅಕ್ಟೋಬರ್ 28 ಚರ್ಚ್ಗೆ ಅಡಿಪಾಯ ಹಾಕಿದರು. ಈ ಚರ್ಚ್ನ ವಿನ್ಯಾಸಗೊಳಿಸಿದ ಫ್ರೆಂಚ್ ವಿನ್ಯಾಸಕಾರ ಡ್ಯಾಲಿ. ನಿಯೋಗೋತಿಕ್ ಶೈಲಿಯಲ್ಲಿದೆ ಈ ಚರ್ಚ್. ಅವಳಿ ಗೋಪುರಗಳು 175 ಎತ್ತರವನ್ನು ಹೊಂದಿವೆ. ಅವು ಕಲೋನಾ ಕ್ಯಾಥೆಡ್ರಲ್ನ ಗೋಪುರಗಳನ್ನು ಮತ್ತು ನ್ಯೂಯಾರ್ಕ್ ನಗರದ ಸೇಂಟ್ ಪ್ಯಾಟ್ರಿಕ್ ಚರ್ಚ್ನ ಗೋಪುರಗಳನ್ನು ಹೋಲುತ್ತವೆ. ಚರ್ಚ್ ಒಳಗೆ 800 ಜನ ಕುಳಿತುಕೊಳ್ಳಬಹುದಾದ ಸಭಾಂಗಣವಿದ್ದು ಕ್ರಿಸ್ತನ ಜನನ, ಕೊನೆಯ ಭೋಜನ, ಶಿಲುಬೆಗೇರಿಸುವಿಕೆ, ಪುನರುತ್ಥಾನ ಮತ್ತು ಕ್ರಿಸ್ತನ ಆರೋಹಣದ ದೃಶ್ಯಗಳನ್ನು ಚಿತ್ರಿಸುವ ಬಣ್ಣದ ಗಾಜಿನ ಕಿಟಕಿಗಳನ್ನು ಒಳಗೊಂಡಿದೆ. ನಮ್ಮ ಮೈಸೂರಿನಲ್ಲಿರುವ ಈ ಚರ್ಚ್ ಏಷ್ಯಾದ 2 ಅತಿ ದೊಡ್ಡ ಚರ್ಚ್ ಎಂದು ಹೇಳಲಾಗುತ್ತದೆ. ಇದಾಗಿತ್ತು ಇಂದಿನ ನಮನ ಕಾರ್ಯಕ್ರಮದಲ್ಲಿ ಮೈಸೂರಿನ ಸಂತ ಫಿಲೋಮಿನ್ ಕ್ಯಾಥೆಡ್ರಲ್ ಚರ್ಚ್ ಬಗ್ಗೆ ಒಂದಿಷ್ಟು ಕಿರು ಮಾಹಿತಿ.

ನಮನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಬಿಕೆ ಸುಮಿತ್ರ ಹಾಡಿರುವ ಭಕ್ತಿಗೀತೆ ವೇದ ಸ್ವರೂಪನ ಹೃದಯ ವಿಹಾರಿಣಿ ವಾಣಿ ಸರಸ್ವತಿ ಕಾಪಾಡು ನೀ.

ಇದುವರೆಗೆ ನಮನ ಭಕ್ತಿ ಸಂಗೀತದ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುತ್ತೀರಿ.

0: ಚಿಂತನ ಸುದರ್ಶನ್ ಕುಮಾರ್ ಅವರಿಂದ.
1: ಮೌನವು ಶ್ರದ್ಧೆ, ಶಾಂತಿ, ಆತ್ಮನಿಗ್ರಹ ಮತ್ತು ಜ್ಞಾನಕ್ಕೆ ದಾರಿ ತೆರೆದಿಡುವ ಶಕ್ತಿಶಾಲಿ ಸಾಧನವಾಗಿದೆ. ಪ್ರಪಂಚದ ಮಹಾನ್ ಚಿಂತಕರು, ಯೋಗಿಗಳು, ಮಹಾತ್ಮರು ಮೌನದ ಮಹತ್ವವನ್ನು ಬಲವಾಗಿ ಅನುಭವಿಸಿದ್ದಾರೆ. ಪ್ರಪಂಚದಲ್ಲಿ ಕೆಲವರು ಮೌನವನ್ನು ಅಜ್ಞಾನ ಅಥವಾ ಬಲಹೀನತೆಯ ಸಂಕೇತವೆಂದು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಮೌನವು ಶಕ್ತಿಯ ರೂಪವಾಗಿದೆ. ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಲ್ಪಟ್ಟ ಮೌನವು ಸಂಘರ್ಷ ಭೇದವನ್ನು ಉಂಟು ಮಾಡಬಹುದು. ಆದ್ದರಿಂದ ಮೌನವು ಎಲ್ಲಿ ಉಪಯುಕ್ತ, ಎಲ್ಲಿ ಅಗತ್ಯವೋ ಎಂಬ ಜ್ಞಾನವಿರಬೇಕು. ಮೌನ ಎಂದರೆ ಕೇವಲ ಮಾತು ಆಡದೆ ಬಾಯಿ ಮುಚ್ಚಿಕೊಂಡಿರುವುದು ಅಲ್ಲ. ಅದು ಮನಸ್ಸಿನ ಸ್ಥಿರತೆ, ಆತ್ಮಸಾಧನೆ, ಜ್ಞಾನಾನ್ವೇಷಣೆ, ಸಂಯಮ ಮತ್ತು ಆಧ್ಯಾತ್ಮಿಕ ಚಿಂತನೆಯ ಮಾರ್ಗವಾಗಿದೆ. ಮೌನವು ಆಂತರಿಕ ಶಕ್ತಿ ಬೆಳೆಯಲು ಸಹಾಯ ಮಾಡುತ್ತದೆ. ಹಾಗಾದರೆ ಮೌನ ಯಾಕೆ ಬೇಕು? ಮೌನ ಆತ್ಮ ಪರಿಚಯಕ್ಕೆ ದಾರಿ. ಪ್ರತಿದಿನ ನಾವು ಪ್ರಪಂಚದ ಸಮಸ್ಯೆಗಳ, ಚರ್ಚೆಗಳ, ವಿವಾದಗಳ ಮಧ್ಯೆ ನಮ್ಮ ಒಳಗಿನ ಶಬ್ದವನ್ನು ಕೇಳುವುದನ್ನು ಮರೆಯುತ್ತೇವೆ. ಮೌನವೇ ನಮ್ಮ ಆಂತರಿಕ ತತ್ವವಾದ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ಮಾರ್ಗ. ಇದನ್ನು ಸ್ವಾಧ್ಯಾಯ ಅಥವಾ ಆತ್ಮ ಪರಿಚಯ ಎಂಬ ಆಧ್ಯಾತ್ಮಿಕ ಯಾತ್ರೆಯ ಪ್ರಾರಂಭವೆಂದು ಕರೆಯಬಹುದು. ಮೌನ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಅನಗತ್ಯ ಮಾತುಗಳು ತೊಂದರೆ, ಕಲಹ ಮತ್ತು ಬಿಕ್ಕಟ್ಟಿಗೆ ಕಾರಣವಾಗುತ್ತದೆ. ಮೌನದಿಂದ ಮನಸ್ಸು ವಿಶ್ರಾಂತಿಯನ್ನು ಪಡೆಯುತ್ತದೆ. ವಿಧಾನಗಳಾದ ಯೋಗ ಮತ್ತು ಧ್ಯಾನ ಮೌನದ ಸ್ಥಿತಿಯನ್ನು ತಲುಪಲು ಸಹಕಾರಿಯಾಗಿದೆ. ಮೌನ ಸಂಯಮ ಮತ್ತು ಶಿಸ್ತಿಗೆ ಸಹಾಯಕ. ಮಾತಿನ ಮೇಲೆ ನಿಯಂತ್ರಣ ಎಂಬುದೇ ಸಂಯಮದ ಪ್ರಾರಂಭ. ಮೌನದ ಅಭ್ಯಾಸ ವ್ಯಕ್ತಿಗೆ ತಾಳ್ಮೆ, ಶಿಸ್ತಿನ ಭಾವನೆ, ತ್ಯಾಗಶೀಲತೆ ಹಾಗೂ ನಾಲಿಗೆಯ ನಿಯಂತ್ರಣ ಮಾಡುತ್ತದೆ. ಇದು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಗೌರವ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೌನ ಸೃಜನಾತ್ಮಕತೆಯ ಬೆಳವಣಿಗೆಗೆ ಪೂರಕ. ಮೌನದ ಸಮಯದಲ್ಲಿ ವ್ಯಕ್ತಿಯ ಒಳಚಿಂತ

0: ಚಿಂತನೆಯಲ್ಲಿ ಹೊಸ ಕಲ್ಪನೆಗಳು ಹುಟ್ಟುತ್ತವೆ. ಹಲವಾರು ಕವಿಗಳು, ಲೇಖಕರು, ವಿಜ್ಞಾನಿಗಳು ಮೌನದ ಸಮಯದಲ್ಲಿ ಹೊಸ ಸಂಶೋಧನೆಗಳನ್ನು ಮಾಡಿದ್ದಾರೆ. ಮೌನ ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ಮೌನ ಶ್ರವಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೆಚ್ಚು ಮಾತನಾಡುವವರು ಇತರರ ಮಾತುಗಳಿಗೆ ಬೆಲೆ ನೀಡದೆ ಕೀಳಾಗಿ ಪರಿಗಣಿಸುತ್ತಾರೆ. ಮೌನದಿಂದ ಉತ್ತಮವಾಗಿ ಕೇಳುವ, ಅರ್ಥ ಮಾಡಿಕೊಳ್ಳುವ, ಸಹಾನುಭೂತಿಯೊಂದಿಗೆ ಸ್ಪಂದಿಸುವ ಶಕ್ತಿ ಬೆಳೆಯುತ್ತದೆ. ಉತ್ತಮ ನಾಯಕರು ಮೌನದಿಂದ ಹೆಚ್ಚು ಕಲಿಯುತ್ತಾರೆ. ಮೌನ ಸಮಸ್ಯೆಗಳ ಪರಿಹಾರಕ್ಕೆ ಸಹಾಯಕ. ಆಕ್ರೋಶ, ತೀವ್ರ ಭಾವನೆಗಳು ಪ್ರಬಲವಾದಾಗ ಉಚಿತವಾಗಿ ಪ್ರತಿಕ್ರಿಯೆ ನೀಡುವ ಬದಲು ಮೌನದಿಂದ ಪರಿಸ್ಥಿತಿಯನ್ನು ಸಮಾಧಾನದಿಂದ ನಿಭಾಯಿಸಬಹುದು. ಕೋಪದಲ್ಲಿ ಮೌನ, ನೋವಿನಲ್ಲಿ ಮೌನ, ಸಂತೋಷದಲ್ಲಿ ಮೌನ, ಇದು ಜೀವನದ ಸಮಸ್ಥಿತಿಯ ಸೂತ್ರವಾಗಿದೆ. ಮೌನ ಆಧ್ಯಾತ್ಮಿಕ ಸಾಧನೆಗೆ ಬಹುಮುಖ್ಯ. ನಾವು ಮಾತುಗಳನ್ನಷ್ಟೇ ನಂಬದೆ ಮೌನವನ್ನು ನಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಂಡರೆ ಶಾಂತಿ, ಜ್ಞಾನ ಮತ್ತು ಆತ್ಮಾನುಭೂತಿಯ ನೂತನ ದಾರಿ ತೆರೆಯುತ್ತದೆ. ಬದುಕನ್ನು ಉತ್ತಮಗೊಳಿಸಬೇಕಾದರೆ ಕೆಲವೊಮ್ಮೆ ಶಾಂತವಾಗಿರುವುದೇ ಶ್ರೇಯಸ್ಕರ.
1: ಇದುವರೆಗೆ ಸುದರ್ಶನ ಕುಮಾರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 6:35.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ರಾಮಚಂದ್ರ ಪೈ ವಿರಚಿತ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ ಸಮೂಹ ಸ್ವರಗಳಲ್ಲಿ.

0: ದೇಶಭಕ್ತಿ ಗೀತೆ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 6:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಡಿಸಬೇಕು.
2: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
3: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ, ಬೇಸಾಯ ತಜ್ಞರು, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಸೊ ನಮಗೆ ಇವತ್ತು ಪ್ರಮುಖವಾಗಿ ಏನಂತಂದ್ರೆ, ಈಗ ಭತ್ತ ಕಟಾವ್ ಆದ ತಕ್ಷಣ ಕಟಾವ್ ಮಾಡಿಬಿಟ್ಟು ಅದಕ್ಕೆ ಯಾವುದೇ ಬೆಳೆಯನ್ನು ಹಾಕಲ್ಲ. ಸೊ ಅವಾಗ ಏನಾಗ್ತದೆ, ಏನು ಸಮಸ್ಯೆ ಆಗ್ತದೆ ಅಂದರೆ, ನಮಗೇನಂದ್ರೆ ಈ ಕಳೆಗಳ ಸಮಸ್ಯೆ ಆಗ್ತಾ ಇರುತ್ತೆ ಆ್ಯಕ್ಚುವಲಿ. ಆಮೇಲೆ ತೇವಾಂಶ ಏನಂತಂದ್ರೆ ಮಣ್ಣಿಂದ ಆರೋಗ್ತದೆ. ಅದಕ್ಕೋಸ್ಕರ ನಾವೇನಂತಂದ್ರೆ, ಮತ್ತೆ ಇನ್ನೊಂದು ಏನಂತಂದ್ರೆ, ಈ ಭತ್ತಕ್ಕೆ ನಾವು ಮತ್ತೆ ಕಂಟಿನ್ಯೂಸ್ ಭತ್ತ ಬೆಳೀತಾ ಇರ್ತವೆ ಆ್ಯಕ್ಚುವಲಿ. ಸೊ ಅವಾಗ ಏನಾಗ್ತದೆ, ಈ ರೋಗ ಕೀಟಗಳು ಮತ್ತೆ ಏನಂತಂದ್ರೆ ಕಳೆಗಳ ಬೀಜಗಳು ಏನಂತಂದ್ರೆ ಸ್ಪ್ರೆಡ್ ಆಗ್ತಾ ಇರ್ತವೆ ಆ್ಯಕ್ಚುವಲಿ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂತಂದ್ರೆ, ಈ ಬೀಜಗಳನ್ನ ನಾವು ಹತೋಟಿ ಮಾಡ್ಬೇಕಾಗತ್ತೆ. ಕಳೆ ಬೀಜ ಒಂದೇ ಅಷ್ಟೇ ಅಲ್ಲ, ನಮಗೇನಂತಂದ್ರೆ ಈ ಒಂದು ತೇವಾಂಶವನ್ನು ಬಳಸಿಕೊಳ್ಳಬೇಕು, ಚೆನ್ನಾಗಿ ಬಳಸಿಕೊಳ್ಳಬೇಕು. ಸೊ ಅದಕ್ಕೋಸ್ಕರ ನಾವೇನಂತಂದ್ರೆ, ಈ ಒಂದು ಭತ್ತವ ಕಟಾವ ತಕ್ಷಣ ಸೊ ಆ ಉಳಿಕೆ ತೇವಾಂಶವನ್ನು ಬಳಸಿಕೊಂಡು ನಾವೇನಂತಂದ್ರೆ ಒಂದು ಹೆಸರನ್ನ ಚೆನ್ನಾಗಿ ಬೆಳಿಬಹುದು. ಹೆಸರು ಚೆನ್ನಾಗಿ ಬರುತ್ತೆ ಆಕ್ಚುಲಿ, ಅಥವಾ ಅಲಸಂದಿ ಅಂತ ಬರ್ತದೆ. ಸೊ ಆ ಹೆಸರು ಅಂದ್ರೆ ನಮ್ಮಲ್ಲಿ ಒಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ನಮ್ಮ ಕೃಷಿ ಮಹಾವಿದ್ಯಾಲಯದಲ್ಲಿ KKM3 ತಳಿ ಅಂತಿದೆ, ಚೆನ್ನಾಗಿ ಬರ್ತದೆ ಆಕ್ಚುಲಿ. ನಾವೇನಂತಂದ್ರೆ ಭತ್ತ ಕಟಾವ ತಕ್ಷಣ ನಾವು ಉಳಿದ ತೇವಾಂಶದಲ್ಲಿ ಈ ಒಂದು ಹೆಸರು ಬೆಳೆಯನ್ನ ಬೆಳಿಬಹುದು, ಅಥವಾ ಅಲಸಂದಿ ಬಳತದೆ. ನಮಗೆ UHS 28 ಅಂತ ಇದೆ, ಸೊ ಸಹ್ಯಾದ್ರಿಯುಕ್ತಿ ಅಂತ. ಸೊ ಆ ತಳಿಯನ್ನು ಬಳಕೋಬಹುದು, ಅಥವಾ ಬೇರೆ ಏನಂತಂದ್ರೆ ನಾವು ಉದ್ದು ಬೆಳೆಯನ್ನು ಬೆಳಿಬಹುದು ಈ ತರ ಉಳಿಕೆ ತೇವಾಂಶದಲ್ಲಿ. ಸೊ ನಂತರ ಈ ತರ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬಹುದು. ಇವನ್ ನಾವು ಹಸಿರೆಲೆ ಗೊಬ್ಬರವನ್ನ ಬೆಳಿಬಹುದು. ಸೊ ಅದು ಬೆಳೆದ ನಂತರ ನಮ್ಗೆ ಏನಂತಂದ್ರೆ ಅದರಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಸೊ ಯಾಕಂದ್ರೆ ನಾವು ಭತ್ತಕ್ಕೆ ಹಾಕಿರ್ತವೆ, ಸೊ ಅದಕ್ಕೆ ಏನಂತಂದ್ರೆ ನಾವು ಸ್ಟಾರ್ಟಿಂಗ್ ಏನಂತಂದ್ರೆ ನಾವು ಹೇಳ್ತೇವೆ ಸ್ಟಾರ್ಟಿಂಗ್ ಆಲ್ರೆಡಿ ಈಗ ನಮಗೇನಂತಂದ್ರೆ ಹೂ ಬರೋ ಸಮಯದಲ್ಲಿದೆ ಆಕ್ಚುಲಿ. ಈಗ ನಾವು ಹಾಕಿದಂತಹ ಬೆಳೆಗಳೆಲ್ಲ ಹೆಸರು ಇರ್ಬೋದು, ಉದ್ದು ಇರ್ಬೋದು, ಅಲಸಂದಿ ಇರ್ಬೋದು. ಸೊ ಅವನ ಏನಂತಂದ್ರೆ ನಮಗೆ, ಯಾಕಂದ್ರೆ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇರಲ್ಲ. ಸೊ ನಮಗೆ ಮಣ್ಣಿನಲ್ಲಿ ತೇವಾಂಶ ಯಾವಾಗ ಜಾಸ್ತಿ ಇರಲ್ಲ ಅವಾಗ ನಾವೇನ್ ಮಾಡ್ಕಂತಂದ್ರೆ, ನಾವು ಮಣ್ಣಿಗೆ ಗೊಬ್ಬರ ಹಾಕದ ಬದಲು ನಾವೇನಂತಂದ್ರೆ ಎಲೆಗಳ ಮೇಲೆ ಅಥವಾ ಗಿಡದ ಮೇಲೆ ಸಿಂಪಡಣೆ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವೇನಂತಂದ್ರೆ, ನಾವೇನಂತಂದ್ರೆ ಈಗ ಹೂ ಬರೋ ಸಮಯದಲ್ಲಿ ಅಥವಾ ಹೂ ಬಂದ ತಕ್ಷಣ ಏನ್ ಮಾಡ್ಕಂತಂದ್ರೆ, ನಾವು ಒಂದು 2 ಸತ ಅಂದ್ರೆ ಒಂದು ಹೂ ಬರೋ ಹೂ ಬಂದಿದೆ ಅಂತಂದ್ರೆ ಅವಾಗ ನಾವೇನ್ ಮಾಡ್ಕಂತಂದ್ರೆ, ಸೊ ಈಗ ಒಂದು 19 ಅಂತ ಬರ್ತದೆ, 19. ಸೊ ಮಣ್ಣಿ ಅದೇನಂತಂದ್ರೆ ನೀರಿನಲ್ಲಿ ಕೊರಗ ಗೊಬ್ಬರ. ಸೊ ಅದನ್ನು ನಾವೇನಂತಂದ್ರೆ ಉಪಯೋಗ ಮಾಡ್ಕೋಬಹುದು. 1 ಲೀಟರ್ ನೀರಿಗೆ 5 ಗ್ರಾಂ ಹಾಕಿ ನಾವು ಸಿಂಪಡಣೆ ಮಾಡಬಹುದು. ಅದರಿಂದ ಏನಾಗ್ತೈತೆ ಅಂದ್ರೆ ನಮಗೆ ಹೂಗಳು ಚೆನ್ನಾಗಿ ಬರ್ತಾ ಆಕ್ಚುವಲಿ, ಆಮೇಲೆ ಕಾಳು ಸೈಜ್ಗಳು ಚೆನ್ನಾಗಿ ಬರ್ತದೆ. ಸೊ ಆ ತರ ನಾವು ಮಾಡ್ಕೋಬಹುದು. ಸೊ ಇನ್ನೊಂದು ಏನಾದರೂ ಸ್ವಲ್ಪ ಗಿಡಗಳೇನಾದ್ರು ಒಣಗ್ತಾ ಇದ್ರೆ, ಸೊ ನಾವೇನಾದರೂ ಈ ಪೊಟ್ಯಾಷಿಯಂ ಅಂತ ಬರ್ತದೆ, ಪೊಟ್ಯಾಶ್ ಗೊಬ್ಬರ ಇದೆಯಲ್ಲ, ಸೊ ಅದು ನೀರಲ್ಲೇ ಕರುತ್ತೆ ಆಕ್ಚುವಲಿ. ಸೊ ಅದನ್ನು ಸಹ ಏನಂತಂದ್ರೆ ನಾವು ಒಂದು 10 ಗ್ರಾಮ್ ಅನ್ನ ಸೊ 1 ಲೀಟರ್ ಹಾಕಿ ನಾವೇನಾದರೂ ಬೆಳೆಗಳ ಮೇಲೆ ಸಿಂಪಡಣೆ ಮಾಡಿದಾಗ ಏನಾಗ್ತೈತೆ ಅಂದ್ರೆ, ಅವಾಗ ಏನಾಗ್ತೈತಿ ಈ ಒಂದು ಗಿಡಕ್ಕೆ ಏನಂದ್ರೆ ಸ್ವಲ್ಪ ಬರವನ್ನು ತಡ್ಕೊಳ್ಳೋ ಶಕ್ತಿನೂ ಸಹ ಬರ್ತದೆ. ಸೊ ಈ ತರ ಏನಾದರೂ ನಿಮ್ಗೆ ಹೂ ಉದುರ್ತಾ ಜಾಸ್ತಿ ಉದುರ್ತಾ ಇದ್ರೆ, ಸೊ ಅವಾಗ ಏನಾಗ್ತೈತೆ ಅಂದ್ರೆ ನಾವು ಹೇಳ್ತೇವೆ ನಿಮಗೆ ಈ ಒಂದು ಪ್ಲಾನ್ ಆಫ್ ಫಿಕ್ಸ್ ಅಂತ ಬರ್ತದೆ. ಸೊ ಪ್ಲಾನ್ ಆಫ್ ಫಿಕ್ಸ್ ಅಂದ್ರೆ 1 ಲೀಟರ್ ನೀರಿಗೆ 0.25 ml ಪ್ರತಿ ಲೀಟರ್ ಹಾಕಿ ನಾವು ಸಿಂಪಡಣೆ ಮಾಡಿದಾಗ ಏನಾಗ್ತೈತಿ, ಹೂಗಳು ಉದುರೋದು ಕಡಿಮೆ ಆಗ್ತೈತಿ,

0: ಹೂಗಳ ಸಂಖ್ಯೆ ಜಾಸ್ತಿ ಆಗ್ತೈತೆ, ನಮಗೆ ಹೆಚ್ಚಿನ ಇಳುವರಿ ಪಡ್ಕೋಬಹುದು. ಸೊ ಇತ್ತೀಚೆಗೆ ನಮ್ಮ ಯೂನಿವರ್ಸಿಟಿಯಲ್ಲೂ ಸಹ ಏನಂತ ನಾವು ಪ್ರಯೋಗವನ್ನು ಕೈಗೊಂಡಿದ್ದೀವಿ, ಪಲ್ಸ್ ಮ್ಯಾಜಿಕ್ ಅಂತ ಬರ್ತದೆ. ಸೊ ಪಲ್ಸ್ ಮ್ಯಾಜಿಕ್ ಅಂತಂದ್ರೆ ಇದರಲ್ಲಿ ಏನಂತಂದ್ರೆ ಎಲ್ಲಾ ತರದ ಪೋಷಕಾಂಶಗಳಿದೆ, ಲಘು ಪೋಷಕಾಂಶಗಳಿದೆ, ಅಂದ್ರೆ ನಮಗೆ ಏನಂತಂದ್ರೆ ಮೇಜರ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ. ಈ ಸಾರಜನಕ, ರಂಜಕ, ಪೊಟ್ಯಾಶು ಮತ್ತು ಲಘು ಪೋಷಕಾಂಶಗಳು, ಜಿಂಕ್, ಬೋರಾನ್, ಎಲ್ಲಾ ತರದ ಪೋಷಕಾಂಶಗಳು, ಜೊತೆಗೆ ಸಸ್ಯ ಪ್ರಚೋದಕಗಳು ಅಂತ ಅಂದ್ರೆ ಗ್ರೋತ್ ಪ್ರಮೋಟರ್ಸ್ ಇರ್ತವೆ ಆಕ್ಚುಲಿ. ಸೊ ಇದನ್ನ ನಾವು ಹೂ ಬರೋ ಸಮಯದಲ್ಲಿ ನಂತರ ಒಂದು 15 ಆದ ಮೇಲೆ 1 ಲೀಟರ್ ನೀರಿಗೆ 10 ಗ್ರಾಮ್ ಹಾಕಿ ಸಿಂಪಡಣೆ ಮಾಡಿದ್ರೆ ಏನಾಗ್ತದೆ, ನಮಗೆ ಹೂಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಅದರ ಜೊತೆಗೆ ಏನಂತಂದ್ರೆ ನಮಗೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ನಾವು ಹೆಚ್ಚಿನ ಇಳುವರಿನೇ ಪಡ್ಕೋಬಹುದು. ಸೊ ಮತ್ತು ಗಿಡಕ್ಕೆ ಒಂದು ಬರವನ್ನು ತಡ್ಕೊಂಡು ಶಕ್ತಿನ ಬರ್ತದೆ. ಸೊ ಅದಕ್ಕೋಸ್ಕರ ರೈತರು ಈ ಒಂದು ಉಳಿದ ತೇವಾಂಶದಲ್ಲಿ ನಾವು ಭತ್ತ ಕಟಾವು ನಂತರ ಈ ತರ ಬೆಳೆಯನ್ನ ಬೆಳೆಕೊಂಡು ಈ ತರ ನಾವು ಏನಂದ್ರೆ ಪೋಷಕಾಂಶಗಳನ್ನು, ಯಾಕಂದ್ರೆ ನಾವು ಮಣ್ಣಿಗೆ ಹಾಕೋದಕ್ಕಿಂತ ಜಾಸ್ತಿ ನಾವು ಗಿಡದ ಮೇಲೆ ಸಿಂಪಡಣೆ ಮಾಡಿದ್ರೆ ಹೆಚ್ಚಿನ ಇಳುವರಿನ ಪಡ್ಕೋಬಹುದು ಅಂತ ಹೇಳ್ತಾ, ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನನ್ನ ಮೊಬೈಲ್ ಸಂಖ್ಯೆಗೆ 9449609274 ನೀವೇನಂತರ ಸಂಪರ್ಕ ಮಾಡ್ಕೋದು. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ SM ಸುಧಾಕರ್.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 6:45.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ರೈತರಿಗೆ ಸಲಹೆ.
4: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ ಗಂಗಾಧರ್ ನಾಯಕ್ ಅಂತ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ಆ ಅಡಿಕೆಯಲ್ಲಿ ಬರುವ ಹಿಡಿಮುಂಡಿಗೆ ರೋಗ ಅಂತ ನಾವು ಕ್ರೌನ್ ಚೋಕಿಂಗ್ ಡಿಸೀಸ್ ಅಂತ ಹೇಳ್ತೀವಿ, ಆ ಹಿಡಿಮುಂಡಿಗೆ ರೋಗ ಲಕ್ಷಣಗಳು ಮತ್ತು ಅದನ್ನ ಹೇಗೆ ನಿರ್ವಹಿಸಬಹುದು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಹಿಡಿಮುಂಡಿಗೆ ರೋಗವನ್ನ ನಾವು ಯಾವ ರೀತಿ ಈಗ ಲಕ್ಷಣಗಳನ್ನ ಗುರುತಿಸಬಹುದು ಅಂತ ಅಂದ್ರೆ, ಆ ಗಿಡಗಳು ನಾರ್ಮಲಿ ಏನು ಗೆಣ್ಣಿರುತ್ತಲ್ವಾ, ಒಂದು ಒಳ್ಳೆ ಆರೋಗ್ಯವಂತ ಗಿಡದ ಗೆಣ್ಣುಗಳ ಅಂತರ ಅರ್ಧ ಅಡಿ ಇರುತ್ತೆ ಅಂತ ಹೇಳ್ಕೋತೀವಿ. ಆದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ 1-2 ಇಂಚಿಗೆ ಒಂದೊಂದು ಗೆಣ್ಣುಗಳು ಬರ್ತವೆ. ಈ ಗಿಡದ ಸ್ವಲ್ಪ ಸಣ್ಣದಾಗ್ತಾ ಹೋಗುತ್ತೆ, ಅಂದ್ರೆ ಎತ್ತರ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಮೇಲ್ಗಡೆ ತುದಿ ಕಡೆ ನೋಡಿದ್ವಿ ಅಂದ್ರೆ ಚೂಪು, ಪೆನ್ಸಿಲ್ ಟಿಪ್ ಅಂತ ಹೇಳ್ತೀವಿ, ಪೆನ್ಸಿಲ್ ಪಾಯಿಂಟ್ ಟೈಪ್ ಚೂಪ್ ಆಗಿಬಿಡತ್ತೆ. ಎಲೆಗಳು ತುಂಬಾ ಸಣ್ಣಗಾಗ್ಬಿಡ್ತಾವೆ, ಸಣ್ಣಗಾಗ್ಬಿಟ್ಟು ಒಂಥರ ಫ್ಯಾನ್ ಲೀಫ್ ಅಂತ ಹೇಳ್ತೀವಿ, ಅಂದ್ರೆ ಒಂಥರ ಸಣ್ಣ ಫ್ಯಾನ್ ಲೀವ್ ಎಲೆಗಳು ಇರ್ತಾವಲ್ಲೋ ಫ್ಯಾನ್ ಅಲ್ಲಿ ಇರುವಂತ, ಆ ರೀತಿ ಸಣ್ಣ ಸಣ್ಣ ಎಲೆಗಳಾಗ್ಬಿಟ್ಟು ಒಂದೊಂದೇ ಕಳಚ್ ಬೀಳೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಹಿಂಗಾರಗಳು, ಆ ಒಂದು ತೊಂದರೆಗೀಡಾದ ಈ ಗಿಡದಲ್ಲಿ ಹಿಂಗಾರಗಳೆಲ್ಲ ಒಣಗೋಗಿ ಸತ್ತೋಗ್ಬಿಡ್ತಾವೆ. ಒಂದು ದಿನದಲ್ಲಿ ಕೆಲವೊಂದು ಇದು ರೋಗ ಬಂದು ಒಂದು ಕೆಲವೊಂದು 5-6 ತಿಂಗಳ ನಂತರ ಆ ಎಲ್ಲಾ ಚೆಂಡೆ ಅಂತ, ಏನ್ ನಾವು ತೆಂಡೆ ಅಂತ ಕರಿತೀವಿ, ಎಲ್ಲಾ ಎಲೆಗಳು ಉದುರು ಬಿದ್ದುಬಿಟ್ಟು ಒಂದು ಕಾಂಡ ಮಾತ್ರ ನಿಂತಿರುತ್ತೆ. ಇದು ಸಾಮಾನ್ಯವಾಗಿ ನಾವು ಗಮನಿಸುವಂತದ್ದು. ಹಾಗೆ ಅದರದ್ದು ಬೇರುಗಳನ್ನು ನೋಡಿದ್ರು ಕೂಡ ಬೇರುಗಳೆಲ್ಲ ಒಂದಿಷ್ಟು ಕಪ್ಪಾಗಿ ಹಾಳಾಗಿರುವಂತದ್ದು ಕೂಡ ನಾವು ಕಂಡು ಬರುತ್ತೆ. ಸೊ ಈ ರೋಗವನ್ನ ಮುಂಚೆ ನಾವು ಸಹಜವಾಗಿ ಏನ್ ಹೇಳ್ತಿದ್ವಿ ಅಂದ್ರೆ, ಈ ರೋಗಕ್ಕೆ ಈಗ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ, ಪೋಷಕಾಂಶಗಳ ಕೊರತೆನೆ ಪ್ರಮುಖ ಅಂತ ಹೇಳ್ತಿದ್ವಿ. ಆದ್ರೆ ಇತ್ತೀಚಿನ ಅಧ್ಯಯನ ಹೇಳ್ತಾ ಇರೋದು ಇದಕ್ಕೆ ಫೈಟೋಪ್ಲಾಸ್ಮಾ ಅಂತ ಒಂದು ರೋಗಾಣು ಕೂಡ ಕಾರಣ ಅಂತ ಇತ್ತೀಚೆಗೆ ಗೊತ್ತಾಗಿದೆ. ಹಾಗಾಗಿ ಈ ರೋಗವನ್ನ ನಿರ್ವಹಣೆ ಮಾಡೋದಕ್ಕೆ ನಾವು ಏನ್ ಮಾಡಬಹುದು ಅಂತ ಅಂದ್ರೆ, ಮುಖ್ಯವಾಗಿ ಬಸಿಗಾಲುವೆಗಳನ್ನ ಮಾಡಬೇಕಾಗತ್ತೆ. ಈ ಬಸಿಗಾಲುವೆಗಳು ಕೂಡ ಸಹಜ ಎಷ್ಟಿರ್ಬೇಕು ಅಂತ ಅಂದ್ರೆ, ಗಿಡಗಳು ನಾರ್ಮಲಿ ಈ ರೋಗ ಒಂದಿಷ್ಟು 8-10 ವರ್ಷದ ಗಿಡಗಳಿಗೆ ಬರೋದ್ರಿಂದ ಅಥವಾ ಅದರ ನಂತರದ ವಯಸ್ಸಿನ ಗಿಡಗಳಿಗೆ ಬರೋದ್ರಿಂದ ನಾವು ಹೇಳೋದು, ವೈಜ್ಞಾನಿಕವಾಗಿ ಹೇಳೋದೇನು ಅಂದ್ರೆ, ಕನಿಷ್ಠ 2.5 ಅಡಿ ಆಳದ ಬಸಿಗಾಲುವೆಗಳು ಬೇಕೇ ಬೇಕು. ಆ 2.5 ಅಡಿ ಆಳದ ಬಸಿಗಾಲುವೆಗಳನ್ನ ತೆಗೆಯೋದ್ರ ಜೊತೆಗೆ ಪೋಷಕಾಂಶಗಳನ್ನ ನಾವೇನು ಕೊಡ್ತಾ ಇದೀವಲ್ವ, ಒಂದು 10-15 ಟನ್ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮೇಲ್ಗೊಬ್ಬರವಾಗಿ ಯೂರಿಯಾ, ಫಾಸ್ಫರಸ್, ಪೊಟಾಶ್ ಇವನ್ನೆಲ್ಲ ಈ ಸಾಯಿಲ್ ಅನಾಲಿಸಿಸ್ ರಿಪೋರ್ಟ್ ಅಂತ ಹೇಳ್ತೀವಿ. ಆ ಸಾಯಿಲ್ ಅನಾಲಿಸಿಸ್ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವೆಲ್ಲವನ್ನೂ ಕೂಡ ನಾವು ಕೊಡಬೇಕಾಗತ್ತೆ. ಜೊತೆಗೆ ಮುಖ್ಯವಾಗಿ ಇದ್ರದ್ದೇನು ಅಂತ ಅಂದ್ರೆ, ಈಗ ಜೈವಿಕ ಶಿಲೀಂಧ್ರನಾಶಕಗಳು ಮತ್ತು ದಿಂಡಾಣು ಶಿಲೀಂಧ್ರನಾಶಕಗಳು ನಾವೇನು ಯೂಸ್ ಮಾಡ್ತಾ ಇದ್ದೀವಿ, ಟ್ರೈಕೋಡರ್ಮಾ ಮತ್ತೆ ಸೂಡೋಮನಾಸ್. ಟ್ರೈಕೋ

ಮಹಾರ್ಜಿಯಾನ ಮತ್ತು ಸುಡೋಮನಸ್ ಫ್ಲೋರೆಸೆನ್ಸ್ ಏನು ಯೂಸ್ ಮಾಡ್ತಾ ಇದೀವಿ ಅದು ಇದು ಈ ಒಂದು ರೋಗದ ಮ್ಯಾನೇಜ್ಮೆಂಟ್ ಗೆ ಅತಿ ಒಳ್ಳೇದು ಅಂತ ಗೊತ್ತಾಗಿದೆ. ಹಾಗಾಗಿ ನೀವು ಪ್ರತಿ ಗಿಡಕ್ಕೆ ಟ್ರೈಕೋಡರ್ಮ ಹಾರ್ಜಿಯಾನಮ್ 50 ಗ್ರಾಮು, ಸುಡೋಮನಸ್ ಫ್ಲೋರೆಸೆನ್ಸ್ ಒಂದು 50 ಗ್ರಾಮು, ಬ್ಯಾಸಿಲಸ್ ನಿಮಗೆ ಸಿಕ್ತು ಅಂದ್ರೆ ಬ್ಯಾಸಿಲಸ್ ಸಪ್ಟಿಲಿಸ್ ಆಗಿರ್ಬಹುದು, ಮೆಗಟೇರಿಯಂ ಆಗಿರ್ಬಹುದು, ಅದೊಂದು 25-30 ಗ್ರಾಮು ಪ್ರತಿ ಗಿಡಗಳಿಗೆ ವರ್ಷಕ್ಕೆ 2 ಬಾರಿ, ಒಂದು ಮೇ ಜೂನ್ ಪೀರಿಯಡ್ ಅಲ್ಲಿ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಪೀರಿಯಡ್ ಅಲ್ಲಿ ನಾವು ಇದನ್ನ ಹಾಕಬೇಕಾಗತ್ತೆ. ಇದರಿಂದ ಈ ಒಂದು ರೋಗದ ಬಾಧೆಯನ್ನ ತಡೆಯೋದಕ್ಕೆ ಸಾಕಷ್ಟು ಉಪಯೋಗ ಆಗತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನೀವು ನನ್ನ ಒಂದು ಮೊಬೈಲ್ ನಂಬರ್ 9845 3949 ಮತ್ತು 18 ಫೋನ್ ಮಾಡಿ ನೀವು ಇದರ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೋಬಹುದು. ಧನ್ಯವಾದಗಳು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 6:50.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ಆರೋಗ್ಯ ಬಿಂದು.
4: ಆಯುರ್ವೇದದಲ್ಲಿ ಆಹಾರ ವಿಧಿ ವಿಶೇಷ ಆಯತನ ಅನ್ನೋ ಒಂದು ವಿಷಯದ ಬಗ್ಗೆ ಪ್ರಸ್ತಾಪವಾಗಿದೆ. ಈ ಆಹಾರ ವಿಧಿ ವಿಶೇಷ ಆಯತನದಲ್ಲಿ 8 ವಿಧಿಗಳ ಬಗ್ಗೆ ನಮ್ಮ ಆಚಾರ್ಯರು ಹೇಳ್ತಾರೆ. ಅದರಲ್ಲಿ 8 ವಿಷಯಗಳಲ್ಲಿ ಮೊದಲನೇದು ಅಂದರೆ ಪ್ರಕೃತಿ. ಈಗ ದೇಹ ಪ್ರಕೃತಿ ಹೇಗೆ ವಿಭಿನ್ನವಾಗಿರುತ್ತೋ ಹಾಗೆಯೇ ಆಹಾರಕ್ಕೂ ಅದರದ್ದೇ ಆದ ಪ್ರಕೃತಿ ಇರುತ್ತೆ. ಉದಾಹರಣೆಗೆ ತಗೊಂಡ್ರೆ ಈ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳಾಗಿರ್ಬೋದು, ಅದು ಗುರುವಾಗಿರುತ್ತೆ. ಅಂದರೆ ನಮ್ಮ ಜೀರ್ಣಶಕ್ತಿಗೆ ಅದು ಭಾರವಾಗಿರುತ್ತೆ, ಸುಲಭವಾಗಿ ಜೀರ್ಣ ಆಗೋದಿಲ್ಲ. ಅದೇ ಮೊಸರು, ಅದು ಕೂಡ ಜೀರ್ಣಕ್ಕೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡಬಹುದು. ಅದೇ ಹೆಸರು ಕಾಳಾಗಿರಬಹುದು ಅಥವಾ ಮಜ್ಜಿಗೆ ಆಗಿರ್ಬೋದು, ಇದೆಲ್ಲ ಜೀರ್ಣಕ್ಕೆ ಸುಲಭವಾಗುವಂಥದ್ದು, ಲಘು ಆಹಾರ ಅಂತ ಕರಿತೀವಿ. ಹಾಗಾಗಿ ಆಯಾ ಆಹಾರ ಪದಾರ್ಥಕ್ಕೆ ಇರುವ ಪ್ರಕೃತಿಯನ್ನು ತಿಳಿದುಕೊಂಡು ನಮ್ಮ ದೇಹಕ್ಕೆ ಅನುಕೂಲವಾಗುವಂತಹ ಆಹಾರವನ್ನು ಸೇವಿಸೋದನ್ನ ಆಹಾರ ಪ್ರಕೃತಿ ಅಂತ ಕರಿತೀವಿ. ಎರಡನೇದಾಗಿ ಕರಣ ಅಥವಾ ಸಂಸ್ಕಾರ ಅಂತ ನಾನು ಏನು ಹೇಳಿದೆ, ಆಹಾರವನ್ನು ಸರಿಯಾಗಿ ಬೇಯಿಸುವುದು ಅಥವಾ ಆಹಾರವನ್ನು ಸರಿಯಾಗಿ ಸ್ವಚ್ಛ ಮಾಡಿ ತಿನ್ನುವುದು. ಈಗ ನಾವು ಬೆಳ್ಳುಳ್ಳಿಯನ್ನು ಸೇವಿಸಬೇಕಾದ್ರೆ ಅದರ ಸಿಪ್ಪೆಯನ್ನೆಲ್ಲ ತೆಗೆದು, ಅಥವಾ ಬಾಳೆಹಣ್ಣು ಸೇವಿಸಬೇಕಾದ್ರೆ ಅದರ ಸಿಪ್ಪೆಯನ್ನು ತೆಗೆದು ಏನು ತಿಂತೀವಿ, ಹಾಗೆ ನಾವು ತರಕಾರಿಗಳನ್ನ ಸೇವನೆ ಮಾಡುವಾಗ ಅದನ್ನು ಬೇಯಿಸಿ ತಿನ್ನುವುದು, ಇದೆಲ್ಲ ಸಂಸ್ಕಾರದಲ್ಲಿ ಬರುತ್ತೆ. ಆದರೆ ಅರ್ಧಂಬರ್ಧ ಬೆಂದಿರುವಂತಹ ರೋಸ್ಟೆಡ್ ಮೀಟ್ ಅಂತ ಏನು ತಿಂತಾರೆ, ಅಥವಾ ಬಾರ್ಬಿಕ್ಯೂ ಅಂತ ತಿನ್ನುವಂಥದ್ದಾಗಲಿ, ಅಥವಾ ಮೈಕ್ರೋವೇವಲ್ಲಿ ತಯಾರಿಸಿದ ಆಹಾರ ಪದೇ ಪದೇ ಮೈಕ್ರೋವೇವಲ್ಲಿ ಬಿಸಿ ಮಾಡಿ ತಿನ್ನುವುದು, ಹಾಗೆ ಟೆಫ್ಲಾನ್ ಕೋಟೆಡ್ ನಾನ್ ಸ್ಟಿಕ್ ಪ್ಯಾನ್ ಪಾತ್ರೆಗಳನ್ನ ಏನು ಉಪಯೋಗಿಸಿ ಅಡುಗೆಗಳು ಮಾಡ್ತೀವಿ, ಇದನ್ನೆಲ್ಲ ನಿಲ್ಲಿಸಬೇಕು. ಯಾಕಂದರೆ ಇದರಿಂದ ಕ್ಯಾನ್ಸರ್ ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಸುಮಾರು ಅಧ್ಯಯನಗಳ ಮೂಲಕ ಕೂಡ ಇದನ್ನು ತಿಳ್ಕೊಬೋದಾಗಿದೆ. ಮೂರನೇದಾಗಿ ಸಂಯೋಗ, ಅಂದರೆ ನಾವೇನು ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೀವಿ, ಒಂದು ಪ್ಯಾಕೇಜಿಂಗ್ ಅಲ್ಲಿ ಬರುವಂತಹದ್ದು, ಅಲ್ಲಿ ಸಂಯೋಗ ಅಂದರೆ ಪ್ರಮಾಣಗಳ ಏರುಪೇರು, ಯಾವ ಆಹಾರ ಜೊತೆ ಸೇರಬೇಕು, ಯಾವ ಆಹಾರ ಪದಾರ್ಥ ಜೊತೆ ಸೇರುವುದಿಲ್ಲ ಅಂತ ತಿಳ್ಕೊಂಡು ಅದರ ಅನುಸಾರವಾಗಿ ಆಹಾರ ಸೇವನೆ ಮಾಡಬೇಕು. ಆದರೆ ನಾವು ತಿನ್ನುವ ಪ್ರೊಸೆಸ್ಡ್ ಅಥವಾ ಪ್ಯಾಕೇಜ್ಡ್ ಫುಡ್ಗಳಲ್ಲಿ ಏನಿರುತ್ತೆ ಅಂದರೆ ಅವರು ಅನುಕೂಲಕ್ಕೆ ತಕ್ಕಂತೆ ಗುಣವಿರುದ್ಧ ಇರುವ ಪದಾರ್ಥಗಳನ್ನ ಸೇರಿಸಿ ಆ ಆಹಾರಗಳನ್ನ ಮಾಡಿರ್ತಾರೆ. ಹಾಗಾಗಿ ಆದಷ್ಟು ಹೊರಗೆ ಸಿಗುವಂತಹ ಈ ಪದಾರ್ಥಗಳನ್ನ ತಿನ್ನೋದನ್ನ ನಿಲ್ಲಿಸಬೇಕು. ಹಾಗೆ ರಾಶಿ ವಿರುದ್ಧ ಅಂತ ಹೇಳಿದ್ರೆ ಪ್ರಮಾಣ, ಯಾವ ಪ್ರಮಾಣದಲ್ಲಿ ನಾವು ಯಾವ ಆಹಾರವನ್ನು ಸೇವಿಸಬೇಕು ಅನ್ನೋದು ತುಂಬ ಅಗತ್ಯವಾಗಿರುತ್ತೆ. ಬ್ಯಾಲೆನ್ಸ್ಡ್ ಡಯೆಟ್ ಅನ್ನೋ ವಿಷಯದ ಬಗ್ಗೆ ನಾವು ಏನು ಚರ್ಚಿಸ್ತೀವಿ, ಹಾಗೆ ನಿಮ್ಮ ತಟ್ಟೆಯಲ್ಲಿ ಸರಿಯಾದ ಪ್ರಮಾಣವಾದ ಅನ್ನ, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಅಂತ ಅಂದರೆ ನಾವು ತಿನ್ನುವಂಥ ಬೇಳೆಗಳಾಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಅಂತ ಏನು ಕರಿತೀವಿ, ಇದು ಸರಿಯಾದ ಪ್ರಮಾಣದಲ್ಲಿ

0: ಆಗಿರ್ಬೇಕು. ಹಾಗೆ ಸಲಾಡ್ಗಳು, ದೇಹಕ್ಕೆ ಬೇಕಿರುವಂತಹ ಖನಿಜಗಳು ಇರಬಹುದು ಅಥವಾ ಫೈಬರ್ಸ್ ಅಂತ ನಾವೇನ್ ಹೇಳ್ತೀವಿ, ಇದು ಸಹ ಇರಬೇಕು. ಒಟ್ಟಿನಲ್ಲಿ ನಿಮ್ಮ ತಟ್ಟೆಯಲ್ಲಿ ಸರಿ ಪ್ರಮಾಣವಾದ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಗುಡ್ ಫ್ಯಾಟ್ ಅಂತ ಹೇಳ್ಬೋದು, ಅಂದ್ರೆ ತುಪ್ಪ ಇರ್ಬೋದು ಅಥವಾ ಪ್ರೋಟೀನ್ಸ್, ಇವೆಲ್ಲವೂ ಸರಿಯಾದ ಪ್ರಮಾಣದಲ್ಲಿ ತಿನ್ನೋದ್ರಿಂದ ಇದು ರಾಶಿ ಅನುಕೂಲವಾಗಿ ಆಹಾರ ಸೇವನೆ ಮಾಡಿದಾಗುತ್ತೆ. ಮುಂದಿನದು ದೇಶ. ಈಗ ನಾವು ಇರುವಂತಹ ದೇಶ ಅಥವಾ ಅದ್ರ ವಾತಾವರಣಕ್ಕೆ ಅನುಕೂಲವಾದ ಆಹಾರಗಳನ್ನ ಸೇವನೆ ಮಾಡಬೇಕು. ನೀವಿರುವಂತಹ ಪ್ರದೇಶದಲ್ಲಿ ಶುಷ್ಕತೆ ಅಥವಾ ಗಾಳಿ ಹೆಚ್ಚಾಗಿದೆ ಅಂತ ಅಂದ್ರೆ ಅದಕ್ಕೆ ಅನುಕೂಲವಾಗಿರುವಂತಹ ತುಪ್ಪ ಆಗಿರ್ಬೋದು ಅಥವಾ ನೆನೆಸಿಟ್ಟು ತಿನ್ನುವಂತಹ ಅಭ್ಯಾಸಗಳನ್ನ ಮಾಡ್ಕೋಬೇಕಾಗತ್ತೆ. ಅದೇ ನೀವು ಆನು ಪ್ರದೇಶ ಅಂತ ಕರಿತೀವಿ, ಹೆಚ್ಚಾಗಿ ಮಳೆ ಬರುವಂತಹ ಮಲೆನಾಡಿನ ಪ್ರದೇಶದಲ್ಲಾಗಿರುವಂತಹದಿದ್ರೆ ಮಿಲ್ಕ್ ಶೇಕ್ಗಳ ಸೇವನೆ ಅಥವಾ ತಂಪು ಪಾನೀಯಗಳ ಸೇವನೆ ಹೆಚ್ಚಾಗಿ ಮಾಡಬಾರ್ದು. ಹಾಗೆ ಮಾಡಿದ್ದಲ್ಲಿ ಮತ್ತೆ ಶ್ವಾಸಕಾಸ ಈ ರೀತಿಯ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳು ಇರ್ತವೆ. ಮುಂದಿನದು ಕಾಲ. ಕಾಲ ಅಂತ ಅಂದ್ರೆ ಋತುಗಳ ಅನುಸಾರವಾಗಿ ಯಾವ್ಯಾವ ಹಣ್ಣು ತರಕಾರಿಗಳನ್ನ ತಿನ್ಬೇಕು ಅದೇ ತರವಾಗಿ ತಿನ್ಬೇಕು. ಹಾಗೆ ನಿಮ್ಮ ಆರೋಗ್ಯ ಏರುಪೇರಾಗಿದ್ದು ಯಾವ್ದಾದ್ರು ರೋಗ ಕೂಡ ನಿಮ್ಮಲ್ಲಿ ಇದ್ರೆ ಸಹ ಆ ರೋಗದ ಅವಸ್ಥೆ, ಅಂದ್ರೆ ಈಗ ಜ್ವರ ಅಂತ ಬಂದಾಗ ಜ್ವರದ ಮೊದಲನೇ ಭಾಗದಲ್ಲಿ ನೀವು ಹಾಲು ಅಥವಾ ಹೆಚ್ಚಿನ ಜೀರ್ಣಕ್ಕೆ ಗುರುವಾಗಿರುವಂತಹ ಆಹಾರವನ್ನ ಸೇವಿಸಬಾರದು. ಜ್ವರ ಬಂದಿರುವಂತಹ ಸಮಯದಲ್ಲಿ ಉಷ್ಣ ನೀರನ್ನು ಅಥವಾ ಲಘು ಆಹಾರ ಅಂದ್ರೆ ಗಂಜಿ ಈ ತರ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಅನುಕೂಲವಾಗುತ್ತೆ. ಜೀರ್ಣಕ್ರಿಯೆಗೆ ಸುಲಭವಾಗಿರುವಂತಹ ಆಹಾರಗಳನ್ನ ಸೇವನೆ ಮಾಡಬೇಕಾಗುತ್ತೆ. ಕಾಲ ಅಂತ ಅಂದ್ರೆ ಒಂದು ಋತು ಅನುಸಾರವಾಗಿಯೂ ಹೌದು, ಇನ್ನೊಂದು ನಿಮ್ಮ ರೋಗದ ಕಾಲಾವಸ್ಥೆಯನ್ನು ತಿಳಿದುಕೊಂಡು ಅದರ ಅನುಸಾರವಾಗಿ ಆಹಾರವನ್ನು ಸೇವಿಸಿ.
1: ಇದುವರೆಗೆ ಆಯುರ್ವೇದದಲ್ಲಿ ಆಹಾರ ವಿಧಿ ವಿಶೇಷ ಈ ವಿಷಯವಾಗಿ ಮಾಹಿತಿ ನೀಡಿದವರು ಡಾಕ್ಟರ್ ಎಚ್ ಎಂ ಸ್ಫೂರ್ತಿ ಪ್ರಸಾದ್. ಆರೋಗ್ಯ ಬಿಂದು ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.
2: ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಜತಿನ ಶರ್ಮಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಹರಿಯಾಣ ಚಂಡೀಗಢ ಪಂಜಾಬ್ ಸ್ಥಳಾನಾಂ ಯಾತ್ರಾಯೈ ನಿರ್ಗಮಿಷ್ಯತಿ. ಅತ್ರಾವಸರೆ ಪ್ರಧಾನಮಂತ್ರಿ ಹರಿಯಾಣಾಯಾಃ ಜಿಂದ ರೈಲ ಸ್ಥಾನಕೇ ಜಿಂದ ಸೋನಿಪತ ಕ್ಷೇತ್ರಯೋಃ ಭಾರತಸ್ಯ ಪ್ರಥಮಾಯ ಹೈಡ್ರೋಜನ ಸಂಚಾಲಿತ ರೈಲಯಾನಾಯ ಹರಿತ ಪತಾಕಾಂ ಪ್ರದರ್ಶಯಿಷ್ಯತಿ. ಅನೇನೈವ ಸಹ ಶ್ರೀಮೋದಿ ಜಿಂದ ನಗರಸ್ಥೆ ಏಕಲವ್ಯ ಕ್ರೀಡಾಂಗಣೆ 7,14,000 crore rupees ವಿಭಿನ್ನಾನಾಂ ವಿಕಾಸಾತ್ಮಕ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂಚ ವಿಧಾಸ್ಯತಿ. ಪ್ರಥಮಸ್ಯ ಹೈಡ್ರೋಜನ ಸಂಚಾಲಿತ ರೈಲಯಾನಸ್ಯ ಅಯಂ ಶುಭಾರಂಭಃ ರೈಲಕ್ಷೇತ್ರೇ ಸ್ವಚ್ಛ ಸತತ ವಿಕಾಸಾಯ ಕಶ್ಚನ ಮಹತ್ವಪೂರ್ಣ ಪದಕ್ಷೇಪೋ ವರ್ತತೆ. ಜಿಂದನಗರಾತ್ ಪ್ರಧಾನಮಂತ್ರಿ ಚಂಡೀಗಢಂ ಪ್ರತಿ ಪ್ರಸ್ಥಾಸ್ಯತಿ. ಯತ್ರ ಅಪರಾಹ್ನೆ ಪಾದೋನ ದ್ವಿವಾದನೆ ಸಹ 7,14,000 crore rupees ವಿಭಿನ್ನಾನಾಂ ವಿಕಾಸಾತ್ಮಕ ಪರಿಯೋಜನಾನಾಂ ಆಧಾರಶಿಲಾಂ ಸ್ಥಾಪಯಿಷ್ಯತಿ. ಅತ್ರಾವಸರೆ ಸಹ ಜನಸಭಾಮಪಿ ಸಂಬೋಧಯಿಷ್ಯತಿ. ತತಃ ಪರಂ ಪ್ರಧಾನಮಂತ್ರಿ ಪಂಜಾಬಸ್ಯ ಜಾಲಂಧರ ನಗರಂ ಪ್ರತಿ ಗಮಿಷ್ಯತಿ. ಯತ್ರ ಸಹ 7,74,500 crore rupees ನೈಕಾಸಾಂ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂಚ ಕರಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕತರ ದೇಶಸ್ಯ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಇತ್ಯನೇನ ಸಹ ದೂರಭಾಷೇಣ ಸಂವಾದಂ ಅಕರೋತ್. ಅಥ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಇತ್ಯಸ್ಯ ನಿಧನಂ ಪ್ರತಿ ಶೋಕ ಸಂವೇದನಾಃ ಪ್ರೇಷಿತವಾನ್. ಸಾಮಾಜಿಕ ಸಂಚಾರ ಪಟಲೆ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಪ್ರಧಾನಮಂತ್ರಿ ಅವದತ್ ಯತ್ ಕತರ ದೇಶಸ್ಯ ಫಾದರ್ ಅಮೀರ್ ಇತ್ಯೇತಸ್ಯ ಸ್ಥಾಯಿ ರಿಕ್ತಂ ಭಾರತ ಕತರ್ ದೇಶಯೋಃ ಮಧ್ಯೆ ಸಾಮರಿಕ ಸಹಭಾಗಿತಾಂ ಸುದೃಢಾಂ ಕರ್ತುಂ ಅಗ್ರೇಪಿ ಮಾರ್ಗದರ್ಶನಂ ಕರಿಷ್ಯತಿ. ಅಸೌ ಭಾರತಸ್ಯ ಪ್ರತಿ ತಸ್ಯ ಅತಿಸ್ನೇಹಂ ಕತರ ದೇಶೆ ಸ್ಥಿತ ಭಾರತೀಯ ಸಮುದಾಯಂ ಪ್ರತಿ ತಸ್ಯ ಆತ್ಮೀಯ ಭಾವಂ ಭಾರತ ಕತರ ಸಂಬಂಧಾನ್ ಸುದೃಢೀಕರ್ತುಂ ತಸ್ಯ ದೃಢ ಪ್ರತಿಬದ್ಧತಾಂ ಚ ಸ್ಮೃತವಾನ್. ಜುಲೈ ಮಾಸಸ್ಯ 20 ದಿನಾಂಕೆ ಆರಭ್ಯಮಾಣಾತ್ ಸಂಸದ ಪ್ರಾವೃಟ ಸತ್ರಾತ್ ಪ್ರಾಕ್ ಭಾರತೀಯ ಜನತಾ ಪಾರ್ಟಿ ಇತ್ಯೇತಸ್ಯ ನೇತೃತ್ವಯುತ ಎನ್ಡಿಎ ಇತಿ ಸಂಯುತಿಃ ಅದ್ಯ ಸಹಯೋಗಿ ದಲಾನಾಂ ವರಿಷ್ಠ ಮಂತ್ರಿಭಿಃ ಸಹ ಉಪವೇಶನಂ ಕರಿಷ್ಯತಿ.

2026-27 ಸಾಲಿನಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಿದ್ದು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉತ್ತೇಜಿಸಲು ಹಾಗೂ ಸದರಿ ಕಾರ್ಯಕ್ರಮದಲ್ಲಿ ಪ್ರಯೋಜನ ಪಡೆಯಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಎಸ್ಎಸ್ಪಿ ಅರ್ಜಿಯಲ್ಲಿ ಸಲ್ಲಿಸಬೇಕಾಗಿರುತ್ತದೆ. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ sp.postmetric.karnataka.gov.in. ಮತ್ತೊಂದು ವೆಬ್ಸೈಟ್ ವಿಳಾಸ www.tw.kar.nic.in. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಕಚೇರಿ ಚಿತ್ರದುರ್ಗ ಇವರನ್ನು ಸಂಪರ್ಕಿಸಬಹುದು.

ಪ್ರೇಕ್ಷಕರಿಗೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ಜನರಂಜನಿ ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ ಸರಿಯಾಗಿ 7 ಗಂಟೆ 5 ನಿಮಿಷಕ್ಕೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುತ್ತೀರಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರವಾಗುವ ವನಿತಾ ವಿಹಾರದಲ್ಲಿ ಮಹಿಳಾ ಕಾನೂನುಗಳ ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮೆ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

0: ಯಾ ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡ, ಬಾಗಲಕೋಟೆ ಸೇರಿದಂತೆ ನಾಲ್ಕು ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಧಾರವಾಡ ಜಿಲ್ಲೆಯ ಅಳ್ನಾವರ, ಬಾಗಲಕೋಟೆ ಜಿಲ್ಲೆಯ ಬದಾಮಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಹಾಗೂ ಕೊಪ್ಪಳದಲ್ಲಿ ನವೀಕರಣಗೊಂಡು ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಇಂದು ಮಧ್ಯಾಹ್ನ 3:30 ಲೋಕಾರ್ಪಣೆಗೊಳಿಸಲಿದ್ದಾರೆ. ಅಳ್ನಾವರ ರೈಲು ನಿಲ್ದಾಣವನ್ನು 17.20 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಕೊಪ್ಪಳದ ರೈಲು ನಿಲ್ದಾಣವನ್ನು 21.1 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಬಾಗಲಕೋಟೆ ಜಿಲ್ಲೆಯ ಬದಾಮಿ ರೈಲು ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ರೈಲು ನಿಲ್ದಾಣವನ್ನು 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ವಿಶ್ವದ ಪ್ರಮುಖ ಜವಳಿ ಸಮಾವೇಶ ಭಾರತ್ ಟೆಕ್ಸ್ 2026ನಲ್ಲಿ ಕರ್ನಾಟಕ ಉತ್ತಮ ಸಾಧನೆ ಮಾಡಿದ್ದು, ವಿವಿಧ ಸಂಸ್ಥೆಗಳೊಂದಿಗೆ 2821 ಕೋಟಿ ರೂಪಾಯಿ ಮೌಲ್ಯದ 12 ಹೂಡಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಮಹತ್ವದ ಒಪ್ಪಂದಗಳಿಗೆ ಸಹಿ ಮಾಡಿದರು. ಈ ಹೂಡಿಕೆಯಿಂದ ರಾಜ್ಯದಲ್ಲಿ 11,020 ಹೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಅವರು ತಿಳಿಸಿದರು. ಕಲಬುರಗಿಯಲ್ಲಿ 1,000 ಎಕರೆ ವಿಸ್ತೀರ್ಣದ ಪಿಎಂ ಮಿತ್ರ ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್, ದೊಡ್ಡಬಳ್ಳಾಪುರ, ಶಿಗ್ಗಾವಿ ಹಾಗೂ ದಾವಣಗೆರೆಯ ಜವಳಿ ಪಾರ್ಕ್ಗಳು ಕರ್ನಾಟಕವನ್ನು ದೇಶದ ಪ್ರಮುಖ ಜವಳಿ ಉತ್ಪಾದನಾ ಕೇಂದ್ರವನ್ನಾಗಿ ರೂಪಿಸಲಿವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಪ್ರಧಾನ ಕಚೇರಿಗೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಹಿರಿಯ ವಿಜ್ಞಾನಿಗಳೊಂದಿಗೆ ಸಮಾಲೋಚಿಸಿದರು. ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಪ್ರಧಾನಮಂತ್ರಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ನವಭಾರತದ ಚೈತನ್ಯವನ್ನು ಪ್ರತಿಬಿಂಬಿಸುವಂತೆ ಇಸ್ರೋ ನಾವೀನ್ಯತೆ, ನಿಖರತೆ ಮತ್ತು ಆತ್ಮನಿರ್ಭರತೆಯತ್ತ ತನ್ನ ಅಚಲ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಬಳಿಯ ಸತ್ತೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಕಳೆದ 25 ವರ್ಷಗಳಲ್ಲಿ ಸೀಳು ತುಟಿ ಹಾಗೂ ಸೀಳು ಅಂಗುಳಿನ 10,000 ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಸ್ಮೈಲ್ ಟ್ರೈನ್ ಯೋಜನೆಯನ್ನು

0: 2001 ಜಾರಿಗೆ ತರಲಾಗಿದ್ದು ಉಚಿತ ಶಸ್ತ್ರಚಿಕಿತ್ಸೆ ಆರೈಕೆ ಆಹಾರ ಮತ್ತು ಔಷಧಿಗಳೊಂದಿಗೆ ಮಕ್ಕಳನ್ನು ಸಲಹಲಾಗಿದೆ. ಸೀಳು ತುಟಿ ಹಾಗೂ ಅಂಗುಳ ಹೊಂದಿರುವ ಮಕ್ಕಳಲ್ಲಿ ಮಾತು ಆಲಿಕೆ ಮತ್ತು ಆಹಾರ ಸಮಸ್ಯೆಗಳನ್ನು ಪರಿಹರಿಸಲು ವಿಶೇಷ ಆದ್ಯತೆ ನೀಡಲಾಗಿದೆ. ಬಾಯಿ ಮತ್ತು ಮ್ಯಾಕ್ಸಿಲೋಫೇಷಿಯಲ್ ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥ ಡಾ ವೆಂಕಟೇಶ್ ಆನೆ ಹೊಸೂರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೀಳು ತುಟಿ ಹಾಗೂ ಅಂಗಳದ ನ್ಯೂನತೆಯಿಂದ ಮಗು ಹುಟ್ಟಿದಾಗ ಪಾಲಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಆಗುವ ಆಘಾತ ಅಷ್ಟಿಷ್ಟಲ್ಲ. ಇವರಿಗೆ ಏನು ಮಾಡಬೇಕೆಂಬುದು ದಿಕ್ಕೆ ತೋಚುವುದಿಲ್ಲ. ಆದರೆ ಈಗ ಇಂಥ ಮಕ್ಕಳಿಗೆ ವರದಾನವಾಗಿ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಅಮೆರಿಕದ ವಿಶ್ವವ್ಯಾಪಿ ಸ್ಮೈಲ್ ಟ್ರೈನ್ ಸಂಸ್ಥೆ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಕಳೆದ 25 ವರ್ಷದಿಂದ ನಡೆಸಲಾಗುತ್ತಿದೆ. ವರ್ಷವಿಡೀ ನಡೆಯುವ ಈ ಕಾರ್ಯಕ್ರಮದಲ್ಲಿ ನುರಿತ ಬಾಯಿ ಮತ್ತು ಮುಖದ ಶಸ್ತ್ರಚಿಕಿತ್ಸಕರು, ಪ್ಲಾಸ್ಟಿಕ್ ಸರ್ಜನರು, ಅಳವಳಿಕೆ ತಜ್ಞರು ಮುಂತಾದವರು, ನುರಿತ ಡಾಕ್ಟರ್ಗಳು ಭಾಗವಹಿಸುತ್ತಿದ್ದಾರೆ. ಸಂಪೂರ್ಣ ಉಚಿತವಾದ ಈ ಕಾರ್ಯಕ್ರಮದ ಲಾಭವನ್ನು ಸೀಳು ತುಟಿ ಹಾಗೂ ಅಂಗಳದ ಎಲ್ಲ ಮಕ್ಕಳು ಪಡೆಯಬಹುದಾಗಿದೆ. ಈಗಾಗಲೇ ನಾವು 10,000 ಹೆಚ್ಚು ತರದ ಮಕ್ಕಳಿಗೆ ಯಶಸ್ವಿಯಾಗಿ ಹಾಗೂ ಉಚಿತವಾಗಿ ಶಸ್ತ್ರಚಿಕಿತ್ಸಾವನ್ನು ಮಾಡಲಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲು ವಿಶೇಷ ಮತದಾರರ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ತಿಳಿಸಿದ್ದಾರೆ. ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯ ಚುನಾವಣಾ ಆಯೋಗದ ಮಾರ್ಗದರ್ಶನದಲ್ಲಿ ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಭರದಿಂದ ಸಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು ಎಸ್ಐಆರ್ ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಗಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಧಾರವಾಡದ ನೂತನ ಈಜುಗೋಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ಇಂದು ಮತ್ತು ನಾಳೆ ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳು ಆಯೋಜಿತವಾಗಿವೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಳ್ಳಲಿದ್ದು 4 ಅಖಾಡಗಳು ಸಿದ್ದಗೊಂಡಿವೆ ಎಂದು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸದಾನಂದ ಅಮರಾಪುರ ತಿಳಿಸಿದ್ದಾರೆ.
5: 2026-27 ಸಾಲಿನ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ಆಯೋಜನೆ ಮಾಡಿರಲಾಗಿರುತ್ತದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 300 ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ. ಅದರಲ್ಲಿ 2 ಮಲ್ಲಕಂಬ ಹಾಗೂ 2 ರೋಪ್ ಗಳಿಗೆ ಸ್ಟೇಜಿನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. 275 ಏನು ಕ್ರೀಡಾಪಟುಗಳು ಇದ್ದಾರೆ ಅವರಿಗೆ ಸ್ಕೌಟ್ಸ್ ಅಂಡ್ ಗೈಡ್ ನಲ್ಲಿ ವ್ಯವಸ್ಥೆ ಮಾಡಲಿ ಆಗಿದೆ ಇರ್ಕೊಳ್ಳಕ್ಕೆ. ಜ್ಯೂರೀಸ್ ಏನು ಕೋಚಸ್ ಇದಾರೆ ಅವರಿಗೆ ಡಯಟ್ ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಒಂದೇನು ಪ್ರಾಚೀನ ಮಲ್ಲಕಂಬ ಕ್ರೀಡೆ ಏನಿದೆ ಅದಕ್ಕೆಲ್ಲರೂ ಉತ್ತೇಜನ ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆ

0: ಬಂದು ನಮ್ಮ ಕ್ರೀಡಾಪಟುಗಳಿಗೆ ಮೋಟಿವೇಟ್ ಮಾಡ್ಬೇಕಂತೇಳಿ ಕ್ರೀಡಾ ಇಲಾಖೆಯಿಂದ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಡೆಮೋ ಕೊಡ್ತಾ ಇದ್ದೀವಿ, ಡೆಮೋಕ್ಕೆ 1 ಲಕ್ಷದವರೆಗೂ ಅವ್ರಿಗೆ ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ. ಗ್ರೂಪ್ ಇವೆಂಟ್ ಅಲ್ಲಿ ಕೂಡ ನಾವು ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ, ವೈಯಕ್ತಿಕ ಗುರಲ್ಲಿ ಕೂಡ ಕ್ಯಾಶ್ ಅವಾರ್ಡ್ ಇದೆ.
1: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ 45ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ನಬಾರ್ಡ್ ಪ್ರಾದೇಶಿಕ ಕಚೇರಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆ ಅಡಿ ನಿರ್ಮಿಸಲಾದ ಅಮೃತ ಸರೋವರ ಕೆರೆಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ವೀಕ್ಷಿಸಿದರು. ರಾಜ್ಯ ಸರ್ಕಾರ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಎಂಬ ಮಾದಕ ವಸ್ತು ಸೇವನೆ ಹಾಗೂ ಸಾಗಣೆ ವಿರುದ್ಧದ ವಿಶೇಷ ಜನಜಾಗೃತಿ ಆಂದೋಲನ ಆರಂಭಿಸಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೋಲಾರ ಜಿಲ್ಲೆಯ ಕನಿಕಾ ಸಿಕ್ರಿವಾಲ್, ಯಾದಗಿರಿ ಜಿಲ್ಲೆಯ ಪೃಥ್ವಿಕ್ ಶಂಕರ್ ಹಾಗೂ ಚಾಮರಾಜನಗರದ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಬಾಗಲಕೋಟೆ ಸೇರಿದಂತೆ 4 ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2,800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾ ಹರ್ಟ್ಸ್. ವೇಳೆ 7:15:40. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಹೂವು ದುಂಬಿಯನ್ನು ತನ್ನ ಮಕರಂದವನ್ನ ಹೀರಿ ಹೋಗುವಂತೆ ಆಹ್ವಾನ ನೀಡುವಂತಿರುತ್ತದೆ ಪರಿಸರದಲ್ಲಿನ ದುಂಬಿ ಹೂವುಗಳ ಸಂಬಂಧ. ಅಂತೆಯೇ ಪ್ರೇಮಿಯೊಬ್ಬಳು ತನ್ನ ಪ್ರಿಯತಮನ ಪ್ರೀತಿಗಾಗಿ ತವಕಿಸಿ ಅವರ ನಡುವೆ ಇರುವ ಅಡೆತಡೆಗಳು ಎಷ್ಟು ಇವೆಯೋ ಅವೆಲ್ಲವನ್ನೂ ದಾಟಿ ಬಾ ನೀ ಎಂದು ಸ್ವಾಗತಿಸುತ್ತಾಳೆ. ಈ ಗೀತೆಯಲ್ಲಿ ಪ್ರಿಯತಮೆ ತನ್ನ ಪ್ರಿಯಕರನಿಗೆ, ನಿನ್ನ ಪ್ರೀತಿಯ ಭಾವನೆಗಳು ನನ್ನೊಂದಿಗಿರುವುದನ್ನು ಯಾರೊಂದಿಗೂ ಹಂಚಿಕೊಳ್ಳದಿರು ಎಂದು ಹೇಳುವುದಲ್ಲದೆ, ಪ್ರೀತಿ ಆಂತರ್ಯದಲ್ಲಿದ್ದರೆ ಉತ್ತಮ, ಅದು ತೋರ್ಪಡಿಕೆಯಲ್ಲಿರಬಾರದೆನ್ನುವಂತಿದೆ ಈ ಗೀತೆಯ ಸಾರ. ಕಿರುಣ ಡಾ. HS ವೆಂಕಟೇಶ್ ಮೂರ್ತಿಯವರ ರಚನೆಯ ಈ ಗೀತೆ, ಹಾಡಿದ್ದಾರೆ MD ಪಲ್ಲವಿ.

0: ಕೇಳುಗರೆ, ದಿನಾಂಕ 18/7/2026 ಶನಿವಾರ. ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆ. ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 MHz ಪ್ರಸಾರವಾಗಲಿದೆ. ಕೇಳುಗರು ಆಗ ವಾಟ್ಸಪ್ ಮೂಲಕ ಸಂದೇಶ ಕಳುಹಿಸಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640773.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಚಿತ್ರದುರ್ಗ 102.6 MHz ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ ಕೇಳುತ್ತಿರುವಿರಿ. ಇನ್ನು ಚನ್ನವೀರ ಕಣವಿ ಅವರ ಕವನದಲ್ಲಿ ಮಲ್ಲಿಗೆ ಹೂಗಳು ಎಂಥವರನ್ನು ಸೌಂದರ್ಯ ಮುಗ್ಧಗೊಳಿಸುವಲ್ಲಿ ಅವುಗಳ ಸುಗಂಧ ಪರಿಮಳ, ಅವುಗಳಲ್ಲಿನ ನಾನಾ ವಿಧಗಳು, ಮಲ್ಲಿಗೆ ಮುಡಿದವರ ಚೆಲುವ ವದನ ಅದೆಷ್ಟು ಸುಂದರ. ಮಲ್ಲಿಗೆ ಅನೇಕ ಕವಿವರಿಯರ ಪಾಲಿನ ಸ್ಫೂರ್ತಿಯ ಹೂವೇ ಸರಿ. ಒಲುಮೆಯನ್ನು ತನ್ನ ಬಳಿ ಬಾಚಿಕೊಂಡಂತಿರುವ ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ, ಅದೆಷ್ಟೋ ಮಲ್ಲಿಗೆಯ ವೈವಿಧ್ಯವಿದೆ. ಇದೆ ಬಾ ಮಲ್ಲಿಗೆ ಬಾ ಮೆಲ್ಲಗೆ. ಮಂಜುಳಾ ಗುರುರಾಜ್, ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ ಈ ಹಾಡು

0: ಇದುವರೆಗೆ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 MHz. ಸಮಯ 7:30. ಇದೀಗ ಸೇವಾ ಮಾಹಿತಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಎರಡ್ ಸಾವಿರದ 2026-27 ಸಾಲಿಗೆ ಅಸಾಧಾರಣ ಪ್ರತಿಭೆಯುಳ್ಳ ಮಕ್ಕಳಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ನಾವೀನ್ಯತೆ, ತಾರ್ಕಿಕ ಸಾಧನೆಗಳು, ಕ್ರೀಡೆ, ಕಲೆ, ಸಾಂಸ್ಕೃತಿಕ, ಸಂಗೀತ, ಈ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ 5-18 ವರ್ಷ ವಯೋಮಿತಿಯೊಳಗಿನ ಮಕ್ಕಳನ್ನು ಪ್ರತಿ ಕ್ಷೇತ್ರದಲ್ಲಿ ಇಬ್ಬರು ಮಕ್ಕಳಂತೆ ಒಟ್ಟು 8 ಮಕ್ಕಳಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನೀಡುತ್ತಿದ್ದು ಅದಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30. ಹೆಚ್ಚಿನ ಮಾಹಿತಿಗಾಗಿ ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬಾಲಭವನ ಆವರಣ, ಚಿತ್ರದುರ್ಗ ಇವರನ್ನ ಸಂಪರ್ಕಿಸಬಹುದು.
2: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಪ್ರಿಯ ಶ್ರೋತೃಗಳೇ, ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಪಲ್ಲವಿ ಅಂತ್ಯಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಪಲ್ಲವಿಗಳನ್ನು ಹಾಡಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ನಮ್ಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್. ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್. ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದು, ಈ ಸಂದರ್ಭದಲ್ಲಿ ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಜಿಂದ್ ಮತ್ತು ಸೋನಿಪತ್ ನಡುವೆ ಈ ರೈಲು ಸಂಚರಿಸಲಿದೆ. ಇದರ ಜೊತೆಗೆ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಲಿದ್ದಾರೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನ ಮೂಲಕ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವೂ ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ, ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು, 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಎಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು, ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ ಪ್ರವಾಸದ ನಂತರ ಪ್ರಧಾನಿಯವರು ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಸಹ ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು, ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ

0: ವಿಭಾಗದ ಚಾಲಕ್ಕುಡಿ ಅಂಗಮಾಲಿ ಹಾಗೂ ಪಾಲಕ್ಕಾಡ್ ವಿಭಾಗದ ತಿರೂರ್ ತಲಶೇರಿ ಪರಪ್ಪನಂಗಾಡಿ ಮತ್ತು ನಿಲಂಬೂರ್ ರೋಡ್ ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನೀಟ್ ಯುಜಿ 2026 ಮರುಪರೀಕ್ಷೆಯ ಫಲಿತಾಂಶವನ್ನು ಅಧಿಕೃತವಾಗಿ ಪ್ರಕಟಿಸಿದೆ. ದೇಶಾದ್ಯಂತ ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಹಾಗೂ ಇತರೆ ಸಂಬಂಧಿತ ಪದವಿ ಕೋರ್ಸ್ಗಳ ಪ್ರವೇಶಾತಿಗೆ ಈ ಬಾರಿ ಒಟ್ಟು 11 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಪರೀಕ್ಷೆ ಬರದ ಎಲ್ಲ ಅಭ್ಯರ್ಥಿಗಳ ಅಂಕಪಟ್ಟಿಗಳು ಎನ್ಟಿಎ ಅಧಿಕೃತ ವೆಬ್ಸೈಟ್ neet.nta.nic.in ಲಭ್ಯವಿವೆ. ವೈದ್ಯಕೀಯ ಪ್ರವೇಶಾತಿ ಮತ್ತು ಕೌನ್ಸೆಲಿಂಗ್ ಪ್ರಕ್ರಿಯೆಗಳು ನಿಗದಿತ ವೇಳಾಪಟ್ಟಿಯಂತೆಯೇ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲು ಫಲಿತಾಂಶವನ್ನು ಸಕಾಲದಲ್ಲಿ ಪ್ರಕಟಿಸಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಪ್ರಸಕ್ತ ಸಾಲಿನಲ್ಲಿ ನಡೆದ ಈ ಮರುಪರೀಕ್ಷೆಗೆ ದೇಶದ 551 ನಗರಗಳ 5,440 ಕೇಂದ್ರಗಳು ಹಾಗೂ ವಿದೇಶದ 14 ನಗರಗಳ ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು ಸುಮಾರು 20 ಲಕ್ಷ ಅಭ್ಯರ್ಥಿಗಳು ಹಾಜರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದಿನಿಂದ ಪಶ್ಚಿಮ ಬಂಗಾಳಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಪ್ರವಾಸದ ಅವಧಿಯಲ್ಲಿ ಅವರು ಗಡಿ ಭದ್ರತೆ, ಆಡಳಿತ, ಕಾನೂನು ಸುವ್ಯವಸ್ಥೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ನಾಳೆ ಗೃಹ ಸಚಿವರು ಸಿಲಿಗುರಿಯ ಜುಮಾಗಚ್ ಗಡಿಯ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದು 18ನೇ ಬೆಟಾಲಿಯನ್ ಔಟ್ಪೋಸ್ಟ್ನಲ್ಲಿ ಗಡಿ ಭದ್ರತಾ ಪಡೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ ಅವರು ಬಿಎಸ್ಎಫ್ಗೆ ಸಂಬಂಧಿಸಿದ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಾಳೆ ಮಧ್ಯಾಹ್ನ ಅವರು ಪಶ್ಚಿಮ ಬಂಗಾಳದ ಗಡಿ ಸಮಸ್ಯೆಗಳ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿಯನ್ನು ಗೃಹ ಸಚಿವರು ಪರಾಮರ್ಶಿಸಲಿದ್ದಾರೆ ಎಂದು ಮೂಲಗಳು ಹೇಳಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ಇಂದು ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು 13ನೇ ಆಗಸ್ಟ್ ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19ರಂದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಕೇರಳದ ಪ್ರಸಿದ್ಧ ಶಬರಿಮಲೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನವು ಮಲಯಾಳಂ ಕ್ಯಾಲೆಂಡರ್ನ ಕರ್ಕಾಟಕ ಮಾಸದ ಮಾಸಿಕ ಪೂಜೆಗಳಿಗಾಗಿ ನಿನ್ನೆ ಸಂಜೆ ತೆರೆಯಲ್ಪಟ್ಟಿದ್ದು ಮೊದಲ ದಿನವೇ ಭಕ್ತರ ಭಾರೀ ದಟ್ಟಣೆ ಕಂಡುಬಂದಿದೆ. ಮುಖ್ಯ ಅರ್ಚಕರ ಸಮ್ಮುಖದಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ಗರ್ಭಗುಡಿಯ ಬಾಗಿಲು ತೆರೆದು ದೀಪ ಬೆಳಗಿಸಿದರು. ಯಾವುದೇ ವಿಶೇಷ ಪೂಜೆ ಅಥವಾ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗಿಲ್ಲ. ಕೇರಳಂ ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸನ್ನಿಧಾನಕ್ಕೆ ಆಗಮಿಸಿರುವುದಾಗಿ ವರದಿಯಾಗಿದೆ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಿನ್ನೆ ನಡೆದ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಭಾರತದ ವಿಶ್ವನಾಥ್ ಸುರೇಶ್ ಮತ್ತು ಗಂಗಾ ಚಿನ್ನದ ಪದಕ ಗೆದ್ದರು. 23 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ 2 ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಹಾಲಿ ಹಿರಿಯರ ಏಷ್ಯನ್ ಚಾಂಪಿಯನ್ ಆಗಿರುವ ವಿಶ್ವನಾಥ್ ಸುರೇಶ್ ಪುರುಷರ 50 ಕೆಜಿ ವಿಭಾಗದ ಫೈನಲ್ನಲ್ಲಿ ಜಪಾನ್ನ ಡೈಚಿ ಇವಾಯಿ ವಿರುದ್ಧ 3-2 ಅಂತರದ ಗೆಲುವು ಸಾಧಿಸಿದರು. 55 ಕೆಜಿ ವಿಭಾಗದಲ್ಲಿ ಗಂಗಾ ಕಜಕಿಸ್ತಾನದ ಬೆಕ್ಸುಲಾತನ್ ಬೊರಾನ್ಬೆಕ್ ಅವರನ್ನು 3-2 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದರು. 65 ಕೆಜಿ ವಿಭಾಗದ ವಂಶಜ್ ಫೈನಲ್ನಲ್ಲಿ ಉತ್ತಮ ಹೋರಾಟ ನೀಡಿದರು. ಉಜ್ಬೇಕಿಸ್ತಾನದ ಇಲ್ಕೊಮ್ ಜಾನ್ ಎರ್ಗಶಿಯ ವಿರುದ್ಧ 4-1 ಅಂತರದಿಂದ ಸೋತು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 19 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತೀಯ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದರು, ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 90 ಕೆಜಿ ವಿಭಾಗದ ಶುಭಂ ರಜಪೂತ್ ಉಜ್ಬೇಕಿಸ್ತಾನದ

0: ಅಸದ್ಬೆಕ್ ಸುಲ್ತಾನ್ ಬೋಯೋ ವಿರುದ್ಧ 5-0 ಅಂತರದಿಂದ ಸೋತು ಬೆಳ್ಳಿ ಪದಕ ಗೆದ್ದರು. ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಭಾರತದ ವಿರುದ್ಧ 4 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಮೂಲಕ 3 ಪಂದ್ಯಗಳ ಸರಣಿಯಲ್ಲಿ 1-1 ಸಮಬಲ ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 44 ಓವರ್ಗಳಲ್ಲಿ 233 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಶ್ರೇಯಸ್ ಅಯ್ಯರ್ 66 ರನ್ ಮತ್ತು ವಿರಾಟ್ ಕೊಹ್ಲಿ 65 ರನ್ ಅರ್ಧಶತಕ ಗಳಿಸಿ ಉಪಯುಕ್ತ ಕೊಡುಗೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 7:45. ಈಗ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಅಜಯ್ ವಾರಿಯರ್ ಅವರ ಧ್ವನಿಯಲ್ಲಿರುವ ರಮ್ಯಾ ಚಿತ್ರದ ಗೀತೆಯನ್ನ. ದೊಡ್ಡರಂಗೇಗೌಡ ಬರೆದ ಗೀತೆಗೆ ಸಂಗೀತ ನೀಡಿದ್ದಾರೆ ಉದಯ್ ಬಲರಾಮ್.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
4: ನೀವು ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯನ್ನ. ಚಿತ್ರಗೀತೆಗಳು ಪ್ರಸಾರ ಆಗ್ತಾ ಇವೆ. ಶ್ರೋತೃಗಳು, 7 ಜುಲೈ 17 ಈ ದಿನದ ಮುಖ್ಯ ವಿಶೇಷ ಏನು ಅಂದರೆ ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಅಂತ, ಅಂದರೆ ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನ. ಪ್ರತಿ ವರ್ಷ ಜುಲೈ 17 ಆಚರಿಸಲಾಗುತ್ತದೆ ಈ ದಿನಾಚರಣೆಯನ್ನು. 1998 ಜುಲೈ 17 ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವನ್ನು ಅಂದರೆ ICC ಸ್ಥಾಪಿಸಲು ಅನುಮತಿ ನೀಡಿದ ರೋಮ್ ಶಾಸನವನ್ನು ಅಂಗೀಕರಿಸಿದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನದ ಆಚರಣೆ ಉದ್ದೇಶ ಏನು ಅಂದರೆ ಗಂಭೀರ ಅಂತಾರಾಷ್ಟ್ರೀಯ ಅಪರಾಧಗಳಿಗೆ ಹೊಣೆಗಾರರನ್ನಾಗಿ ಮಾಡುವುದು, ಅಪರಾಧಗಳಿಂದ ಸಂತ್ರಸ್ತರಾದವರಿಗೆ ನ್ಯಾಯ ಒದಗಿಸುವುದು ಮತ್ತು ಮಾನವ ಹಕ್ಕುಗಳನ್ನು ರಕ್ಷಿಸುವುದು, ಜಾಗತಿಕ ಮಟ್ಟದಲ್ಲಿ ಶಾಂತಿ ಭದ್ರತೆ ಮತ್ತು ಕಾನೂನಿನ ನಿಯಮಗಳನ್ನು ಉತ್ತೇಜಿಸುವುದಾಗಿದೆ ಹಾಗೂ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯ ವ್ಯವಸ್ಥೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ಶ್ರೋತೃಗಳೇ, ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನದ ಈ ಸಂದರ್ಭದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇರುವ ನಿಮಗೆ ಒಂದು ಪ್ರಶ್ನೆ ಏನು ಅಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕಚೇರಿ ಎಲ್ಲಿದೆ? ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕಚೇರಿ ಎಲ್ಲಿದೆ? ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. 2 ಗೀತೆಯ ಪ್ರಸಾರದ ಅವಧಿ ನಿಮಗೋಸ್ಕರ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕಚೇರಿ ಎಲ್ಲಿದೆ ಅಂತ ನಮಗೆ ಸಂದೇಶಗಳನ್ನು ಕಳಿಸ್ತಾ ಇರಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444684273. ಮೊದಲಿಗೆ ನಿಮ್ಮ ಹೆಸರು, ಆನಂತರ ನಿಮ್ಮ ಊರಿನ ಹೆಸರು, ಆನಂತರ ಪ್ರಶ್ನೆಗೆ ಉತ್ತರವನ್ನು ಟೈಪ್ ಮಾಡಿ ನಮಗೆ ಸಂದೇಶಗಳನ್ನು ಕಳಿಸ್ತಾ ಇರಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಕೇಳ್ತಾ ಇರಿ, ಇದು 102.6 ಮೆಗಾಹರ್ಟ್ಸ್.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನ. ಎಫ್ಎಂ ಸಮಯ 7:57. ಇವತ್ತು ಜುಲೈ 17 ಕನ್ನಡ ಮತ್ತು ತಮಿಳು ಚಿತ್ರಗಳಲ್ಲಿ ನಟನೆ ಮಾಡಿದ ಕನ್ನಡತಿ ಸಂಯುಕ್ತ ಹೆಗಡೆಯವರ ಜನ್ಮದಿನ. ಹುಟ್ಟಿದ್ದು 1998 ಜುಲೈ 17 ಬೆಂಗಳೂರಿನಲ್ಲಿ. ಅನೇಕ ಕಿರುತೆರೆಗಳ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಕನ್ನಡ ಚಿತ್ರ ಋಷಭ್ ಶೆಟ್ಟಿ ನಿರ್ದೇಶನದ ಕಿರುಕ್ ಪಾರ್ಟಿಯಲ್ಲಿ ಸಂಯುಕ್ತ ಹೆಗಡೆ ಆರ್ಯ ಪಾತ್ರದಲ್ಲಿದ್ದು ಈ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಕನ್ನಡದಲ್ಲಿ ಅತ್ಯುತ್ತಮ ಪೋಷಕ ನಟಿಗಾಗಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ. ತಮಿಳು ಚಿತ್ರ ಕೋಮಲಿಯಿಂದ ತಮಿಳು ಭಾಷೆಗೂ ಕೂಡ ಪಾದಾರ್ಪಣೆ ಮಾಡಿದರು ಅಂತ ಹೇಳಬಹುದು.

ಪ್ರಿಯ ಶ್ರೋತೃಗಳೇ, ಆಕಾಶವಾಣಿ ಚಿತ್ರದುರ್ಗ ಎಫ್ಎಂನಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆ ಏನು ಅಂದ್ರೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕಚೇರಿ ಎಲ್ಲಿದೆ ಅಂತ ನಮಗೆ ಸರಿಯಾದ ಉತ್ತರಗಳನ್ನ ತಿಳಿಸಿದ್ದಾರೆ. ರೇಡಿಯೋ ಕಾರ್ಯಕ್ರಮವನ್ನು ಕೇಳ್ತಾ ಚಿತ್ರಗೀತೆಗಳನ್ನ ಆಲಿಸ್ತಾ ಲೋಕಮ್ಮ ಶಿಕ್ಷಕರು ಬೊಂಬೇರಹಳ್ಳಿಯಿಂದ, ನೇತ್ರನಟರ ಚಿತ್ರದುರ್ಗದಿಂದ ಎಂ ಎಚ್ ರವಿಕುಮಾರ್ ಕೂಡ ಸಂದೇಶವನ್ನ ಹಿರಿಯೂರಿನಿಂದ ಕಳಿಸಿದ್ದಾರೆ. ನಳಿನಿ ಸತೀಶ್ ಚಿತ್ರದುರ್ಗ ನಗರದ ಸಂಗಮೇಶ್ವರ ಬಡಾವಣೆಯಿಂದ, ಎಂ ಎಚ್ ರವಿಕುಮಾರ್ ಮೇಟಿಕುರ್ಕೆ ಹಿರಿಯೂರಿನಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಸುರೇಶ್ ಬೆಣ್ಣೆಯವರು ರೇಡಿಯೋ ಕೇಳ್ತಾ ಇದ್ದಾರೆ ಹರಿಹರದಲ್ಲಿ. ಗೌರಮ್ಮ ಹಿರೇಕೆರು ಹಾವೇರಿಯಿಂದ, ರೂಪ ಪಾಂಡುರಂಗರಾವ್ ಚಿತ್ರದುರ್ಗ ಚಿಕ್ಕಪೇಟೆಯಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡೂಳಾರ್ತಿಯಿಂದ, ಸೋನು ಚಿತ್ರದುರ್ಗದಿಂದ, ಕೆ ಬಿ ಪಾಲಯ್ಯ ಚಿರತಗೊಂಡಿನಿಂದ, ಅನಿತಾ ಮುರುಗೇಶ್ ಬಾಪೂಜಿ ನಗರದ ಚಿತ್ರದುರ್ಗದಿಂದ, ಎನ್ ಜಿ ಬಸವರಾಜ್ ಅನ್ಪೂರ್ಣ ಐ ಯು ಡಿ ಪಿ ಲೇಔಟಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ಇವರ ಸಂದೇಶ ಬಂದಿದ್ದಾರೆ. ಶಿವಗಂಗದಿಂದ ಪ್ರಣಯ ರಾಣಿ ಪ್ರೇಮ ಪ್ರಣಯರಾಜ್ ಇವರು ತುರುವನ್ನೂರ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೊಸದುರ್ಗದ ದಯಾನಂದ್ ಇವರ ಸಂದೇಶ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ, ಡಾಕ್ಟರ್ ಅಕುಲ್ ಇವರ ಸಂದೇಶ ಬಂದಿದೆ. ಪೂರ್ಣಿಮಾ ಮಹಾಂತೇಶ್, ಅನುರಾಗ್ ಕನುಮಪ್ಪ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತಾಪುರ ಒನ್ನೂರಲ್ಲಿ ಜಗಳೂರು ತಾಲೂಕಿನಲ್ಲಿ ಇದ್ದಾರೆ, ಇವರು ಸಂದೇಶ ಬಂದಿದೆ. ಲೀಲಾ ಉಮೇಶ್ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ, ಧನುಷ್ ದೀಕ್ಷಿತ್ ಸುಧಾ ರಮೇಶ್ ಅವರ ಸಂದೇಶ, ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಬಂದಿದೆ. ಸವಿತಾ ದೇವರಾಜ್, ನತಿಕೇಶ್ ಹೃತಿಕ್ ಕೂಡ ಸಂದೇಶವನ್ನು ಕಳಿಸಿದ್ದೀರಿ. ಅರ್ಚನಾ ರಂಗನಾಥ್, ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಎನ್ ಮೋಹನ್ ಕುಮಾರ್ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಜಿ ಹಳ್ಳಿ ಕಬ್ಬಳ ಗ್ರಾಮದಿಂದ ಡಿ ಬಿ ಮುರುಗೇಶ್, ಬಾಪೂಜಿ ನಗರ ಚಿತ್ರದುರ್ಗದಿಂದ ಸಿರಿಗೌರಿ, ಬಸಪ್ಪಮಂಟಪ ರಸ್ತೆ ಚಿತ್ರದುರ್ಗದಿಂದ, ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಸುಧಾಶೇಖರ್ ಚಂದ್ರೋಲಿ ಚಂದ್ರವಳ್ಳಿ ನಗರ ಅಂತ ಹೇಳ್ತಾ

ಲೇಖನ ಚಂದ್ರಪ್ಪ ಕಾಲ್ಕೆರೆ ಯುಡಿಪಿ ಲೇಔಟ್ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗಲಕ್ಷ್ಮಿ ಪ್ರಕಾಶ್, ಜಯಲಕ್ಷ್ಮಿ ಅವರ ಸಂದೇಶ, ಇವರು ಕೂಡ ಸಂದೇಶವನ್ನು ಕಳಿಸಿದ್ದೀರಿ. ವಾಣಿಶಾಂತ್ ಕುಮಾರ್, ಸೃಜನ್, ನಿಮ್ಮ ಸಂದೇಶ ಬಂದಿದೆ. ಹಳೆ ಟೌನ್ ರಾಜಬೀದಿ ವೀರಭದ್ರಸ್ವಾಮಿ ದೇವಸ್ಥಾನ ರೋಡ್ ಚಳ್ಳಕೆರೆಯಿಂದ ಡಿ ಜಿ ಲಕ್ಷ್ಮಣ ಶೆಟ್ಟಿ, ಲೋಕಮಾತಮ್ಮ ಸುಧಾಮಣಿ, ರಮೇಶ್ ಬಾಬು, ರೈಲ್ವೆ ನಿಲ್ದಾಣ ಚಿತ್ರದುರ್ಗ ರೈಲ್ವೆ ನಿಲ್ದಾಣದ ಹತ್ತಿರದಿಂದ ಸುರೇಶ್ ಸಂದೇಶವನ್ನು ಕಳಿಸಿದ್ದೀರಿ. ಸುರೇಶ್ ಜಿ ಎಸ್, ಚನ್ನಪಟ್ಟಣದಿಂದ ಶೇಬಿ ಶಂಭುಲಿಂಗನಗೌಡ, ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ ಹೇಮ ಸ್ಮಿತಾ, ದೀಕ್ಷಿತ್ ಪಾಟೀಲ್, ಶ್ರೀನಿವಾಸ್ ಲೇಔಟ್ ಚಿತ್ರದುರ್ಗದಿಂದ, ಲಕ್ಷ್ಮೀ ಮಂಜುನಾಥ್ ಬೆಂಗಳೂರು ನಾಗರಬಾವಿಯಿಂದ, ಚಿತ್ರದುರ್ಗದ ಹೊಳಲ್ಕೆರೆ ರಸ್ತೆಯ ಪಂಡಳ್ಳಿ ರವಿಯವರು

0: ಪೃಥ್ವಿ, ಇವರ ಸಂದೇಶ ಚಿತ್ರದುರ್ಗದ ಬ್ಯಾಂಕ್ ಕಾಲೋನಿಯಿಂದ ಬಂದಿದೆ. ಉಮಾ ಮಹಾಂತೇಶ್ ಹನುಮಂತ, ಇವರು ಹನುಮಂತ ನಗರ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಷಡಕ್ಷರಪ್ಪ ಪಿ ಉಪನ್ಯಾಸಕರು ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗದಿಂದ ಶಿವಮೊಗ್ಗದ ರೋಟರಿ ಜಿ ವಿಜಯಕುಮಾರ್ ಅವರ ಸಂದೇಶ ಬಂದಿದೆ. ಮೀರಾ ನಾಡಿಗ್ ಚಿತ್ರದುರ್ಗದಿಂದ ಸುಭಾನ್ ಕೋರಿ, ಅಗ್ರಿ ಬೊಮ್ಮನಹಳ್ಳಿ ತಾಲೂಕು ಕಂಪಸಾಗರದಿಂದ ಶಾಂತಕುಮಾರ್, ತಾಯಕನಹಳ್ಳಿಯಿಂದ ಮೋನಿಕಾ ಭೂಮಿಕಾ ವಿಷ್ಣು ನಾಯಕ್ ಚಿರತ ಗುಂಡುನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ನಾಗಭೂಷಣ ಡಿ ಎಂ ಚಿತ್ರದುರ್ಗದಿಂದ, ಅಂಬಿಕಾ ಕಸವನಹಳ್ಳಿ ಗೊಲ್ಲರಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ರಿ. ಹಾಗೆ ಸಮನ್ವಿತ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ರುದ್ರೇಶ್ ನಾಯ್ಕ ಕೆ ಕಮಲಾ ಕೈ ಅಯ್ಯುಡಿ ಪಿಲೆಹೌಡ್ ಚಿತ್ರದುರ್ಗದಿಂದ, ಮೀರಾ ಸಾಬೇಹಳ್ಳಿಯ ಕೇಳುಗರು ಅನುಜಾಕ್ಷಿ ಇವರು ಕೂಡ ಸಂದೇಶವನ್ನು ಕಳಿಸಿದಿರಿ. ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಇವರ ಸಂದೇಶ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರೋಡ್ ಚಿತ್ರದುರ್ಗದಿಂದ ಬಂದಿದೆ. ತನಿಷ್ ಶ್ರೀಭಾರಿ ಅವರ ಸಂದೇಶ ಇಶಾ ನಾಗೇನಹಳ್ಳಿ ವಸ್ತುರ್ಗ ಸಮೀಪದಲ್ಲಿ ಇವರು ರೇಡಿಯೋನ ಕೇಳ್ತಿದ್ದಾರೆ. ಹಾಗೆ ಆದ್ಯಂತ್ ಮತ್ತು ಹರ್ಷಿತಾ ಅವರ ಸಂದೇಶ ಬಂದಿದೆ ಬಾಪೂಜಿ ನಗರ ಚಿತ್ರದುರ್ಗದಿಂದ. ರತ್ನ ಬಸವರಾಜ್, ರಾಕೇಶ್ ಪ್ರಸಾದ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಹರ್ಷಿತಾ ಆರ್ ಓಬ್ಳೇಶ್ ವಕೀಲರಂತ ಹೇಳ್ತಾ ಇದ್ದಾರೆ, ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದೀರಿ. ಒನಕೆ ಓಬವ್ವನ ತವರೂರು ಗುಡೇಕೋಟೆ, ಈ ಗುಡೇಕೋಟೆಯಿಂದ ಸಂದೇಶವನ್ನು ಅಂಗಡಿ ತಿಪ್ಪೇಶ್, ಚೈತ್ರ ಸೋನು, ಪ್ರಜ್ವಲ್ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಸುಜಾತ ಹಿರೇಮಠ್ ಬಿಪಿ ಬಡಾವಣೆಯಿಂದ ಥರ್ಡ್ ಕ್ರಾಸ್ ಅಂದರೆ ಮೂರನೇ ಕ್ರಾಸಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರಿನಿಂದ ಸಲ್ಮಾ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ನಿರ್ಮಲಾ ಇವರು ಕೂಡ ಸಂದೇಶವನ್ನು ತರೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆರ್ ಜೆ ಮನಸ್ಫೂರ್ತಿ, ಡಾಕ್ಟರ್ ಜಗದೀಶ್ ಅವರ ಸಂದೇಶ ಬಂದಿದೆ. ನಿರ್ಮಲಾ ತಿಮ್ಮರಾಜು ಕನ್ನಿಕಾ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಎಂ ಈಶಣ್ಣ ಮುತ್ತಿಗರಹಳ್ಳಿಯಿಂದ, ಮೇನಕ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಅನುರಾಧ ತಿಪ್ಪೇಸ್ವಾಮಿ ಶಿಕ್ಷಕಿ ಅಂತ ಹೇಳ್ತಾ ಇದ್ದಾರೆ, ಸಿ ಕೆ ಪುರ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಇನ್ನು ಭೀಮಪ್ಪ ಎಂ ಸಾನ್ವಿ ಮತ್ತು ಚಂದನ ಬ್ಯಾಂಕ್ ಕಾಲೋನಿಯಿಂದ, ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗದಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿಂದ, ಸಣ್ಬೋರಯ್ಯ ಬೋರಮ್ಮ ಬಚ್ಚಬೋರ್ನಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಯಶೋಧ ಎರಳನಾಯಕ ವಿಜಯನಗರ ಜಿಲ್ಲೆ ಕೂಡ್ಲಿಗೆ ತಾಲೂಕು ಸಿರಿತಗೊಂಡಿನಿಂದ ಸಂದೇಶವನ್ನು ಕಳಿಸಿದ್ದೀರಿ. ಇಂದಿರಾ ಜಯದೇವಮೂರ್ತಿ ಇವರು ಸಂದೇಶವನ್ನು ಕೆಳಗೋಟೆ ಚಿತ್ರದುರ್ಗದಿಂದ, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ರಾಯಬಾಗ್ ಮುಗಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್ ಅಭಿಷೇಕಯ್ಯ ಇವರು ಸಂದೇಶ ಬಂದಿದೆ. ಗೋಪಾಲ್ ಹೋಳಿ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ, ಕಪ್ಪುಲ್ ದಿ ತಾಲೂಕು ರಾಯಬಾಗ್ ಜಿಲ್ಲೆ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೋಹನ್ ಕುಮಾರ್ ಭರಮಸಾಗರದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ತ್ರಿಷಾರ್ ಪೂಜಾರಿ ಇವರ ಸಂದೇಶ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗದಿಂದ ಕಳಿಸಿದ್ದೀರಿ. ಸಿ ಎಲ್ ಉಮಾ ಮಹೇಶ್ವರಿ ಇವರ ಸಂದೇಶ ಬಂದಿದೆ ಚಿತ್ರದುರ್ಗದಿಂದ. ಶ್ರೀನಿಧಿ ರಮೇಶ್ ಅವರ ಸಂದೇಶ ಸುಷ್ಮಿತಾ ಚಿತ್ರದುರ್ಗದಿಂದ ಕಳಿಸಿದ್ದೀರಿ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ್ ವಿಜಯಕುಮಾರ್ ಅವರ ಸಂದೇಶ ಬಂದಿದೆ. ನಿರ್ಮಲಾ ಮಂಜುನಾಥ್ ಭರಮಸಾಗರದಿಂದ ಹಾಗೆ ಸಂದೇಶವನ್ನು ಕಳಿಸಿರುವ ನಮ್ಮ ಶ್ರೋತೃ ಗೌತಮಿ ಅವರು ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಿಲ್ಪಾ ವಿದ್ಯಾನಗರದಿಂದ ಎಂ ಆರ್ ಶ್ರೀಕಂಠನ ಅಗ್ರಹಾರ, ಮೈಸೂರಿಂದ ಶೋಭಾ ಲೋಕೇಶ್ ಗಾರೆಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಗಣೇಶ್ ಕೊಂಡ್ಲಹಳ್ಳಿಯಿಂದ, ಶಾಂತಾಚಾರ್ ಬಡಿಗೇರ್ ಹರಿಹರ ಕೊಕ್ನೂರಿನಿಂದ, ನಮನ ಗಣೇಶ್ ಕಾರ್ಕಳದಿಂದ ಸಂದೇಶ ಕಾರ್ಕಳದಿಂದ ಸಂದೇಶವನ್ನು ಕಳಿಸಿದ್ದಾರೆ ನಮನ ಗಣೇಶ್. ಅರುಣ ಜಗದೀಶ್ ಅವರು ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಿ ಸಿ ಎಚ್ ಗೊಂಚಿಗಾರ್ ಭರಮಸಾಗರದಿಂದ, ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ, ಡಾಕ್ಟರ್ ಆಶಾ ಜಿ ಬಿ ಹೊಸ ದ್ಯಾಮವ್ವನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ರೇಡಿಯೋ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ದೀಪಾ ಕೊಟ್ರೇಶ್ ನೂತನ್ ತನ್ವಿ ಸಜ್ಜನ್ ಚಳ್ಳಕೆರೆಯಿಂದ, ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿ ಹೊಸಗೊಂಡರಟ್ಟಿಯಿಂದ, ಪೂರ್ಣಿಮಾ ಪ್ರಭು ರಾಣೆಬೆನ್ನೂರಿನಿಂದ, ಕೊಟ್ಟೂರಿನಿಂದ ಜೌಳಿ ಶಾರದ ವಿಜಯಕುಮಾರ್ ಸಂದೇಶವನ್ನು ಕಳಿಸಿದ್ದಾರೆ.
1: ಹೇಳಿ ಹೇಳಿ ಸಾಕಾಯ್ತು.
2: ಏನಾಯ್ತು?
1: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
2: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
1: ಕರೆಕ್ಟ್.
2: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ ಸಿಎಂಎಸ್ ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ ಸಿಎಂಎಸ್ ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
3: ಆರ್ಬಿಐ ಹೇಳುತ್ತೆ,
4: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ ಆರ್ಬಿಐ ಒಂಬುಡ್ಸ್ಮನ್.
0: ಇನ್ನು ಶಕುಂತಲಮ್ಮ ಶ್ರೀನಿವಾಸ್ ಮೂರ್ತಿ ಅವರ ಸಂದೇಶ, ರೂಪಾ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ರಿ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಅವರ ಸಂದೇಶ ಬಂದಿದೆ. ಮಾದಪ್ಪ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರಿನಿಂದ, ಹಾರಕ್ಬಾವಿ ಕೂಡ್ಲಿಗೆ ತಾಲೂಕಿನಿಂದ ಮಹಾದೇವಿ ಅವರು ಸಂದೇಶವನ್ನು ಕಳಿಸಿದ್ದೀರಿ. ರೂಪಾ ಪರಮೇಶ್ ರಶ್ಮಿತಾ ಧನ್ಯ ಪಿ ಎಸ್ ಎಂ ಲೇಔಟ್ ಚಿತ್ರದುರ್ಗದಿಂದ, ಕೂಡ್ಲಿಗೆ ತಾಲೂಕು ಉಡಿಯಮಿಂದ ಸಂದೇಶವನ್ನು ಕಳಿಸಿರುವ ಶಾಂತಕುಮಾರಿ, ಮಂಜುನಾಥ್ ಪ್ರಣತಿ ವಿಸ್ಮಯ, ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡೇನಹಳ್ಳಿಯಿಂದ, ಮನೋಜ್ ಕುಮಾರ್ ರೂಪಾರ್ ಇವರು ಸಂದೇಶವನ್ನು ಗೋನೂರು ಬೊಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಸಾವಿತ್ರಮ್ಮ ಸುರೇಂದರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ನಿರ್ಮಲಾ ಮೂರ್ತಿ ದವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ, ಹೊಸದ್ಯಾಮನಹಳ್ಳಿಯಿಂದ ರಮ್ಯಾ ಪಿ ಮಮತಾ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಸರ್, ಮಲ್ಲಿಕಾರ್ಜುನ್ ಜಿ ಅವರ ಸಂದೇಶ ಬಂದಿದೆ. ಮಹಾಂತೇಶ್ ಆರ್ ಆಚಾರ್, ಡಾಕ್ಟರ್ ವೀಣಾ ಸಿ ಎಲ್ ಲೇಖನಾಥ್ ಇವರ ಸಂದೇಶ

ಸಂವಿದ್ ದಾವಣಗೆರೆಯಿಂದ ಕಳಿಸಿದ್ದೀರಿ ಲಕ್ಷ್ಮಣ್ ರೆಡ್ಡಿ ಅವರ ಸಂದೇಶ, ರಾವಲ್ಕುಂಟೆಯಿಂದ ವಸಂತ ವಿಶ್ವೇಶ್ವರಯ್ಯ, ಪರಶುರಾಮಪುರದಿಂದ ದೀಪಕ್ ಬೆಂಗಳೂರಿನಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ ಶಶಿಧರ್ ಹಳ್ಳಿ, ಕುಸುಗುರು ಹಾವೇರಿ ಜಿಲ್ಲೆಯಿಂದ ಸಂದೇಶ ಬಂದಿದೆ, ಹರಪನಹಳ್ಳಿ ತಾಲೂಕು ಚಿಕ್ಕಟೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಕೆಂಚನಗೌಡ ರಮೇಶ್, ಗುರುಮೂರ್ತಿ ಜಿ ಬಿ ಶಿಕ್ಷಕರು ಗೋನೂರಿಂದ ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಅವರ ಸಂದೇಶ, ಚಿತ್ರದುರ್ಗದಿಂದ ಬಂದಿದೆ ರಂಜಿತಾ ಕೆ ಪಿ ಯಶಸ್ವಿ ಅವರು ಸಂದೇಶವನ್ನು, ಋತ್ವಿಕ್ ಓಬವನ ಆಗ್ತಿಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ, ಇನ್ನು ಶಶಿಕಲಾ ಸಾಹಿನ ತೆಮಕೇಟಿಯಿಂದ ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆಯಿಂದ ವಿನಾಯಕ ಕನ್ನಿಕ ಇವರು, ಚೋರ್ನೂರಿಂದ ನಾಗರಾಜ ರೆಡ್ಡಿ ಹರಿಹರ ತಾಲೂಕು ರಾಮತೀರ್ಥದಿಂದ ಅಮೃತ ರಮೇಶ್, ಚಿತ್ರದುರ್ಗದಿಂದ ಚಂದ್ರಶೇಖರ್ ವನ್ನಗೊಂಡನ ಹಳ್ಳಿಯಿಂದ ಸಂದೇಶವನ್ನು, ಸಂತೋಷ್ ಪಾಟೀಲ್ ಗಿಲ್ಗನಕಟ್ಟಿಯಿಂದ, ಪ್ರೇಮ ಷಡಕ್ಷರಿ ಗೌಡಿಹಳ್ಳಿಯಿಂದ, ಮಮತಾ ಭದ್ರಾವತಿಯಿಂದ, ಇನ್ನು ನಮಗೆ ನೆದರ್ಲ್ಯಾಂಡ್ನ ಅಂತ ಸರಿಯಾದ ಉತ್ತರವನ್ನು ಸರ್ವೇಶ್ ಮುತಿಗರ ಹಳ್ಳಿಯಿಂದ ಭಾನುಪ್ರಕಾಶ್ ಸಂದೇಶವನ್ನು ಕಳಿಸಿದ್ದಾರೆ, ಪ್ರೇಮ ನಟರಾಜ್ ನಾಯಕಟ್ಟಿಯಿಂದ ಮಂಜುಳಾ ಮಂಜುನಾಥ್ ಗುಜ್ಜಾರ್ ಅವರ ಸಂದೇಶ ಬಂದಿದೆ, ಇನ್ನು ಮಾದಪ್ಪ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿಂದ ಸಂದೇಶವನ್ನು ಕಳಿಸಿದಿರಿ, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ ಸರಿಯಾದ ಉತ್ತರ. ಅಂತಾರಾಷ್ಟ್ರೀಯ ನ್ಯಾಯಾಲಯ ನ್ಯಾಯಾಲಯದ ಮುಖ್ಯ ಕಚೇರಿ ನೆದರ್ಲ್ಯಾಂಡಿನ ಹೇಗ್ನಲ್ಲಿದೆ, ಸರಿಯಾದ ಉತ್ತರವನ್ನು ತಿಳಿಸಿದಿರಿ, ಪ್ರತಿಕ್ರಿಯೆ ನೀಡ್ತಾ ಇದ್ದೀರಿ. ಈಗ ಕೇಳ್ತಾ ಇರಿ, ಇದು ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ಸಂದೇಶಗಳನ್ನು ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.

0: ನ್ಯಾಯವೆಲ್ಲಿ ಅಡಗಿದೆ,
1: ನ್ಯಾಯವೆಲ್ಲಿ ಅಡಗಿದೆ.
2: ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಅವರ ಧ್ವನಿಗಳಲ್ಲಿರುವ ಧ್ರುವತಾರೆ ಚಿತ್ರದ ಗೀತೆ ಇದು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಸಂಯೋಜಕರು ಉಪೇಂದ್ರ ಕುಮಾರ್.

ಇನ್ನು ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ನಾವು ಕೇಳಲಾದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಪಂಚಾಕ್ಷರಪ್ಪ ಜಿಬಿ ಇವರು ಹಿರಿಯೂರಿಂದ ಸಂದೇಶವನ್ನು ಕಳಿಸಿದ್ರು. ಹಾಗೆ ಭೀಮಸಮುದ್ರದ ಶಿವಸರ್ವೋತ್ತಮ್ ದವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ರು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದ್ರಿ.

ಚಿತ್ರ ಗೀತೆಗಳನ್ನ ಇನ್ನು ಮುಂದೆ 8:30 ಕೇಳಬಹುದು. ಆಕಾಶವಾಣಿ ಚಿತ್ರದುರ್ಗ FM ವೇಳೆ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 8:30. ಈಗ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಹುರಿದುರ್ಗ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಸತೀಶ್ ಬಾಬು.

ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನ. ಎಫ್ಎಂ ಸಮಯ 8:35. ಇಂದಿನ ದಿನಪತ್ರಿಕೆಗಳನ್ನ ನೋಡೋದಾದ್ರೆ ಚಿತ್ರದುರ್ಗದ ಸಿರಿಗೆರೆ ವರದಿ. ಎಲ್ನಿನೋ ಪರಿಣಾಮದಿಂದ ಉಂಟಾಗಿರುವ ಮುಂಗಾರು ಕೊರತೆಯು ದೀರ್ಘಕಾಲ ಮುಂದುವರಿಯುವುದರಿಂದ ಬರುವ ಬೇಸಿಗೆಯಲ್ಲಿ ರೈತರು ತೋಟಗಾರಿಕೆ ಬೆಳೆ ಸಂರಕ್ಷಿಸಿಕೊಳ್ಳುವ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು ಎಂದು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಎಂಜಿ ಬಸವನಗೌಡ ತಿಳಿಸಿದರು. ತರಳಬಾಳು ಮಠದ ಶಾಂತಿವನದಲ್ಲಿ ಗುರುವಾರ ನಡೆದ ಎಲ್ನಿನೋ ಪರಿಣಾಮ ತಡೆ ಮುಂಗಾರಿಗೆ ಸೂಕ್ತ ಪರ್ಯಾಯ ಬೆಳೆಗಳ ಆಯ್ಕೆ ಕುರಿತ ರೈತ ವಿಜ್ಞಾನಿಗಳ ಸಂವಾದ ಗೋಷ್ಠಿಯಲ್ಲಿ ಮಾತನಾಡಿ ಅವರು, ಮಿಶ್ರ ಬೆಳೆ ಪದ್ಧತಿ ಅಳವಡಿಸಿಕೊಳ್ಳುವುದರಿಂದ ಇಂತಹ ವಿಷಮ ಪರಿಸ್ಥಿತಿಯಲ್ಲಿಯೂ ರೈತರು ಉಳಿಯಬಹುದು. ಅದಕ್ಕಾಗಿ ಅಡಿಕೆಯ ಮಧ್ಯೆ ಕಾಳುಮೆಣಸು, ಕೋಕೋ, ಏಲಕ್ಕಿ, ಜಾಯಿಕಾಯಿ, ಚಕ್ಕೆ, ಲವಂಗದಂತಹ ಬೆಳೆಗಳನ್ನು ಬೆಳೆಯಬೇಕು. ರಾಜ್ಯದಲ್ಲಿ ಕಳೆದ ವರ್ಷ 7.5 ಲಕ್ಷ ಹೆಕ್ಟೇರ್ ವಿಸ್ತೀರ್ಣದಲ್ಲಿದ್ದ ಅಡಿಕೆ ಬೆಳೆ ಈಗ 8.5 ಲಕ್ಷ ಹೆಕ್ಟೇರ್ಗೆ ವಿಸ್ತರಿಸಿಕೊಂಡಿರುವುದು ರೈತರು ಆಲೋಚಿಸಬೇಕಾದಂತಹ ವಿಚಾರ ಎಂದು ಹೇಳಿದರು. ಚಿತ್ರದುರ್ಗದ ಮತ್ತೊಂದು ವರದಿ. ಕರ್ನಾಟಕ ಲೋಕಸೇವಾ ಆಯೋಗ ಹಾಗೂ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸುವ ಪರೀಕ್ಷೆಗಳಿಗೆ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದಿಂದ ಮೈಸೂರಿನಲ್ಲಿ ತರಬೇತಿ ನಡೆಸಲಾಗುತ್ತದೆ. ಆಸಕ್ತರು ಜುಲೈ 21ರೊಳಗೆ ದೂರವಾಣಿ ಸಂಖ್ಯೆ 0821-2515-944 ಸಂಪರ್ಕಿಸಬಹುದು.

0: ಇದುವರೆಗೆ ಸಿಂಹದ ಮರಿ ಚಿತ್ರದ ಗೀತೆಯನ್ನ ಆಲಿಸಿದಿರಿ. ಹಾಡಿದ ಕಲಾವಿದರು ಮನು ಮತ್ತು ಚಿತ್ರ.
1: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
2: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
1: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
3: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
1: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು. ಚಿಗುರು ಚಿಗುರು.

പ്രിയ ശ്രോതൃകളെ, കമനിസി ದಿನಾಂಕ 18/7/2026 ಅಂದರೆ ನಾಳೆ ಬೆಳಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕ್ ಆಲೂರಿನ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 MHz ಪ್ರಸಾರವಾಗಲಿದೆ. ಕೇಳುಗರು ವಾಟ್ಸಪ್ ಮೂಲಕ ಆಗ ಸಂದೇಶಗಳನ್ನು ಕಳಿಸಬಹುದು. ವಾಟ್ಸಪ್ ಮೂಲಕ ಸಂದೇಶ ಕಳಿಸಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944486743.

ಕೆಳಗಡೆ ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ 5:30ಕ್ಕೆ ಪಲ್ಲವಿ ಅಂತ್ಯಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಈ ಪಲ್ಲವಿ ಅಂತ್ಯಕ್ಷರಿ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಆಗ ಭಾಗವಹಿಸಿ ನೀವು ಪಲ್ಲವಿಗಳನ್ನ ಹಾಡಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444840273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ತಪ್ಪದೇ ಕೇಳಿ ಭಾಗವಹಿಸಿ ಸಂಜೆ 5:30ಕ್ಕೆ ಪಲ್ಲವಿ ಅಂತ್ಯಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಪ್ರೀತಿ ಚಿತ್ರದುರ್ಗ FM ನಿಂದ.

ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಉದಿತ್ ನಾರಾಯಣ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿರುವ ನಂದಿ ಚಿತ್ರದ ಗೀತೆಯನ್ನ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಗುರು ಕಿರಣ್.

ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಈ ಸಂಜೆ 6:51 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಈ ವಿಷಯವಾಗಿ ಶ್ರೋತೃಗಳು ಆಗ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಬಹುದು. ನಿಮ್ಮ ಪ್ರಶ್ನೆಗೆ ಆಗ ಭಾಗವಹಿಸಿ ಉತ್ತರ ನೀಡಲಿದ್ದಾರೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಎಲ್ ರೂಪಾ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 9 ಗಂಟೆ. ಇದೀಗ ಕೆಲವು ಪ್ರಕಟಣೆಗಳು.
1: ಮಂಗಲ ಭವನ ಮಂಗಲ ಹಾರಿ ಪ್ರಭು ಸುದರ್ಶನ.
2: ಶ್ರೀರಾಮ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಕೇಳುಗರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A, 3B ವರ್ಗಕ್ಕೆ ಸೇರಿದ ನಿರುದ್ಯೋಗಿ ಕಾನೂನು ಪದವೀಧರರನ್ನು ನ್ಯಾಯಾಂಗ ತರಬೇತಿ ಯೋಜನೆಯಡಿ 2026-27 ಸಾಲಿನಲ್ಲಿ ಆಯ್ಕೆ ಮಾಡಲು ಖಾಲಿ ಇರುವ 10 ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಡಿ ದೇವರಾಜ್ ಅರಸು ಭವನ, ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇವರನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 31.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
5: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಸೂರ್ಯ ಬಂದನೆ
5: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
4: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
6: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಗ ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಕೇಳುವ ಆಸೆ ನಿಮಗಿದ್ದರೆ ಆಗ ಕರೆ ಮಾಡಿ ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಕೇಳಬಹುದು. ಆಗ ಕರೆ ಮಾಡಲು ಬಳಸಬಹುದಾದ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯ ಮೊಬೈಲ್ ಸಂಖ್ಯೆ 9448640473, ಇನ್ನೊಂದು ಮೊಬೈಲ್ ಸಂಖ್ಯೆ 9141972722.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

0: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 9:05.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
5: ಅಹಿಂಸಾ ಪರಮೋ ಧರ್ಮ ಎನ್ನುತ್ತಾರೆ. ಹಾಗಾದರೆ ಯಾವುದು ಹಿಂಸೆ, ಯಾವುದು ಅಹಿಂಸೆ? ಕೆಲವರು ಹೇಳುತ್ತಾರೆ, ಇನ್ನೊಬ್ಬರನ್ನು ನೋಯಿಸುವುದು ಹಿಂಸೆ, ಇನ್ನೊಬ್ಬರಿಗೆ ನೋವಾಗದಂತೆ ನಡೆದುಕೊಳ್ಳುವುದು ಅಹಿಂಸೆ. ಇದು ಸರಿಯಾದ ವಿವರಣೆ ಅಲ್ಲ. ನೋಯಿಸುವುದು ಹಲವು ತರ. ಹೊಡೆದು ಬಡೆದೇ ನೋಯಿಸಬೇಕಾಗಿಲ್ಲ. ಮಾತಿನ ಅಲಗಿನಿಂದ ಇನ್ನೊಬ್ಬರನ್ನ ಗಾಯಗೊಳಿಸಬಹುದು, ನೋಯಿಸಬಹುದು. ಮೈಯ ಗಾಯಕ್ಕಾದರೂ ಮದ್ದುಂಟು. ಮನಸ್ಸಿಗಾದ ಗಾಯಕ್ಕೆ ಯಾವ ವೈದ್ಯರಲ್ಲೂ ಮದ್ದಿಲ್ಲ. ಅದು ಎಂದೂ ಮಾಯದ ಗಾಯ, ಭಯಾನಕವಾದ ಹಿಂಸೆ. ಸಮಸ್ಯೆ ಇಲ್ಲಿಗೆ ಮುಗಿಯಲಿಲ್ಲ. ಕೆಲವೊಮ್ಮೆ ಹಿಂಸೆಯೂ ಅಹಿಂಸೆಯಾಗಬಹುದು, ಅಹಿಂಸೆಯೂ ಹಿಂಸೆಯಾಗಬಹುದು. ಕಾಡಿನ ತಪ್ಪಲಲ್ಲಿ ಒಂದು ಹಳ್ಳಿ ಇರುತ್ತದೆ. ಹಳ್ಳಿಯ ಮನೆಯ ಹಸುಗಳು ಕಾಡಿನ ಹುಲಿಗೆ ಬಲಿಯಾಗುತ್ತವೆ. ದಿನಕ್ಕೊಂದು ಮನೆಯ ಹಸು ಮಾಯ. ಆಗ ಬೇಟೆಗಾರರು ಬರುತ್ತಾರೆ, ಹುಲಿಯನ್ನು ಬೇಟೆಯಾಡಿ ಕೊಲ್ಲುತ್ತಾರೆ. ಹಳ್ಳಿಯ ಜನ ನೆಮ್ಮದಿಯ ಉಸಿರು ಬಿಡುತ್ತಾರೆ. ಹುಲಿಯನ್ನು ಕೊಂದರೆ ಏಕೆ ಹಿಂಸೆಯಲ್ಲ? ಹುಲಿಯೂ ಒಂದು ಜೀವ ಅಲ್ಲವೇ? ಸಾಯುವುದು ಎಂದರೆ ಅದಕ್ಕೂ ನೋವಿನ ಸಂಗತಿ ಅಲ್ಲವೇ? ಹೌದು. ಆದರೂ ನಮ್ಮ ಅಂತಃಸಾಕ್ಷಿ ಹೇಳುತ್ತದೆ, ಹುಲಿಯನ್ನು ಕೊಲ್ಲುವುದು ತಪ್ಪಲ್ಲ. ಸರಿ, ಇದರ ಹಿಂದೆ ನಮ್ಮದೇ ಸ್ವಾರ್ಥ ಇರಬಹುದೇ? ಹಸುಗಳು ನಮಗೆ ಬೇಕಾದವು, ಹಾಲು ಕೊಡುವಂಥವು. ಹುಲಿ ಬೇಡದ ಪ್ರಾಣಿ, ಅದಲ್ಲ ಸಂಗತಿ. ಇದರಲ್ಲಿ ಸ್ವಾರ್ಥಕ್ಕಿಂತ ಮಿಗಿಲಾದ ಸೂಕ್ಷ್ಮವೊಂದಿದೆ. ಹುಲಿಯನ್ನು ಕೊಲ್ಲದೆ ಬಿಟ್ಟರೆ 10 ಹಸುಗಳು ಸಾಯುತ್ತವೆ. ಒಂದು ಹುಲಿಯನ್ನು ಕೊಂದರೆ 10 ಹಸುಗಳು ಬದುಕಿ ಉಳಿಯುತ್ತವೆ. ಹಾಗಾದರೆ ಹಲವು ಜೀವವನ್ನು ಉಳಿಸಲು ಒಂದು ಜೀವದ ಹಿಂಸೆ ಹಿಂಸೆಯಲ್ಲ. ದೊಡ್ಡ ಗಾತ್ರದ ಅಹಿಂಸೆಯ ಸಾಧನೆಗಾಗಿ ಮಾಡುವ ಸಣ್ಣ ಗಾತ್ರದ ಹಿಂಸೆಯು ಅಹಿಂಸೆಯೇ ಆಗಿಬಿಡುತ್ತದೆ. ಇನ್ನೊಂದು ಘಟನೆ ನೋಡೋಣ. ನೆರೆ ರಾಜ್ಯದ ಸೇನೆ ನಮ್ಮ ದೇಶದ ಮೇಲೆ ದಾಳಿ ಮಾಡಿದೆ. ಆಗ ನಮ್ಮ ಸೈನಿಕರು ಏನು ಮಾಡಬೇಕು? ಆ ಕಡೆಯ ಸೈನಿಕರು ಮನುಷ್ಯರಲ್ಲವೇ? ಅವರನ್ನು ಕೊಂದು ನರಹತ್ಯೆಯ ಪಾಪ ಏಕೆ ಕಟ್ಟಿಕೊಳ್ಳಬೇಕು? ಅಹಿಂಸಾ ಪರಮೋ ಧರ್ಮ ಎಂದು ಮಂತ್ರಘೋಷ ಮಾಡುತ್ತಾ ಕಾಲಿಗೆ ಬುದ್ಧಿ ಹೇಳಿದರೆ ಹೇಗೆ? ಅಹಿಂಸೆಗೆ ಜಯವಾಗಲಿ. ಅಹಿಂಸೆಗೆ ಜಯವಾಗಲಿಲ್ಲ, ಹಿಂಸೆಗೇ ಜಯವಾಯಿತು. ಇಡೀ ದೇಶ ಶತ್ರುಗಳ ಹಿಂಸೆಗೆ ಬಲಿಯಾಗುವಂತಾಯಿತು. ಅದರಿಂದ ದೇಶದ ಉಳಿವಿಗಾಗಿ ಶತ್ರು ಸೇನೆಯ ಅಳಿವು ಅಹಿಂಸೆಯೇ ಆಗಿಬಿಡುತ್ತದೆ. ಇದು ಹಿಂಸೆ ಅಹಿಂಸೆಯಾಗುವ ಮತ್ತು ಅಹಿಂಸೆಯೇ ಹಿಂಸೆಯಾಗುವ ಒಂದು ಪರಿ. ಈಗ ಇನ್ನೊಂದು ಘಟನೆ ನೋಡೋಣ. ಇನ್ನೊಬ್ಬರಿಗೆ ಹೊಡೆಯುವುದು ಹಿಂಸೆ, ಅಪರಾಧ ಎನ್ನುತ್ತೇವೆ. ಮಕ್ಕಳು ಹೇಳಿದ್ದು ಕೇಳದಾಗ ಶಾಲೆಯಲ್ಲಿ ಅಧ್ಯಾಪಕರು, ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿಗೆ ಹೊಡೆಯುವುದುಂಟು. ಇದು ಏಕೆ ಅಪರಾಧವಲ್ಲ? ದಾರಿಯಲ್ಲಿ ಯಾರೋ ಒಬ್ಬ ಹೊಂಚು ಹಾಕಿ ಇನ್ನೊಬ್ಬನಿಗೆ ಹೊಡೆಯುತ್ತಾನೆ. ನ್ಯಾಯಾಲಯದಲ್ಲಿ ಅವನನ್ನು ವಿಚಾರಣೆಗೊಳಪಡಿಸಲಾಗುತ್ತದೆ. ಇದು ಏಕೆ ಅಪರಾಧ? ಉಪಾಧ್ಯಾಯರೂ ಹೊಡೆದದ್ದೇ, ತಂದೆ ತಾಯಿಯೂ ಹೊಡೆದದ್ದೇ, ದಾರಿಯ ಪುಂಡರೂ ಹೊಡೆದದ್ದೇ. ಒಂದು ಹಿಂಸೆ ಹೌದು ಯಾಕೆ, ಒಂದು ಹಿಂಸೆ ಅಲ್ಲ ಯಾಕೆ, ಒಂದು ತಪ್ಪು ಯಾಕೆ, ಒಂದು ಸರಿ ಯಾಕೆ? ಯಾರೋ ಕೊಲೆಗಾರ ಒಬ್ಬನನ್ನು ಚಾಕುವಿನಿಂದ ತಿವಿಯುತ್ತಾನೆ, ಹೊಟ್ಟೆ ಬಗೆಯುತ್ತಾನೆ. ವೈದ್ಯರು ಶಸ್ತ್ರಚಿಕಿತ್ಸೆಗೆ ಒಳಗಾದ ರೋಗಿಯ ಹೊಟ್ಟೆಯನ್ನೋ ಇನ್ನೊಂದನ್ನೋ ಬಗೆಯುತ್ತಾರೆ, ಕುಯ್ಯುತ್ತಾರೆ. ಒಂದು ತಪ್ಪು ಯಾಕೆ, ಒಂದು ಸರಿ ಯಾಕೆ? ಒಂದು ಹಿಂಸೆ ಹೌದು ಯಾಕೆ, ಒಂದು ಹಿಂಸೆ ಅಲ್ಲ ಯಾಕೆ? ಈಗ ಅಹಿಂಸೆಗೆ ಹೊಸ ಆಯಾಮ ಬಂತು. ಸರಿ ತಪ್ಪುಗಳ, ಹಿಂಸೆ ಅಹಿಂಸೆಗಳ ನಿರ್ಧಾರ ಕ್ರಿಯೆಯಿಂದಲ್ಲ, ಕ್ರಿಯೆಯ ಹಿಂದಿರುವ ಭಾವದಿಂದ. ಕೊಲೆಗಾರ ಚಾಕು ಚುಚ್ಚಿದ್ದು ಕೊಲ್ಲಬೇಕೆಂದು, ವೈದ್ಯರು ಚಾಕು ಚುಚ್ಚಿದ್ದು ಬದುಕಿಸಬೇಕೆಂದು. ಕ್ರಿಯೆಯಲ್ಲಿ ಹಿಂಸೆ ಇರಬಹುದು, ಆದರೆ ಭಾವ ಅಹಿಂಸೆಯದಾಗಿದ್ದರೆ ಅಂಥ ಹಿಂಸೆಯೂ ಅಹಿಂಸೆಯಾಗುತ್ತದೆ. ಒಟ್ಟಿನಲ್ಲಿ ಯಾವ ಹಿಂಸೆಯಿಂದ ಸಮಾಜದ ಸ್ವಾಸ್ಥ್ಯಕ್ಕೆ ಅಹಿಂಸೆಗೆ ಪೋಷಕವಾಗುತ್ತದೆ, ಅಂಥ ಹಿಂಸೆಯೂ ಅಹಿಂಸೆಯಾಗುತ್ತದೆ. ಹಿಂಸೆಯ ಒಳಗಿರುವ ಅಹಿಂಸೆಯನ್ನು ಹುಡುಕಬೇಕು, ಅಹಿಂಸೆಯೊಳಗಿರುವ ಹಿಂಸೆಯನ್ನು ಬೆದಕಬೇಕು. ಆಗ ಅಹಿಂಸಾ ಪರಮೋ ಧರ್ಮ ಎಂದರೇನೆಂದು ತಿಳಿಯುತ್ತದೆ.
0: ಇದುವರೆಗೆ ಬನ್ನಂಜೆ ಗೋವಿಂದಾಚಾರ್ಯ ಅವರಿಂದ ಇಂದಿನ ನಲ್ನುಡಿ, ಬದುಕಿಗೊಂದು ಹಿತನುಡಿ ಕೇಳಿದಿರಿ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ
2: ಗಾಂಧಿ ವಿಚಾರಧಾರೆ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯ ಮುಂದುವರಿದ ಭಾಗ
3: ಕೇಳುಗರಾದ ನಿಮಗೆ ಈಗಾಗಲೇ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸಲು ನಾನು ಮನಸ್ಸು ಮಾಡಿದ್ದರ ಬಗ್ಗೆ ಹೇಳಿದ್ದೇನೆ. ಈ ವ್ರತವನ್ನು ಮುಂದುವರಿಸಿದ ಪ್ರಯತ್ನಗಳನ್ನು ನಿಮಗೆ ಹೇಳುತ್ತೇನೆ. ಪೂರ್ಣವಾಗಿ ಚರ್ಚೆ ಮಾಡಿ ಸಮಾಧಾನದಿಂದ ಆಲೋಚಿಸಿ 1906 ನಾನು ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡೆ. ಅಲ್ಲಿಯವರೆಗೆ ನನ್ನ ಹೆಂಡತಿಯೊಂದಿಗೆ ಈ ಬ್ರಹ್ಮಚರ್ಯ ವ್ರತವನ್ನು ಅನುಸರಿಸುವ ವಿಚಾರವನ್ನು ಚರ್ಚಿಸಿರಲಿಲ್ಲ. ವ್ರತವನ್ನು ಆರಂಭಿಸಲು ಪ್ರಯತ್ನ ನಡೆಸಿದ ದಿನದಂದು ಮಾತ್ರ ಆಕೆಯ ಸಲಹೆಯನ್ನು ಕೇಳಿದೆ. ಅವಳದೇನೂ ಆಕ್ಷೇಪಣೆ ಬರಲಿಲ್ಲ. ಆದರೆ ಕೊನೆಯ ನಿರ್ಣಯವನ್ನು ತೆಗೆದುಕೊಳ್ಳುವುದು ನನಗೆ ಬಹಳವಾಗಿ ಕಷ್ಟವಾಯಿತು. ನನ್ನಲ್ಲಿ ಅದಕ್ಕೆ ಸಾಕಷ್ಟು ಶಕ್ತಿ ಇರಲಿಲ್ಲ. ನನ್ನ ಭಾವ ವಿಕಾರಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ಹೇಗೆ? ನನ್ನ ಹೆಂಡತಿಯೊಂದಿಗೆ ಕಾಮ ವಿಷಯ ವಿಕಾರದಿಂದ ಅಲಿಪ್ತನಾಗಿರುವುದು ಒಂದು ವಿಚಿತ್ರ ವಿಚಾರವಾಗಿ ನನಗೆ ತೋರಿಬಂತು. ಆದರೆ ಕೈ ಹಿಡಿದು ನಡೆಸುವ ಆ ಈಶ್ವರನ ಮೇಲೆ ಭಾರ ಹಾಕಿ ಬ್ರಹ್ಮಚರ್ಯ ವ್ರತವನ್ನು ಈಗ ಕೈಗೊಂಡೆ. ಈ ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡ 20 ನಂತರ ನಾನು ಯೋಚಿಸಿದಂತೆಲ್ಲ ನನಗೆ ಆಶ್ಚರ್ಯವೂ ಆನಂದವೂ ಉಂಟಾಗುತ್ತಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಜಯಪ್ರದವಾಗಿಯೇ ಸಂಯಮದ ಅಭ್ಯಾಸ 1901 ನನಗೆ ಸಿದ್ಧಿಸಿತ್ತು ಎಂದು ಹೇಳಿದರೆ ಕೇಳುಗರಿಗೆ ಆಶ್ಚರ್ಯವಾಗಲಾರದು. ಆದರೆ ಈ ವ್ರತವನ್ನು ಹಿಡಿದ ಮೇಲೆ ನಾನು ಅನುಭವಿಸಿದ ಸ್ವಾತಂತ್ರ್ಯ ಮತ್ತು ಆನಂದವನ್ನು 1906 ಮುಂಚೆ ಯಾವತ್ತೂ ನಾನು ಅನುಭವಿಸಿರಲಿಲ್ಲ. ವ್ರತವನ್ನು ಪಾಲಿಸುವುದಕ್ಕೂ ಮುನ್ನ ಇಂದ್ರಿಯ ವಿಕಾರ ಯಾವಾಗ ಬೇಕಾದರೂ ನನ್ನನ್ನು ಕೆರಳಿಸಿ ತಾನೇ ಮೇಲುಗೈ ಸಾಧಿಸುವಂತೆ ಇತ್ತು. ಆದರೆ ಕಾಮದ ವಾಸನೆ ಈಗ ನನ್ನ ಮೇಲೆ ಸವಾರಿ ಮಾಡದಂತೆ ಬ್ರಹ್ಮಚರ್ಯ ವ್ರತ ನನ್ನ ಗುರಾಣಿಯಾಯಿತು. ಬ್ರಹ್ಮಚರ್ಯದ ಮಹಿಮೆ ನನಗೆ ದಿನ ದಿನಕ್ಕೆ ಅಧಿಕವಾಗಿ ಸ್ಪಷ್ಟವಾಗುತ್ತಾ ಬಂತು. ವ್ರತವನ್ನು ನಾನು ಆರಂಭಿಸಿದ್ದುದು ದಕ್ಷಿಣ ಆಫ್ರಿಕಾದ ಫೀನಿಕ್ಸ್ನಲ್ಲಿ ಇದ್ದಾಗ. ನನಗೆ ರೋಗಿಗಳ ಶುಶ್ರೂಷೆಯ ಕಾರ್ಯದಿಂದ ಬಿಡುಗಡೆಯಾದ ಕೂಡಲೇ ನಾನು ಫೀನಿಕ್ಸ್ಗೆ ಹೋದೆ. ಅಲ್ಲಿಂದ ನಾನು ಜೋಹಾನ್ಸ್ಬರ್ಗ್ಗೆ ಹಿಂದಿರುಗಬೇಕಾಯಿತು. ಅಲ್ಲಿಗೆ ನಾನು ಹಿಂದಿರುಗಿದ 1 ಒಳಗಾಗಿ ಸತ್ಯಾಗ್ರಹ ಸಂಗ್ರಾಮ ದಕ್ಷಿಣ ಆಫ್ರಿಕಾದಲ್ಲಿ ಅಂಕುರಾರ್ಪಣೆಯಾಗಿತ್ತು. ನನಗೆ ಗೊತ್ತಿಲ್ಲದಂತೆಯೋ ಎಂಬಂತೆ ಬ್ರಹ್ಮಚರ್ಯ ವ್ರತ ನನ್ನನ್ನು ಮಾನಸಿಕವಾಗಿ ಆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಿದ್ಧಪಡಿಸುತ್ತಿತ್ತು. ಸತ್ಯಾಗ್ರಹ ಪೂರ್ವಭಾವಿಯಾಗಿ ಸಿದ್ಧ ಮಾಡಿಕೊಂಡ ಕಾರ್ಯವೇನೂ ಅಲ್ಲ. ಅದು ಸ್ವಾಭಾವಿಕವಾಗಿ ಅನಾಯಾಸವಾಗಿ ನಾನು ಬಯಸದೆಯೇ ಸಂಭವಿಸಿತ್ತು. ಆದರೆ ಬ್ರಿಟಿಷರ ವಿರುದ್ಧದ ನನ್ನ ಹಿಂದಿನ ಕಾರ್ಯಗಳೆಲ್ಲ ನನ್ನನ್ನು ಸತ್ಯಾಗ್ರಹದ ಗುರಿಗೆ ಮುಟ್ಟಿಸುತ್ತಿದ್ದವು ಎಂಬುದನ್ನು ನಾನು ಅರಿತುಕೊಂಡೆ. ಈಗ ನಾನು ಜೋಹಾನ್ಸ್ಬರ್ಗ್ನಲ್ಲಿ ಮನೆಯ ಹೆಚ್ಚು ವೆಚ್ಚಗಳನ್ನೆಲ್ಲ ತಗ್ಗಿಸಿ ಬ್ರಹ್ಮಚರ್ಯ ವ್ರತ ಪಾಲನೆಗಾಗಿಯೋ ಎಂಬಂತೆ ಫೀನಿಕ್ಸ್ಗೆ ಹೋಗಿ ಬರುತ್ತಿದ್ದೆ. ಬ್ರಹ್ಮಚರ್ಯ ವ್ರತವನ್ನು ಸರಿಯಾಗಿ ಪಾಲಿಸುವುದು ಎಂದರೆ ಬ್ರಹ್ಮ ದರ್ಶನವೆಂದು ಅರ್ಥ. ಇದು ನನಗೆ ಶಾಸ್ತ್ರಾಭ್ಯಾಸ

0: ಇಂದ ಉಂಟಾಗಲಿಲ್ಲ. ಅನುಭವದಿಂದ ನಿಧಾನವಾಗಿ ನನಗೆ ಸಿದ್ಧಿಯಾಗುತ್ತಾ ಬಂತು. ಈ ವಿಷಯವನ್ನು ಕುರಿತ ಶಾಸ್ತ್ರ ಗ್ರಂಥಗಳನ್ನು ನಾನು ಆಮೇಲೆ ಓದಿಕೊಂಡೆ. ಈ ವ್ರತಾನುಷ್ಠಾನದಲ್ಲಿ ಒಂದೊಂದು ದಿನವೂ ಬ್ರಹ್ಮಚರ್ಯದಲ್ಲಿ ದೇಹದ ಮನಸ್ಸಿನ ಆತ್ಮದ ರಕ್ಷಣೆ ಇದೆ ಎಂಬ ಜ್ಞಾನದ ಸಮೀಪಕ್ಕೆ ನನ್ನನ್ನು ಕರೆದುಕೊಂಡು ಹೋಗುತ್ತಿತ್ತು. ಈಗ ನನಗೆ ಬ್ರಹ್ಮಚರ್ಯ ಘೋರವಾದ ತಪಸ್ಸು ಆಗಿರಲಿಲ್ಲ, ಅದರ ಬದಲು ಶಾಂತಿಮಯವೂ ಆನಂದದಾಯಕವೂ ಆಯಿತು. ದಿನ ದಿನವೂ ನನಗೆ ಅದರಲ್ಲಿ ಹೊಸ ಸ್ವಬಗು ತೋರಿಬರುತ್ತಿತ್ತು. ಹೀಗೆ ಬ್ರಹ್ಮಚರ್ಯವು ದಿನ ದಿನವೂ ಹೆಚ್ಚೆಚ್ಚು ಆನಂದದಾಯಕವಾಗುತ್ತಿದ್ದರೂ ಅದರ ಆಚರಣೆ ನನಗೆ ಸುಲಭವಾಗಿದ್ದಿತೆಂದು ಯಾರೂ ಕೂಡ ಭಾವಿಸದಿರಿ. ಆಗ ನನಗೆ 56 ವರ್ಷಗಳಾಗಿದ್ದರೂ ಅದು ಎಷ್ಟು ಕಷ್ಟ ಎಂಬುದು ನನಗೆ ಮನವರಿಕೆಯಾಗಿದೆ. ಅದು ಕತ್ತಿಯ ಅಲಗಿನ ಮೇಲೆ ನಡೆಯುವಂತೆ ಎಂಬುದು ನನಗೆ ದಿನ ದಿನಕ್ಕೆ ಗೊತ್ತಾಗುತ್ತಿತ್ತು. ನಿರಂತರವಾದ ಜಾಗರೂಕತೆ ಬ್ರಹ್ಮಚರ್ಯದ ವಿಷಯದಲ್ಲಿ ಅತ್ಯಗತ್ಯವಾಗಿತ್ತು. ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುವವರಿಗೆ ನಾಲಿಗೆಯ ರುಚಿಯ ಮೇಲೆ ಹತೋಟಿ ಮೊಟ್ಟ ಮೊದಲು ವಶವಾಗಿರಬೇಕು. ನಾಲಿಗೆಯ ರುಚಿಯ ಮೇಲೆ ಪೂರ್ಣ ಹತೋಟಿ ಇಡುವುದರಿಂದ ಬ್ರಹ್ಮಚರ್ಯ ವ್ರತಾನುಷ್ಠಾನ ಸುಲಭವೆಂಬುದು ನನಗೆ ಮನವರಿಕೆಯಾಯಿತು. ಆದ್ದರಿಂದ ನಾನೀಗ ಆಹಾರದ ವಿಷಯದಲ್ಲಿ ನನ್ನ ಸತ್ಯ ಪ್ರಯೋಗಗಳನ್ನು ಬರಿಯ ಸಸ್ಯಾಹಾರದ ದೃಷ್ಟಿಯಿಂದ ಮಾತ್ರವೇ ಅಲ್ಲದೆ ಬ್ರಹ್ಮಚರ್ಯದ ದೃಷ್ಟಿಯಿಂದಲೂ ಕೂಡ ನಡೆಸತೊಡಗಿದೆ. ಆ ಪ್ರಯೋಗಗಳ ಪರಿಣಾಮವಾಗಿ ಬ್ರಹ್ಮಚಾರ್ಯ ಆಹಾರ ಮಿತವಾಗಿರಬೇಕು, ಸರಳವಾಗಿರಬೇಕು, ಸಾಂಬಾರ ವಸ್ತು ರಹಿತವಾಗಿರಬೇಕು, ಸಾಧ್ಯವಾದರೆ ಸ್ವಾಭಾವಿಕವಾಗಿ ಬೇಯಿಸದೆಯೇ ಹಾಗೆಯೇ ತಿನ್ನಬೇಕು ಎಂಬುದನ್ನು ನಾನು ಮನಗಂಡೆ. 6 ವರ್ಷಗಳ ಅನುಭವದಿಂದ ನನಗೆ ಬ್ರಹ್ಮಚಾರಿಗೆ ಉತ್ತಮವಾದ ಆಹಾರ, ಹೊಸ ಮಾಗಿದ ಹಣ್ಣುಗಳು ಹಾಗೂ ನೆಲಗಡಲೆ ಮುಂತಾದ ಬೀಜಗಳು ಅವಶ್ಯಕ ಎಂಬುದು ಗೊತ್ತಾಗಿತ್ತು. ಈ ಬಗೆಯ ಆಹಾರವನ್ನು ನಾನು ತಿನ್ನುತ್ತಿದ್ದಾಗ ನನಗೆ ನಿರ್ವಿಕಾರ ಭಾವನೆ ಉಂಟಾಗುತ್ತಿತ್ತು. ನಾನು ದಕ್ಷಿಣ ಆಫ್ರಿಕಾದಲ್ಲಿ ಇರುವಾಗ ಮಾಗಿದ ಹೊಸ ಹಣ್ಣು, ನೆಲಗಡಲೆ ಮುಂತಾದವುಗಳ ಮೇಲೆಯೇ ನಾನು ಜೀವಿಸುತ್ತಿದ್ದೆ. ಆಗ ನನಗೆ ಬ್ರಹ್ಮಚರ್ಯ ವ್ರತವನ್ನು ಅನುಸರಿಸಲು ಕಷ್ಟವೆಂಬುದು ಬರಲೇ ಇಲ್ಲ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಪ್ರಸ್ತುತಿ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

ಭಾವಗೀತೆ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 9:32 ಸೆಕೆಂಡುಗಳು.

ಇದೀಗ ಚಿತ್ರಗೀತೆಗಳು ಹಾಗೂ ಮುಂಜಾನೆಯ ಕಾರ್ಯಕ್ರಮ ಕುರಿತಾಗಿ ಶ್ರೋತೃಗಳ ವಾಟ್ಸಪ್ ಸಂದೇಶಗಳು. ಚಿತ್ರಗೀತ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಅಮ್ಮ ಐ ಲವ್ ಯು ಚಿತ್ರದ ಹಾಡನ್ನ. ಹಾಡಿದ್ದಾರೆ ಮಹಾಲಕ್ಷ್ಮಿ ಅಯ್ಯರ್ ಮತ್ತು ಸಂತೋಷ್ ವೆಂಕಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಗುರು ಕಿರಣ್.

ಇನ್ನು ಮುಂಜಾನೆಯ ಕಾರ್ಯಕ್ರಮ ಕುರಿತಾಗಿ ಕೇಳುಗರ ಒಂದಿಷ್ಟು ಅಭಿಪ್ರಾಯಗಳನ್ನ ನೋಡೋದಾದ್ರೆ, ಗುಡ್ ಮಾರ್ನಿಂಗ್ ಸರ್, ಮುಂಜಾನೆಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಸೊಗಸಾಗಿ ಮೂಡಿ ಬರ್ತಾ ಇವೆ ಅನ್ನೋ ಸಂದೇಶವನ್ನ ಸುಜಾತಾರ್, ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್ ಇವರು ರಾಜಾಜಿನಗರ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಮಗೆ ಸಂದೇಶಗಳನ್ನ ಕಳಿಸಿರುವ ಇನ್ನಿತರ ಕೇಳುಗರು, ಜಗಳೂರು ತಾಲೂಕು ಹನುಮಂತಾಪುರದಿಂದ ಹೊನ್ನೂರಲ್ಲಿ ಅವರ ಸಂದೇಶ, ಮುಂಜಾನೆ ಮಾತು ಅಂತ ಹೇಳಿ ಇವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಒಂದಷ್ಟು ನಿರೀಕ್ಷೆ

ನಿರೀಕ್ಷೆಗಳಿಂದ ಪ್ರತಿದಿನವೂ ಆರಂಭವಾಗುತ್ತದೆ, ಒಂದಷ್ಟು ಅನುಭವಗಳಿಂದ ಪ್ರತಿದಿನವೂ ಕೊನೆಗೊಳ್ಳುತ್ತದೆ. ಜೀವನ ಅಂದರೆ ಈ ನಿರೀಕ್ಷೆ ಮತ್ತು ಅನುಭವಗಳ ಸಮ್ಮಿಲನವಾಗಿದೆ ಅಲ್ಲವೇ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮನ ಕೇಳ್ತಾ ಇದ್ದೇನೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಒಂದೂರಲ್ಲಿ ಅವರ ಸಂದೇಶ ಇದೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಿನ್ನು. ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನದ ಸಂದರ್ಭದಲ್ಲಿ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇವೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಬೆಂಗಳೂರು ಬೋಧನ ಬಸಳ್ಳಿಯಿಂದ ಬೋಪ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇನ್ನು ಚಿತ್ರದುರ್ಗ ನಗರದ ಸಂಗಮೇಶ್ವರ ಬಡಾವಣೆಯಿಂದ ಸಂದೇಶವನ್ನು ನಳಿನಿ ಸತೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮನ ಕಾರ್ಯಕ್ರಮದಲ್ಲಿ ನೀವು ಪ್ರಸಾರ ಮಾಡಿದ ಭಕ್ತಿಗೀತೆಗಳು ತುಂಬ ಇಷ್ಟ ಆದವು, ಜೊತೆಗೆ ನಿಮ್ಮ ನಿರೂಪಣೆ ಕೂಡ ಅಷ್ಟೇ ಚೆನ್ನಾಗಿ ಇತ್ತು. ನಿಮ್ಮ ನಿರೂಪಣೆಯಿಂದ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಡೋಕೆ ನಿರೂಪಣೆ ಕೂಡ ಒಂದು ಹಂತ ಎನ್ನುವ ದೇಶಭಕ್ತಿ ಗೀತೆ ಕೂಡ ಒಂದು ಚೆನ್ನಾಗಿತ್ತು. ನಮನ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಟ್ರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ನಳಿನಿ ಸತೀಶ್ ಚಿತ್ರದುರ್ಗ ಸಂಗಮೇಶ್ವರ ಬಡಾವಣೆಯಿಂದ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇನ್ನು ನಮ್ಮ ಚಳ್ಳಕೆರೆ ಕೆಳಗರಾದಂತಹ ಹರೀಶ್ ಶಾಲಿನಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮನ ಕೇಳ್ತಾ ಇದ್ದೇವೆ. ಚಳ್ಳಕೆರೆ ತಾಲೂಕಿನಲ್ಲಿ ಎಲ್ಲ ಜನ ಮಳೆರಾಯನ ಆಗಮನಕ್ಕೆ ಕಾಯ್ದುಕೊಳ್ತಿದ್ದಾರೆ ಅನ್ನೋ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಮಳೆ ಶೀಘ್ರವಾಗಿ ಬರಲಿ ಅನ್ನೋ ಆಶಯವನ್ನು ನಾವು ಇಟ್ಕೊಳ್ಳೋಣ. ಧನ್ಯವಾದಗಳು ತಮ್ಮ ಸಂದೇಶಕ್ಕಿನ್ನು. ನಮಸ್ತೆ ಬಸವರಾಜ್ ಸರ್ ಅಂತ ಹೇಳ್ತಿದ್ದಾರೆ. ಗಿರೀಶ್ ಗೌಡ, ಪ್ರಶಾಂತ್ ನಗರ, ಚಿತ್ರದುರ್ಗದಿಂದ. ದಿನಪತ್ರಿಕೆಗಳ ಮಾಹಿತಿ ಚಿತ್ರಗೀತೆಗಳು ಬಹಳ ಚೆನ್ನಾಗಿದ್ವು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದೀರಿ. ಧನ್ಯವಾದಗಳು. ಇನ್ನೂ ಕೂಡ ಸಂದೇಶ ಈ

ನೀವು ಕೇಳ್ತಾ ಇದ್ದೀರಿ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಇನ್ನು ಮುಂಜಾನೆಯ ಕಾರ್ಯಕ್ರಮ ಕುರಿತಾಗಿ ನಮ್ಮ ಶ್ರೋತೃಗಳ ಸಂದೇಶಗಳನ್ನು ನೋಡುವುದಾದ್ರೆ ಚಿತ್ರದುರ್ಗ ನಗರದ ಕಾಮನ್ಭವಿ ಬಡಾವಣೆಯಿಂದ ನೇತ್ರ ನಟರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಇಷ್ಟದ ಗೀತೆಗಳು ಸಾಕಷ್ಟನ್ನು ಪ್ಲೇ ಮಾಡಿದ್ರಿ, ಧನ್ಯವಾದಗಳು ಸರ್ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ದುರ್ಗೋದಯ ಪ್ರಸಾರದಲ್ಲಿ ಪ್ರಸಾರವಾದಂಥ ಚಿತ್ರಗೀತೆಗಳು ಇಷ್ಟವಾದವು ಅಂತ ಅನಿಸುತ್ತೆ. ಹಾಗಾಗಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಚಿತ್ರದುರ್ಗ ನಗರದ ಹೊಳಲ್ಕೆರೆ ರಸ್ತೆಯ ಪಂಡರಳ್ಳಿ ರವಿ ಅವರು ಸಂದೇಶವನ್ನು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಬಸವರಾಜ್ ಸರ್ ಅಂತ ಹೇಳ್ತಿದ್ದಾರೆ. ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂಥ ಭಕ್ತಿಗೀತೆಗಳ ಜೊತೆಗೆ ವಿಶ್ವದ ಎರಡನೇ ಅತಿದೊಡ್ಡ ಮೈಸೂರಿನಲ್ಲಿರುವ ಸುಮಾರು 800 ಜನರು ಕೂರುವಂಥ ಆಸನದ ಚರ್ಚ್ ಬಗ್ಗೆ ತಿಳಿಸುತ್ತಾ, ಚಿಂತನದಲ್ಲಿ ಸಮಾಜ ಸುಧಾರಣೆಯ ಬಗ್ಗೆ ತಿಳಿಸುತ್ತಾ, ನೇಗಿಲ ಮಿಡಿತದಲ್ಲಿ ಭತ್ತದ ಕಟಾವಿನಲ್ಲಿ ಬೆಳೆಯುವ ಬಗ್ಗೆ ತಿಳಿಸುತ್ತಾ, ಹಾಗೂ ರೈತರ ಸಲಹೆಯಲ್ಲಿ ಅಡಿಕೆ ತೋಟದಲ್ಲಿ ಇಡಿಮಸ್ ರೋಗದ ಬಗ್ಗೆ ತಿಳಿದು, ಆರೋಗ್ಯ ಬಿಂದುವಿನಲ್ಲಿ ಆಯುರ್ವೇದದಲ್ಲಿ ಆಹಾರ ಸೇವಿಸುವ 6 ವಿವಿಧ ಬಗೆಯ ಆಹಾರದ ಬಗ್ಗೆ ತಿಳಿಸುತ್ತಾ ಭಾವಗೀತೆಗಳ ಮೂಲಕ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೆ. 8:30 ಇನ್ನು ನಮಗೆ ಸಂದೇಶವನ್ನ ಚಿತ್ರಗೀತೆಗಳು ಮತ್ತು ಭಾವಗೀತೆಗಳು ಇಷ್ಟ ಆದವು ಹಲವಾರು ವಿಷಯಗಳ ಜೊತೆಗೆ ಇವತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯದ ದಿನದ ಆಚರಣೆಯ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಶಾಂತಿ ಮಾತುಗಳನ್ನು ಆಡುತ್ತಾ ಕೇಳುತ್ತಾ ಚಿತ್ರಗೀತೆಗಳ ಮೂಲಕ ಸಿರಿಗೆರೆಯ ಶ್ರೀ ತರಳಬಾಳು ಮಠದ ಶಾಂತಿವನದಲ್ಲಿ ನಡೆದ ಪ್ರಕೃತಿ ವಿಕೋಪದ ಬಗ್ಗೆ ಮಾಹಿತಿ ತಿಳಿದು, ನಲ್ನುಡಿಯಲ್ಲಿ ಅಹಿಂಸೆ ಪರಮೋ ಧರ್ಮ ಎಂಬ ಸಾಲುಗಳ ನಡುವೆ ಇರುವ ಸೂಕ್ಷ್ಮ ಜೀವಿಗಳು ಅಹಿಂಸೆಯಲ್ಲಿ ಅಸಹ್ಯ ಪಡುವ ತತ್ವ ಭಾವನೆಗಳನ್ನು ಮುಕ್ತಿಗೊಳಿಸಿ ಮಾನವರ ನಿರ್ಧಾರಗಳನ್ನು ಅಳವಡಿಸಿಕೊಂಡು ಇರುವ ಬನ್ನಂಜೆ ಗೋವಿಂದಾಚಾರ್ಯರ ಮಾತುಗಳನ್ನು ಕೇಳ್ತಾ ಇದ್ದೆ, ಉತ್ತಮವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಡಿ ಆರ್ ಶಿವಪ್ರಕಾಶ್ ಸರ್ ಅವರಿಂದ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿಯನ್ನು ಕೇಳದೆ ವಾಚನ ಕೇಳುತ್ತಾ, ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ನೆನೆದು ನಿಮ್ಮ ನಿರೂಪಣೆಯಿಂದ ಪಟಪಟನೆ ಬಹಳ ವಿಮರ್ಶೆ ಮೂಲಕ ಅರ್ಥಗರ್ಭಿತವಾಗಿ ತಿಳಿಸುತ್ತಾ ಇರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಬಸವರಾಜ್ ಸರ್ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು, ತಮಗೂ ಕೂಡ ಸುದೀರ್ಘವಾದ ಸಂದೇಶವನ್ನು ಕಳಿಸಿದ್ದೀರಿ. ಕಾರ್ಯಕ್ರಮವನ್ನು ಕೇಳ್ತಾ ಹೀಗೆ ಸಂದೇಶಗಳನ್ನು ಕಳಿಸ್ತಾ ಇರಿ. ಇನ್ನು ನಮಗೆ ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತಿ ಚೌಡೇನಹಳ್ಳಿ ಒಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗ ಆಕಾಶವಾಣಿಯನ್ನು ನಿರಂತರ ಕೇಳ್ತಾ ಇರ್ತಾರೆ. ದೈನಂದಿನ ನಲ್ನುಡಿ ತುಂಬ ಅರ್ಥಪೂರ್ಣವಾಗಿರುತ್ತದೆ, ಸ್ವಲ್ಪ ವಿಚಾರ ಮಾಡಬೇಕಾದ ವಿಷಯವಾಗಿರುತ್ತದೆ. ಇಂಥ ಕಾರ್ಯಕ್ರಮಕ್ಕೆ ಆಕಾಶವಾಣಿಗೆ ಧನ್ಯವಾದಗಳು. ನಲ್ನುಡಿ ತುಂಬ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶುಭ ಮುಂಜಾನೆ ಬಸವರಾಜ್ ಸರ್ ಅಂತ ಹೇಳ್ತಾ ಇದ್ದಾರೆ. ಹೇಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಆರಾಮಾಗಿದ್ದೇವೆ. ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ಚಿತ್ರಗೀತೆಗಳು ಮತ್ತು ನಲ್ನುಡಿ ದಿನಚರಿಗೊಂದು ಹಿತ ನುಡಿ, ಹುಲಿ ಮತ್ತು ಹಸು ಇವೆರಡರಲ್ಲಿ ಯಾವುದು ಕೊಲ್ಲುವುದು, ಯಾವುದನ್ನು ಬಿಡುವುದು, ಯಾವುದು ಹಿಂಸೆ, ಯಾವುದು ಅಹಿಂಸೆ, ಇದರ ಬಗ್ಗೆ ತುಂಬ ಅರ್ಥಪೂರ್ಣವಾಗಿ ಮಾತನಾಡಿದರು. ಮತ್ತು ಶಿವಪ್ರಕಾಶ್ ಸರ್ ಅವರ ಗಾಂಧಿ ಸ್ಮೃತಿ ತುಂಬ ಅರ್ಥಪೂರ್ಣವಾಗಿತ್ತು, ಜೊತೆಗೆ ನಿಮ್ಮ ಸುಮಧುರ ನಿರೂಪಣೆ ಕೂಡ ಇಷ್ಟವಾಯಿತು. ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಲ್ಲಿ ರೇಡಿಯೋ ಕೇಳ್ತಾ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮ್ಮ ಚಿತ್ರದುರ್ಗ ನಗರದ ಉಪನ್ಯಾಸಕಿ ಮೀರಾ ನಾಡಿಗ್ ಅವರು ರೇಡಿಯೋ ಕಾರ್ಯಕ್ರಮವನ್ನು ಕೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ನಿರೂಪಕರಿಗೆ ಕೇಳುಗರಿಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಈ ದಿನದ ದುರ್ಗೋದಯದ ಎಲ್ಲ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರ್ತಾ ಇದೆ. ನಮನ ಚಿಂತನ ಅರ್ಥಪೂರ್ಣವಾಗಿತ್ತು. ಹಾಗೆ ಸ್ಫೂರ್ತಿ ಪ್ರಸಾದ್ ಅವರ ಆಹಾರ ಹಾಗೂ ಆರೋಗ್ಯದ ಬಗ್ಗೆ ತಿಳಿಸಿಕೊಟ್ಟ ಮಾಹಿತಿ ಉತ್ತಮವಾಗಿತ್ತು. ಭಾವಗೀತೆಗಳು, ಸುಂದರವಾದ ಚಿತ್ರಗೀತೆಗಳು ಇಷ್ಟ ಆದವು. ಹಿಂಸೆ ಹಾಗೂ ಅಹಿಂಸೆ ಕುರಿತ ನಲ್ನುಡಿ ಹಾಗೂ ಗಾಂಧಿ ಸ್ಮೃತಿ ಅರ್ಥಪೂರ್ಣವಾಗಿತ್ತು. ಒಟ್ಟಾರೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಭೀಮಸೇನ ನಳಮಹಾರಾಜ ಚಿತ್ರದ ಗೀತೆ ಹಾಡಿದ್ದಾರೆ ಶರತ್ ಸಂತೋಷ್ ಮತ್ತು ಶ್ರೀಲಕ್ಷ್ಮಿ ಬೆಳಮಣ್ಣಂ.

ಪ್ರಿಯಶ್ರೋತೃಗಳಿಗೆ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ಕರೆಗೊಂದು ಗೀತೆ. ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಗ ಗ್ರಾಮೀಣ ಮಹಿಳೆಯರು ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444864023, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಇನ್ನು ಮುಂಜಾನೆ ಕಾರ್ಯಕ್ರಮ ಕುರಿತಾಗಿ ನಮ್ಮ ಶ್ರೋತೃಗಳು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಸ ಮಹಂತೇಶ್ ನಮಸ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ. ಬೆಳಗಿನ ವಂದನೆಗಳು. ಮುಂಜಾನೆಯಿಂದ ನಿಮ್ಮ ನಿರೂಪಣೆಯಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿವೆ. ಪ್ರಸಾರ ಮಾಡ್ತಾ ಇರೋ ನಿಮಗೂ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಸಿಬ್ಬಂದಿ ವರ್ಗಕ್ಕೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ಈ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಾದ ಬಸವರಾಜ್ ಸರ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಗುಡ್ ಮಾರ್ನಿಂಗ್. ಬೆಳಗಿನ ನಮನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಮೈಸೂರಿನ ಕ್ರಿಶ್ಚಿಯನ್ ಚರ್ಚಿನ ಬಗ್ಗೆ ವಿಶೇಷ ಮಾಹಿತಿ ತುಂಬ ಸೊಗಸಾಗಿತ್ತು, ತಿಳಿಸಿಕೊಟ್ರಿ. ಹಾಗೆ ಭಕ್ತಿಗೀತೆಗಳು ಚೆನ್ನಾಗಿದ್ದವು. ಅಂತಾರಾಷ್ಟ್ರೀಯ ನ್ಯಾಯಾಲಯದ ದಿನದ ಪ್ರಶ್ನೆ ಉತ್ತಮವಾಗಿತ್ತು. 8:30ಕ್ಕೆ ಪ್ರಸಾರವಾದ ಚಿತ್ರಗೀತೆಗಳ ಜೊತೆ ಪ್ರಚಲಿತ ಘಟನೆಗಳ ಪತ್ರಿಕೆಗಳ ಮಾಹಿತಿ ಹಾಡುಗಳು. ನಿಮ್ಮ ನಿರೂಪಣೆಯಲ್ಲಿ ಕಾರ್ಯಕ್ರಮ ತುಂಬ ಸೂಪರ್ ಆಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೇನು. ನಮಸ್ತೆ ಮುಂಜಾನೆ, ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ ಬಸವರಾಜ್ ಸರ್. ಇಂದಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್, ಕೇಳ್ತಾ ಇದ್ದೇನೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಚಿತ್ರದುರ್ಗ ತಾಲೂಕು ಹಿರಿಯೂರಿನಿಂದ ಹಿರಿಯೂರು ಗೊರಲಡುಕು ಗ್ರಾಮದವರಾದ ಅನಂತ ರಾಜು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಿನ್ನು. ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ವಂದನೆಗಳು. ನಮಸ್ತೆ ಸರ್ ಅಂತ ಹೇಳ್ತಿದ್ದಾರೆ. ಬಾಗೇನಾಳಿನಿಂದ ರಮ್ಯಾ, ನಿತಿನ್, ಯಶವಂತ್, ಸುರೇಶ್. ಬೆಳಗ್ಗೆ ಶುಭ ನುಡಿಯು ಅರ್ಥಪೂರ್ಣವಾಗಿತ್ತು. ನಮನ ಭಕ್ತಿಗೀತೆಗಳ ಜೊತೆ ನೀವು ನೀಡಿದ ಮಾಹಿತಿ ಸೊಗಸಾಗಿತ್ತು. ಚಿಂತನ ಕಾರ್ಯಕ್ರಮದಲ್ಲಿ ಇಷ್ಟ ಆಯಿತು. ಆರೋಗ್ಯ ಬಿಂದುವಿನಲ್ಲಿ ಹೇಳಿದ ಮಾಹಿತಿ ಉಪಯುಕ್ತಕರವಾಗಿತ್ತು. ಹಾಗೂ ಈ ದಿನದ ವಿಶೇಷತೆ ಬಗ್ಗೆ ನೀಡಿದ ಮಾಹಿತಿಯು ಸೊಗಸಾಗಿತ್ತು. ಬದುಕಿನ ಅನ್ವಯಕ್ಕೆ ಈ ನುಡಿಯು ಉಪಯುಕ್ತ. ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ. ನಡೆಸಿಕೊಡುತ್ತಿರುವ ನಿಮಗೆ ಮನಪೂರ್ವಕ ಧನ್ಯವಾದಗಳು ಸರ್ ಅಂತ ಹೇಳ್ತಿದ್ದಾರೆ ಬಾಗೇನಾಳ್.

0: ರಮ್ಯ ನಿತಿನ್ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ರತ್ನ ಬಸವರಾಜ್ ರಾಕೇಶ್ ಪ್ರಸಾದ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದರೆ. ಇಂದಿನ ನಮನ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು ಮಧುರವಾಗಿದ್ದವು. ಬೆಳಗಿನ ವಂದನೆಗಳು ಸರ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಹೀಗೆ ಕಾರ್ಯಕ್ರಮಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇರಿ. ಮಾಣಿಕ್ಯ ಪ್ರತೀಶ್ ಮನೆಯವರು ಬುರುಜನ ರೊಪ್ಪದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಿಗೆ ಬೆಳಗಿನ ಶುಭೋದಯ ಸರ್ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ಶುಭೋದಯ. ನಮನ ಭಕ್ತಿಗೀತೆಗಳು ಚಿತ್ರಗೀತೆಗಳು ಎಲ್ಲ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿ ಬರುತ್ತಿವೆ. ನಿಮ್ಮ ನಿರೂಪಣೆ ಅಂತೂ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಸರ್. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ತಮ್ಮ ಸಂದೇಶಕ್ಕೆ. ಧನ್ಯವಾದಗಳು. ಇನ್ನು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ 6:15 ನಿಮ್ಮ ಪ್ರೋಗ್ರಾಂ ತುಂಬ ಚೆನ್ನಾಗಿ ಬರ್ತಿದೆ ಸರ್. ಮಂಜುಳಾ ಗುರುರಾಜ್ ಅವರ ಸುಮಧುರವಾದ ಭಾವಗೀತೆ ಇಷ್ಟ ಆಯಿತು. ಇವಾಗ ಪ್ಲೇ ಮಾಡ್ತಾ ಇರೋ ಹಾಡುಗಳಂತೂ ತುಂಬ ಇಷ್ಟ ಆದವು. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ. ತಮಗೂ ಕೂಡ ಧನ್ಯವಾದಗಳು. ಇನ್ನು ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಆದಿಶೆಟ್ಟರು ಬಸವರಾಜ್ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಎಲ್ಲ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿ ಬರ್ತಾ ಇವೆ ಅನ್ನೋ ಸಂದೇಶವನ್ನು ಕಳಿಸಿದ್ದೀರಿ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ.
1: ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ, ಬರಿಪೋಲಿ ಕನಸ. ಮಾಮೂಲಿ ಕೋತಿಯ ತಾರುಣ್ಯ ಗೀತೆಯಲ್ಲಿ ಉತ್ತರ ಕಮ್ಮಿ, ಪ್ರಶ್ನೆಯೇ ಜಾಸ್ತಿ. ದಾರೀಲಿ ಕೈಕಟ್ಟಿ ನಿಂತಿರಲೆ, ಹೃದಯಾನ ಸಂಪೂರ್ಣ ಬಿಚ್ಚಿಡಲೆ, ಮುಂಗುರುಳ ಸ್ಪ್ರಿಂಗಲ್ಲಿ ಜೋತಾಡಲೆ, ಕಣ್ಣ ರೆಪ್ಪೆಯ ಮೇಲೆ ಮಲಗಿರಲೆ, ಆಸೆಗಳ ನೆಣಿಸಿ ಕೈಬೆರಳು ಸವೆದಿದೆ, ಎಲ್ಲ ಹೇಳಿದರೂ ಇನ್ನೇನೋ ಉಳಿದಿದೆ. ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ, ಬರಿಪೋಲಿ ಕನಸ. ಎಲ್ಲಿಯೂ ಹೋಗದ ನಿಂತ ಬಸ್ಸಲ್ಲಿ ಸೀಟೊಂದ ಹಿಡಿದವನು ನಾನು, ಇಳಿ ಸಂಜೆ ಇಲ್ಲಿ ನಾನು ನನ್ನ ನಂಬರಿಗೇನೆ ಮಾಡುವೆನು ಫೋನು. ಈ ನಡುವೆ ಹೀಗೆ ಎಲ್ಲಿಯೋ ನೋಡುವೆನು, ಎಲ್ಲಿಗೋ ಹೋಗುವೆನು, ಏನನ್ನೋ ಕಾಯುವೆನು. ನೀ ಸಿಕ್ಕರೂನು ಸಿಗದಿದ್ದರೂನು ಎದೆ ತುಂಬ ಹಾಡುವೆನು. ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ, ಪರಿಪೋಲಿ ಕನಸ.
0: ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರ ಧ್ವನಿಯಲ್ಲಿರುವ ಡ್ರಾಮಾ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನ ಇನ್ನು ಮುಂಜಾನೆಯ ಕಾರ್ಯಕ್ರಮ ಕುರಿತಾಗಿ ನಮ್ಮ ಶ್ರೋತೃಗಳ ಸಂದೇಶಗಳು. ನಮಸ್ತೆ ಸರ್ ಅಂತ ಹೇಳ್ತಿದ್ದಾರೆ. ಸುಂದರವಾದ ಕಾರ್ಯಕ್ರಮ. ಮಂಜುನಾಥ್ ಕೊಂಡಿಕೊಪ್ಪದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊಗಸಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇವೆ ಅಂತ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಪ್ರತಿಭಾ ರಾಘವೇಂದ್ರ ಚೋರ್ನೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರಗೀತೆಗಳು ಚೆನ್ನಾಗಿದ್ದವು, ನಲ್ನುಡಿ ಗಾಂಧಿ ಸ್ಮೃತಿ ಚೆನ್ನಾಗಿದ್ದವು, ಈ ದಿನದ ಮಾಹಿತಿಗಳನ್ನು ಚೆನ್ನಾಗಿ ತಿಳಿಸ್ಕೊಟ್ರಿ, ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಗಾದೆ ಅಂತ ಹೇಳ್ತಾ ಇದ್ದಾರೆ, ಉಬ್ಬೆ ಮಳೆಯಲ್ಲಿ ಬಿತ್ತಿದರೆ ಹುಲ್ಲು ಸಹ ಬೆಳೆಯೋಲ್ಲ ಅಂತೇಳಿ ಮನೆಯ ಮಳೆಯ ಅನಿಶ್ಚಿತತೆ ಬಗ್ಗೆ ಹೇಳಿದ್ದಾರೆ. ಧನ್ಯವಾದಗಳು. ಉಬ್ಬೆ ಮಳೆಯಲ್ಲಿ ಬಿತ್ತಿದರೆ ಹುಲ್ಲು ಸಹ ಬೆಳೆಯೋಲ್ಲ ಅಂತೆ. ಒಳ್ಳೆಯ ಗಾದೆಯನ್ನು ಸಂದೇಶದಲ್ಲಿ ತಿಳಿಸಿದ್ದೀರಿ, ಧನ್ಯವಾದಗಳು. ಇನ್ನು ಸಿ ಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ, ದೈನಂದಿನ ನಲ್ನುಡಿ ತುಂಬ ಅರ್ಥಪೂರ್ಣವಾಗಿತ್ತು ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸ್ವಲ್ಪ ಇಂಥ ಕಾರ್ಯಕ್ರಮಕ್ಕೆ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ರೂಪ ಪರಮೇಶ್, ರಶ್ಮಿತಾ, ಧನ್ಯ, PSM ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾರೆ. ನಮಸ್ತೆ ಬಸವರಾಜ್ ಸರ್ ಅಂತ ಹೇಳ್ತಾರೆ. ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ, ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ. ಡ್ರಾಮಾ ಚಿತ್ರದ ಮೆಲೋಡಿ ಗೀತೆ ತುಂಬ ಇಷ್ಟ ಆಯಿತು ಇಂದಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸಿದ ಎಲ್ಲ ಕೇಳುಗರು ಧನ್ಯವಾದಗಳು. ಇನ್ನು ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯದಾಗಿ ದೇವರೇ ದಿಕ್ಕು ಚಿತ್ರದ ಈ ಗೀತೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 10:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಜನರಂಜನಿ ಕರೆಗೊಂದು ಗೀತೆ, ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಚಿತ್ರಗೀತೆ ಕಾರ್ಯಕ್ರಮ. ಪ್ರಿಯ ಕೇಳುಗರೆ, ಗ್ರಾಮೀಣ ಭಾಗದ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಕೇಳುವುದಾದರೆ ನೀವು ನಮ್ಮ ಜೊತೆ ನೇರವಾಗಿ ಮಾತಾಡ್ತಾ ನಿಮ್ಮಿಷ್ಟದ ಗೀತೆಗಳನ್ನು ಆಲಿಸಬಹುದು. ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ಗ್ರಾಮೀಣ ಮಹಿಳೆಯರೇ ಕರೆಗಳನ್ನು ಮಾಡ್ತಾ ಇರಿ. ನಾನು ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಬಸೂರ್ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ. ಹಾಗೆ ನನ್ನ ಸಹೋದ್ಯೋಗಿ ಡಿ ಕಾವ್ಯ ಅವರು ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ಈಗ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸ್ವಾಗತ ಕಾವ್ಯ.
1: ಇವತ್ತಿನ ಜನರಂಜನಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ, ಮೊದಲ ಕರೆ ಯಾರು ಮಾಡಿದ್ದಾರೆ ಅಂತ ಕೇಳೋಣ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ನಿಮ್ಮ ಹೆಸರು?
2: ನಮ್ಮ ಹೆಸರು ಭಾರತಿ ಅಂತ ಮೇಡಮ್.
1: ಭಾರತಿ ಅವರು ಎಲ್ಲಿಂದ ಕರೆ ಮಾಡಿದ್ದೀರಾ?
2: ನಾವು ಮಲ್ಲಾಪುರ ಗೊಲ್ರೇಟಿಯಿಂದ ಮೇಡಮ್.
1: ಓಕೆ, ಭಾರತಿ ಅವರಿಗೆ ಮೊದಲನೇ ಕರೆ ಸಿಕ್ಕಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ.
2: ನಮಗೆ ಮದುವೆ ಏನ್ರಿ ಮೇಡಮ್?
1: ಮೊದಲನೇ ಕರೆ ಸಿಕ್ಕಿದೆ ಕಾರ್ಯಕ್ರಮದಲ್ಲಿ, ಖುಷಿ ಆಗ್ತಾ ಇದೆ ಅಂತ ಕೇಳ್ದೆ.
2: ಖುಷಿ ಆಗ್ತಾ
1: ಇದೆ. ಓಕೆ, ಯಾವ ಗೀತೆ ಕೇಳ್ಬೇಕು ಅನ್ಕೊಂಡಿದ್ದೀರಾ?
2: ನಮಗೆ ಮದುವೆ ಆಗೋಣ ಬಾ ಫಿಲಂ ಇಂದ ಕೋಟಿ ಕೋಟಿ ರಾಗ ಮೀತಿ ಬಂದ ಅನುರಾಗ.
1: ಓಕೆ ಓಕೆ, ಭಾರತಿ ಅವರ ಮೆಚ್ಚಿನ ಗೀತೆಯನ್ನ ಕೇಳಿದ್ದಾರೆ. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ ಭಾರತಿ ಅವರೇ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಜನರಂಜನಿ ಗ್ರಾಮೀಣ ಮಹಿಳೆಯರ ಕರೆಗೊಂದು ಗೀತೆ. ಗ್ರಾಮೀಣ ಮಹಿಳೆಯರ ನೇರ ಫೋನ್ ಇನ್ ಚಿತ್ರಗೀತೆಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕರೆಯ ಬರ್ತಾ ಇವೆ. ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ ಮಾ, ಯಾರು ಮಾತಾಡ್ತಿರೋದು?
1: ಶಾಲಿನಿ ಕೃಷ್ಣಮೂರ್ತಿ ಸರ್.
2: ಶಾಲಿನಿ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಶಾಲಿನಿ ಅವರೇ?
1: ಹಾ ಮೇಡಮ್, ಕೇಳ್ತಾನೆ ಇರ್ತೇನೆ ಮೇಡಮ್. ನಿಮ್ ನಿರೂಪಣೆ ತುಂಬಾ ಚೆನ್ನಾಗಿ ಬರ್ತಿದೆ ಮೇಡಮ್.
2: ಓಕೆ, ಥ್ಯಾಂಕ್ ಯು ಶಾಲಿನಿ ಅವರೇ. ಈಗ ಕೇಳ್ತಾ ಇರಿ, ಯಾವ ಗೀತೆ ಕೇಳ್ಬೇಕು ಅನ್ಕೊಂಡಿದ್ದೀರಾ?
1: ಮೇಡಮ್, ಕಾಮನಬಿಲ್ಲುಯಿಂದ ಇಂದು ಆನಂದ ನಾಟಾಳಾರೆ.
0: ಯಾಕಾಗಿ ಇಷ್ಟ ಆಗುತ್ತೆ ಶಾಲಿನಿ ಅವರೇ ಈ ಇಂದು ಆನಂದ?
1: ಚೆನ್ನಾಗಿದೆ ಸರ್ ಅದು.
2: ಗೀತೆ ಕೇಳ್ತಾ ಇದ್ದ ಹಾಗೇನೆ ಶಾಲಿನಿ ಅವರಿಗೆ ಉಲ್ಲಾಸ ಆಗುತ್ತೆ ಅನ್ಸುತ್ತೆ.
0: ಅದು ಹೆಂಗೆ ಶುರುವಾಗುತ್ತೆ ಅಂತ ಹೇಳ್ತೀರಿ ಶಾಲಿನಿ ಅವರೇ? ಸಂಗೀತ ಚಿತ್ರಗೀತೆ ಅಂದ್ರೆ ಇಷ್ಟನಾ? ಅಲ್ಲ
1: ಸರ್, ಇಷ್ಟ ಕೇಳ್ತಾನೆ ಇರ್ತೀವಿ ಸರ್ ನಾವು.
0: ಆ ಗೀತೆ ಹೇಗೆ ಪ್ರಾರಂಭ ಆಗುತ್ತೆ ಅಂತ ಒಂದ್ ನುಡಿ ಹಾಡ್ತೀರಾ?
1: ಇಂದು ಆನಂದ ನಾಟಾಳಾರೆ.
0: ತುಂಬಾ ಚೆನ್ನಾಗಿ ಹೇಳಿದ್ರೆ
2: ಹಾಡುಗಾರ್ತಿ ಕೂಡ ಶಾಲಿನಿ ಅವರು.
0: ನಿಮ್ಮ
1: ಸರ್ ನಮಗೆ ತುಂಬಾ ಇಷ್ಟ ಸರ್, ನಿಮ್ ಪ್ರೋಗ್ರಾಮ್ ಎಲ್ಲ ಕೇಳ್ತಾನೆ ಇರ್ತೀವಿ ಸರ್ ನಾವು.
0: ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ ಕಾಮನಬಿಲ್ಲು ಚಿತ್ರದ ಈ ಹಾಡು. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳಮ್ಮ.

0: ಕಂಡೆ ಹೊಸ ಹೊಸ ಕನಸುಗಳು, ನನ್ನ ಕುಣಿಸಲು ಬಯಕೆಗಳು, ಕಂಡೆ ಹೊಸ ಹೊಸ ಕನಸುಗಳು, ನೀನೆಂದೆಂದು ನನ್ನವಳೆ.
1: ಕಾವ್ಯ, ಈ ಕಾಮನಬಿಲ್ಲು ಚಿತ್ರದ ಡಾಕ್ಟರ್ ಅಸ್ಮರ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿದ್ದಂಥ ಮಧುರವಾದ ಒಂದು ಹಾಡನ್ನು ಕೇಳ್ಕೊಂಡು ಬಂದ್ವಿ. ಇನ್ನು ನಮ್ಮ ಮುಂದಿನ ಕೇಳುಗರು ಕರೆ ಮಾಡಿ ಯಾವ ಹಾಡನ್ನು ಕೇಳ್ತಾರೆ ಅವರನ್ನು ಮಾತನಾಡಿಸೋಣ.
2: ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್.
2: ನಮಸ್ತೆ, ನಿಮ್ಮ ಹೆಸರು?
3: ನಯನ ಮೇಡಮ್, ಮಲಪೆ ಗುಲ್ರಟ್ಟಿಯಿಂದ.
2: ಓಕೆ ನಯನ ಅವರು, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಯಾವ ಗೀತೆಯನ್ನ ಕೇಳಬೇಕು ಅನ್ಕೊಂಡಿದ್ದೀರಾ? ಓಕೆ ನಯನ ಅವರೇ, ಈಗಿನ ಬೆಳಗಾಗಿದೆ, ಏನ್ರಿ ನೀವು ಈ ಹಾಡ್ ಕೇಳಿದ್ದೀರಾ? ತುಂಬಾ ಇಷ್ಟನಾ ಈ ಗೀತೆ? ಓಕೆ, ಆಗ್ಲಿ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ನಯನ ಅವರ ಚಂದಿರ ಚಂದಿರ ಎಂಬ ಗೀತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
3: ಥ್ಯಾಂಕ್ ಯು ಮೇಡಮ್.

0: ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಜನರಂಜನೆ ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಎಫ್ಎಂ ಸಮಯ 10:18:22 ನಮ್ಮ ಮುಂದಿನ ಕರೆ. ಬಾಯ್ ಫ್ರೆಂಡ್ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ನಮ್ಮ ಮುಂದಿನ ಕರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಸರ್.
0: ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದು ಸರ್.
0: ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಅವರು?
1: ಹೌದು ಸರ್, ಪುತ್ತೂರು ನೆರೆಮುಗರದಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದು.
0: ಹೇಗಿದ್ದಾರೆ ಮಳೆ ರಾಯ ನಿಮ್ಮ ಕಡೆ?
1: ಒಂದು 3 ದಿವಸ ಬಿಟ್ಟಿತ್ತು, ಈಗ ಒಂದು 20 ದಿವಸ ಮಳೆ ಬಂದು 3 ದಿವಸ ಬಿಟ್ಟಿತ್ತು ಸರ್.
0: 3 ದಿನದಿಂದ ಬಿಡುವಿದೆ ಹಾಗಾದ್ರೆ.
1: ಮಳೆ ಉಂಟು ಸರ್. ಜೋರ್ ಮಳೆ ಉಂಟು. ನಮ್ಮ ಊರಿನಲ್ಲಿ ಮಳೆ ಇಲ್ಲ ಅಂತ ಇಲ್ಲ ಸರ್, ಮಳೆ ಬರ್ತದೆ ಸರ್.
0: ಈಗ 2 ದಿನಗಳಿಂದ ಬರ್ತಾ ಇದೆಯಾ?
1: ಹೌದು ಸರ್, ಈಗ ರಾತ್ರಿ ಜೋರ್ ಮಳೆ ಸರ್, ಈಗ ಬೆಳಿಗ್ಗೆವರೆಗೂ ಉಂಟು.
0: ನೋಡಿ ನೀವು ಭಾಗ್ಯವಂತರು ಮಳೆಯಿಂದ, ಯಾಕಂದ್ರೆ ಕರಾವಳಿ ಸಮೀಪ
1: ಬರ್ಬೇಕು ಸರ್, ಎಲ್ಲರಿಗೂ ಬೆಳೆ ಆಗ್ಬೇಕಾದ್ರೆ ಮಳೆ ಬರ್ಬೇಕಷ್ಟೇ.
0: ಕರಾವಳಿ ಸಮೀಪ, ಕರಾವಳಿ ಭಾಗದಲ್ಲಿ ಹೆಚ್ಚೆಚ್ಚು ಮಳೆ ಆಗ್ತಾ ಇರುತ್ತೆ. ನಿಮಗೆ ಮಳೆ ಆಗಿ ಮೋಡಗಳು ಅಲ್ಲಿ ಸುರಿದ್ಬಿಟ್ಟು ನಮಗೆ ಬರೋ ಅಷ್ಟೊತ್ತಿಗೆ ಖಾಲಿ ಮೋಡಗಳು ಉಳಿದಿರ್ತವೆ. ಒಂದಿಷ್ಟು ತುಂತುರು ಮಳೆ
1: ಮಳೆ ಉಂಟು, ಆದ್ರೆ ಕೃಷಿಕೆಲ್ಲ ಒಳ್ಳೇದಾಯ್ತು ಸರ್. ಕೆಲವು ಕಡೆಯಲ್ಲಿ ಮಳೆ ಇಲ್ಲದೆ ಪರದಾಡ್ತಾರೆ, ಕುದಿಲಿಕ್ಕೆ ನೀರಿಲ್ಲ ಅಂತ ಹೇಳ್ತಾರೆ ಸರ್.
0: ಚಿತ್ರದುರ್ಗ ಆಕಾಶವಾಣಿ ಕರೆ ಮಾಡಿದಿರಿ, ಯಾವ ಗೀತೆಯನ್ನ ಇಷ್ಟಪಟ್ಟು ಕರೆ ಮಾಡಿದಿರಿ? ಯಾವ
1: ನನಗೆ ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಸರ್. ಯಾವ ಶಿಲ್ಪಿ ಕಂಡ ಕನಸು ನೀನು, ಯಾವ ಕವಿಯ ಪ್ರೇಮ ಗೀತೆ ನೀನು, ನಿನ್ನ ಜೀವ ನೀನು, ನನ್ನ ಜೀವ ನೀನು.
0: ಜಾನಕಿಯವರಂತೂ ಓಹೋ ತುಂಬಾ ಚೆನ್ನಾಗಿದೆ. ಎಸ್ ಜಾನಕಿಯವರ
2: ಗೀತೆ ಕೇಳೋದ್ರ ಜೊತೆಗೆ ಹಾಡ್ಬಿಟ್ರಿ ನೀವು.
1: ಹೌದು ಸರ್, ಒಳ್ಳೆ ಜಾನಕಮ್ಮನವರ ಹಾಡಿ ಎಲ್ಲರಿಗೂ ಮನಸ್ಸನ್ನು ಸಮಾಧಾನ ಮಾಡಿದ್ದಾರೆ.
0: ನಿಮ್ಮ ಮೆಚ್ಚಿನ ಗೀತೆ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ.
1: ಥ್ಯಾಂಕ್ ಯು ಸರ್, ಇಬ್ಬರಿಗೂ ಥ್ಯಾಂಕ್ ಯು. ನಮಸ್ತೆ.
2: ನಮಸ್ತೆ. ಥ್ಯಾಂಕ್ ಯು.

0: ಜನ್ಮ ಜನ್ಮದ ಅನುಬಂಧ ಚಿತ್ರದ ಒಂದು ಮಧುರವಾದ ಗೀತೆಯನ್ನ ಇದುವರೆಗೆ ಕೇಳಿದಿರಿ. ನಮ್ಮ ಮುಂದಿನ ಕರೆ.
1: ಹಲೋ, ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಕರೆ ಮಾಡಿರುವುದು ಯಾರು? ನಿಮ್ಮ ಹೆಸರೇನು? ಬಾಗೇನಾಳ್ನಿಂದ ರಮ್ಯಾ ಅವರು. ಓಕೆ ರಮ್ಯಾ ಅವರೇ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಓಕೆ, ಯಾವ ಗೀತೆಯನ್ನ ಕೇಳ್ಬೇಕು ಅಂದ್ಕೊಂಡಿದ್ದೀರಾ?
2: ನಮ್ಮ ಮೊನ್ನೆ ತಾನೇ ಆಡಿದಂತಹ ಎಸ್ ಜಾನಕಿ ಅವರು ಆಡಿರುವಂತಹ ಅವಳ ಎದ್ದು ಚಲನಚಿತ್ರದ
1: ಅತ್ಯಂತ ನೆಚ್ಚಿನ ಗಾಯಕಿನ.
0: ರಮ್ಯಾ ಅವರೇ, ಒಂದು ಪ್ರಶ್ನೆ, ಏನ್ ಗೊತ್ತಾ, ಈ ಎಸ್ ಜಾನಕಿ ಅವರು ಹಲವಾರು ಹಾಡುಗಳನ್ನ ಹೇಳಿದ್ದಾರೆ, ಅದರಲ್ಲಿ ಚಿತ್ರಗೀತೆಗಳಲ್ಲಿ ನಿಮಗೆ ತುಂಬಾನೇ ಇಷ್ಟವಾದದ್ದು, ಚಿಕ್ಕವರಿದ್ದಾಗಿನಿಂದ ಕೂಡ ಇಷ್ಟ ಅನ್ನೋ ಹಾಡು ಯಾವ್ದಾದ್ರು ನೆನಪಿ ಬರುತ್ತಾ ಈಗ? ಅದರಲ್ಲೇನು ಆಲಪ್ಪ ಚಿಕ್ಕ ಮಗು ಎಂದು ಅಂತ ಹೇಳ್ತಾರಲ್ಲ, ಅದ ಇಷ್ಟ ಆಯ್ತಾ? ಚೆನ್ನಾಗಿದೆ, ಚೆನ್ನಾಗಿದೆ, ಮಧುರವಾದ ಗೀತೆ. ನಿಮ್ಮ ಮೆಚ್ಚಿನ ಅವಳ ಹೆಜ್ಜೆ ಚಿತ್ರದ ದೇವರ ಆಟ ಬಲ್ಲವರಾರು ಈ ಗೀತೆ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ತಮಗೆ.
2: ಶಾಶ್ವತವಾಗಿ ಉಳಿದಿದೆ ಸರ್.
1: ಖಂಡಿತ ಖಂಡಿತ.
0: ನಿಮ್ಮ ಮೆಚ್ಚಿನ ಹಾಡು?

0: ಕೇವರ ಧ್ವನಿಯಲ್ಲಿದ್ದ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ನೀವು ಕೇಳ್ತಾ ಇದ್ದೀರಿ 102.6 ಮೆಗಾ ಹರ್ಟ್ಸ್ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ FM. ಸಮಯ 10:30. ನಮ್ಮ ಮುಂದಿನ ಕರೆ.
1: ಹಲೋ,
0: ನಮಸ್ತೆ. ನಿಮ್ಮ ಹೆಸರು?
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ.
1: ನಾಗ್ಬೇಣಿ ಅಂತ.
0: ನಾಗ್ಬೇಣಿ ಅವರು ಎಲ್ಲಿಂದ ಕರೆ ಮಾಡಿದ್ದೀರಾ?
1: ಮಲ್ಲೂರಲ್ಲಿದ್ದೆ ಮೇಡಮ್.
0: ಓಕೆ, ಮಲ್ಲೂರಿಂದ ಕರೆ ಮಾಡಿದ್ದೀರಾ. ಓಕೆ, ನಾಗ್ಬೇಣಿ ಅವರೇ, ಯಾವ ಗೀತೆಯನ್ನ ಕೇಳ್ಬೇಕು ಅನ್ಕೊಂಡಿದ್ದೀರಾ?
1: ಮದುವೆ ಫಿಲಂ ನಗಿದ್ದ ಇದು ತುಂಟ ಸರಿಗೆ ಇದು ಜಾರತಿದೆ ಆ ಸಾಂಗ್.
0: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಮದುವೆ ಚಿತ್ರದ್ದು.
1: ಹ್ಮ್, ಹೌದ್ ಮೇಡಮ್.
0: ಆಗ್ಲಿ ನಾಗ್ಬೇಣಿ ಅವರೇ, ನಿಮ್ಮ ಗೀತೆ

0: ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ಜನರಂಜನೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ನಿಮ್ಮ ಪ್ರೀತಿ ಚಿತ್ರದುರ್ಗ ಎಫ್ ಎಂ ನಿಂದ. ಇನ್ನು ನಮ್ಮ ಮುಂದಿನ ಕರೆ. ಹಲೋ ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ ಮಾ, ಯಾರು ಮಾತಾಡ್ತಿರೋದು ಹೇಳಿ? ತಮಟಕಲ್ಲುನಾ? ತಮಟಕಲ್ಲು ಶಿಲ್ಪ. ಏನ್ ಮಾಡ್ಕೊಂಡಿದ್ದೀರಿ ಶಿಲ್ಪ ಅವರು? ಮನೆಯಲ್ಲಿರ್ತೀರಿ. ಚಿತ್ರದುರ್ಗ ಆಕಾಶವಾಣಿಯಿಂದ ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೀರಿ? ತುಂಬಾ ವರ್ಷಗಳಿಂದ ಕೇಳ್ತೀರ. ಹಂಗಾದ್ರೆ ಚಿತ್ರಗೀತೆಗಳು ಅಂದ್ರೆ ಇಷ್ಟನಾ? ಇತ್ತೀಚೆಗೆ ಯಾಕೆ ಬರೆಯೋದು ಬಿಟ್ಟಿದ್ರಿ? ಈಗಲೂ ಕೂಡ ಕಾರ್ಯಕ್ರಮ ಇದೆ, ಬರೀಬಹುದಲ್ವಾ? ಇಲ್ಲ, ಖಂಡಿತ ವಾರಕ್ಕೊಮ್ಮೆ ಚಿತ್ರಗೀತೆ ಕಾರ್ಯಕ್ರಮ ಇರುತ್ತೆ. ನಿಮ್ಮಂತ ಕೇಳುಗರು ಪತ್ರ ಬರೀತಾ ಇದ್ರೆ ಅದನ್ನ

0: ವಿಸ್ತರಿಸ್ತಾರೆ ನಮ್ಮ ಆಫೀಸರ್ಗಳು ಕೂಡ. ಯಾವ ಹಾಡನ್ನ ಕೇಳ್ಬೇಕು ಅನ್ಕೊಂಡಿದ್ರಿ ಶಿಲ್ಪ ಅವರು?
1: ಮುಸ್ಸಂಜೆ ಮಾತಿಂದ ಏನಾಗಲಿ ಮುಂದೆ ಸಾರ್ ಬನ್ನಿ.
0: ನಿಮ್ಮ ಮೆಚ್ಚಿನ ಮುಸ್ಸಂಜೆ ಮಾತು ಚಿತ್ರದ ಹಾಡು ಪ್ಲೇ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳಮ್ಮ. ಕೇಳಿ.
1: ಥ್ಯಾಂಕ್ಸ್.

0: ನಮ್ಮ ಮುಂದಿನ ಕರೆ.
1: ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್ ಅವರೇ.
1: ನಮಸ್ತೆ, ನಿಮ್ಮ ಹೆಸರು?
2: ಜಗಳೂರಿಂದ ತಿಪ್ಪಿರಮ್ಮ ಮೇಡಮ್.
1: ಇನ್ನೊಮ್ಮೆ ಹೇಳಿ ಹೆಸರು.
0: ತಿಪ್ಪಿರಮ್ಮ.
2: ಜಗಳೂರಿಂದ ತಿಪ್ಪಿರಮ್ಮ.
1: ಓಕೆ ತಿಪ್ಪಿರಮ್ಮ ಅವರೇ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ತಿಪ್ಪಿರಮ್ಮ ಅವರು?
2: ಕೇಳ್ತಾ ಇರ್ತೀವಿ ಮೇಡಮ್ ಅವರು.
1: ಓಕೆ, ಹಾಗಾದ್ರೆ ನಿಮ್ಮ ಇಷ್ಟದ ಗೀತೆ ಯಾವ್ದು ಇವತ್ತು?
2: ಅದು ಗುಣ ನೋಡಿ ಹೆಣ್ಣು ಕೊಡು ಇಂದ ಜಾನಕಿ ಅವರು ಹಾಡಿದಾರಲ್ಲ, ನೀರಲ್ಲೂ ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ.
1: ಆ ಗೀತೆ ಇಷ್ಟ ಜಾನಕಿ. ಜಾನಕಿ ಅವರು ಹಾಡಿದ್ದಾರೆ ಅಂತಾನೆ ಆ ಹಾಡು ಇಷ್ಟನಾ?
0: ಅಂದ್ರೆ ನೀರಲ್ಲೂ ಜೊತೆಯಲ್ಲಿ ಡ್ಯುಯೆಟ್ ಸಾಂಗ್ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ನೀವ್ ಇವತ್ತು ಸ್ಯಾಡ್ ಸಾಂಗ್ ಕೇಳ್ತಾ ಇದೀರಿ, ಒಟ್ಟಲ್ಲಿ ಅಳ್ತಾ ಹೇಳ್ತಾರಲ್ವಾ?
2: ಸ್ವಲ್ಪ ನೋವಾಯ್ತು ಸರ್, ಅದ ಅವರು ಅದಕ್ಕೆ ನನ್ ಮನೆ ತುಂಬಾ ಇದಾಗ್ಬಿಡ್ತು. ಅವ್ರ ಹಾಡು ಕೇಳ್ಕೊಂತ ಬೆಳೆದಾರ ನಾವು, ವಾಣಿಜ್ಯ ಎಲ್ಲಮ್ಮು, ಜಾನಕಮ್ಮ ಅವರು. ಆಮೇಲೆ ಹಳೆ ಹಾಡುಗಳು ತುಂಬಾ ಇಷ್ಟ, ರಾಜ್ಕುಮಾರ್ ಬಾಲಸುಬ್ರಹ್ಮಣ್ಯ ಅವರು ತುಂಬಾ ಇಷ್ಟ ಸರ್, ಅದಕ್ಕೆ ನಮ್ಗೆ ತುಂಬಾ ಇದಂತ ಅದಕ್ಕೆ ಅವರು ಕೇಳಿ.
0: ನಿಮ್ಮ ಮೆಚ್ಚಿನ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಹಾಡು ಪ್ರಸಾರ ಮಾಡ್ತೇವೆ. ತಿಪ್ಪರಮ್ಮ ಅವರೇ, ಜಗಳೂರಿನಲ್ಲಿ ರೇಡಿಯೋ ಕೇಳ್ತಾ ಇದೀರಿ, ಧನ್ಯವಾದಗಳು ಕರೆಗೆ. ತಮ್ಮ
2: ತುಂಬಾ ಥ್ಯಾಂಕ್ಸ್.

0: ಹಲೋ
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು?
1: ಮಂಜುಳಾ ನರಸಿಂಹಮೂರ್ತಿ ಮೇಡಮ್, ದೊಣ್ಣೆಹಳ್ಳಿಯಿಂದ.
0: ಓಕೆ, ಮಂಜುಳಾ ನರಸಿಂಹಮೂರ್ತಿ ಅವರು.
1: ಹೌದು.
0: ಓಕೆ ಮಂಜುಳಾ ಅವರೇ, ಕರೆ ಮಾಡ್ತಾ ಇರ್ತೀರಾ ಕಾರ್ಯಕ್ರಮಕ್ಕೆ?
1: ಮಾಡ್ತಾ ಇರ್ತೀವಿ ಮೇಡಮ್ ಅವರೇ.
0: ಓಕೆ ಓಕೆ, ಇವತ್ತಿನ ನಿಮ್ಮ ಮೆಚ್ಚಿನ ಗೀತೆ ಯಾವುದು?
1: ನಮ್ದು ಜಮೀನ್ದಾರ ಸಿನಿಮಾದಿಂದ ಎತ್ತವಳ ಯಾರಮ್ಮ ಒತ್ತವಳ ಯಾರಮ್ಮ ಸಂಜಯಿತ.
0: ಓಕೆ, ಗೀತೆಯನ್ನ ಕೇಳ್ಬೇಕು ಅನ್ಕೊಂಡಿದ್ದೀರಾ, ಯಾಕೆ ಈ ಹಾಡನ್ನ ಕೇಳ್ಬೇಕು ಅನ್ಸಿದೆ ಇವತ್ತು?
1: ಚೆನ್ನಾಗಿದೆ ಹಾಡು.
0: ಓಕೆ, ಸಾಹಿತ್ಯ ಇಷ್ಟ ಆಗಿದೆ? ಆಗ್ಲಿ ಮಂಜುಳಾ ಅವರೇ, ಸಾಹಿತ್ಯ ಇಷ್ಟ ಆಗಿದೆ ಅಂತ ಕೇಳ್ಬೇಕು ಅನ್ಕೊಂಡಿದ್ದೀರಾ?
1: ಹೌದು ಮೇಡಮ್.
0: ಆಗ್ಲಿ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.

0: ಜನರಂಜನಿ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿ ಚಿತ್ರಗೀತೆ ಕಾರ್ಯಕ್ರಮ ಕರೆಗೊಂದು ಗೀತೆ ನಮ್ಮ ಮುಂದಿನ ಕರೆ.
1: ಹಲೋ ನಮಸ್ತೆ.
2: ನಮಸ್ತೆ,
1: ನಿಮ್ ಹೆಸರು?
2: ಮಂಜಮ್ಮ ಅಂತ.
1: ಮಂಜಮ್ಮ ಅವರು ಎಲ್ಲಿಂದ ಕರೆ ಮಾಡಿದ್ದೀರಾ? ಹೊಟ್ಟಪ್ನಳ್ಳಿಯಿಂದ ಕರೆ ಮಾಡಿದ್ದೀರಾ ಮಂಜಮ್ಮ ಅವರು. ಓಕೆ, ನಿಮ್ಗೆ ಯಾವ ಗೀತೆ ಕೇಳ್ಬೇಕು ಅನ್ಕೊಂಡಿದ್ದೀರಾ?
2: ಬೆಂಕಿಯ ಬಲೆ.
1: ಅದರಲ್ಲಿ ಯಾವ ಗೀತೆ?
2: ಬಿಸಿಲಾದರೇನು ಮಳೆಯಾದರೇನು ಅಂತ ಐತ್ ನೋಡ್ರಿ.
1: ಆ ಗೀತೆ ಬೇಕು.
0: ಹಾಡ್ಲಿಕ್ಕೆ ಬರುತ್ತಾ ಮಂಜುಳ ಅವ್ರೆ? ಮಂಜಮ್ಮ ಅವ್ರೆ, ಹಾಡ್ಲಿಕ್ಕೆ ಬರುತ್ತಾ ಹಾಡನ್ನ? ಕೇಳಿಕ್ಕಂದ್ರೆ ತುಂಬಾ ಇಷ್ಟ ಅಲ್ವಾ? ಹೌದು ಹೌದು ಹೌದು, ಮಕ್ಕಳ ಕಾರ್ಯಕ್ರಮಕ್ಕೂ ಇದೇ ನಂಬರ್. ಹೌದು, ಮಕ್ಕಳಿದಾರ? ಕರೆ ಮಾಡಿಸಿ ಅವ್ರ ಹತ್ರ ಕಾರ್ಯಕ್ರಮಕ್ಕೆ.
1: ಓಕೆ, ಈ ಭಾನುವಾರ ಕರೆ ಮಾಡಿಸಿ ಹಾಗಾದ್ರೆ.
0: ಭಾನುವಾರ 10 ಗಂಟೆಯಿಂದ ಕರೆ ಮಾಡಬಹುದು.
1: ಓಕೆ ಮಂಜಮ್ಮ ಅವರೇ,
0: ಬೆಂಕಿಯ ಬಲೆ ಚಿತ್ರದ ಹಾಡನ್ನ ನಿಮ್ಗೋಸ್ಕರ ಪ್ರಸಾರ ಮಾಡ್ತೇವೆ. ಚಳ್ಳಕೆರೆ ತಾಲೂಕು ಹೊಟ್ಟೆಪ್ನಳ್ಳಿ ಅಲ್ವಾ? ನೇರ್ಲಟ್ಟಿ ಅಂತನಾ? ಮೇಗಳ ಗೊಲ್ರಟ್ಟಿ. ಮೇಗಳ ಗೊಲ್ರಟ್ಟಿ ಅಂತಿರ್ತಾರ, ಮೇಗಳಟ್ಟಿ ಅಂತಿರ್ತಾರ. ನಿಮ್ಮ
1: ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
2: ನಮಸ್ತೆ ಮೇಡಮ್.
1: ನಮಸ್ತೆ.

0: ಇದುವರೆಗೂ ಜನರಂಜನಿ ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಚಿತ್ರಗೀತೆ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ನಡೆಸಿಕೊಟ್ಟ ನಾನು ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಹಾಗೂ
1: ನಾನು ಡಿ ಕಾವ್ಯ.
0: ತಾಂತ್ರಿಕ ಸಹಕಾರ
1: ಮಿಲಿಂದ್ ಕುತ್ತಿ.
0: ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ
1: ಪ್ರಸಾರವಾಯಿತು.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्ली लभ्य। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 11:20. ಇದೀಗ ಜನಪದ ಗೀತೆಗಳನ್ನು ಕೇಳುವಿರಿ.

ಕೇಳುಗರೆ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. 5:30ಕ್ಕೆ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕೇಳಿ, ಇಂದು ಸಂಜೆ 5:00 ಹಾಗೂ 5:30ಕ್ಕೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ ಜನಪದ ಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ

ಕೇಳುಗರೇ ಗಮನಿಸಿ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಮುಡಿಲಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಆಲೂರಿನ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗಿನ ನೇರ ಮಾತುಕತೆ. ಈ ಕಾರ್ಯಕ್ರಮ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರಲಿದೆ. ಕೇಳುಗರು ವಾಟ್ಸಪ್ ಮೂಲಕ ಸಂದೇಶವನ್ನ ಕಳಿಸಬಹುದು. ಸಂದೇಶ ಕಳಿಸಬೇಕಾದ ಸಂಖ್ಯೆ 9448640273. ಕೇಳಿ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ, ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ. ಜನಪದ ಗೀತೆಗಳಲ್ಲಿ ಮುಂದಿನ ಗೀತೆ

0: ಇದುವರೆಗೂ ಜನಪದ ಗೀತೆಗಳ ಕಾರ್ಯಕ್ರಮವನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಈಗ ಸಮಯ 11:25. ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: Mysore sandal.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಇದೀಗ ಕೆಲವು ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಸುಜಾತಾ ಎಂ ಎಂಬ 60 ವರ್ಷದ ವೃದ್ಧ ಮಹಿಳೆ, ದಿನಾಂಕ 16 May 2026 ದಾವಣಗೆರೆ ನಗರದ ಶ್ರೀರಾಮ ಬಡಾವಣೆಯಿಂದ ಕಾಣೆಯಾಗಿರುತ್ತಾರೆ. ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯನ್ನ ಬಲ್ಲವರಾಗಿರುತ್ತಾರೆ. ಚಹರೆ ಹೀಗಿದೆ: ಸುಮಾರು 5 ಅಡಿ ಎತ್ತರ, ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿರುತ್ತಾರೆ. ಸುಜಾತಾ ಎಂಬ 60 ವರ್ಷದ ಮಹಿಳೆಯ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕರಿಯಪ್ಪ ಎಂಬ 65 ವರ್ಷದ ವ್ಯಕ್ತಿ, May 3, 2026 ಹೊಸದುರ್ಗ ತಾಲೂಕು ರಾಮಜ್ಜನಹಳ್ಳಿಯಿಂದ ಕಾಣೆಯಾಗಿರುತ್ತಾರೆ. ಚಹರೆ: ಸುಮಾರು 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಭಾಷೆಯನ್ನ ಮಾತನಾಡುತ್ತಾರೆ. ಹಾಗೆ ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ ಹೊಂದಿರುತ್ತಾರೆ. ಕಾಣೆಯಾದ ಸಂದರ್ಭದಲ್ಲಿ ಕೆಂಪು ಬಣ್ಣದ ಪಂಚೆ, ನೀಲಿ ಬಣ್ಣದ ಟವಲ್ ಹಾಗೂ ಕೆಂಪು ಬಿಳಿ ಮಿಶ್ರಿತ ಅಂಗಿಯನ್ನ ಧರಿಸಿರುತ್ತಾರೆ. 65 ವರ್ಷದ ವ್ಯಕ್ತಿ ಕರಿಯಪ್ಪ ಎಂಬುವರ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ರಕ್ಷಿತಾ ಎಂಬ 21 ವರ್ಷದ ಯುವತಿ, ದಿನಾಂಕ 12/2026 ದಾವಣಗೆರೆ ನಗರದ ಶಿವಕುಮಾರ ಸ್ವಾಮಿ ಬಡಾವಣೆಯಿಂದ ಕಾಣೆಯಾಗಿರುತ್ತಾರೆ. ಚಹರೆ: ಕೋಲುಮುಖ, ಗೋಧಿ ಮೈಬಣ್ಣ, ದೃಢವಾದ ಮೈಕಟ್ಟು ಹೊಂದಿದ್ದು ಸುಮಾರು 5.4 ಅಡಿ ಎತ್ತರವಿರುತ್ತಾರೆ. ಕನ್ನಡ, ಹಿಂದಿ ಹಾಗೂ ತೆಲುಗು ಭಾಷೆಯನ್ನ ಮಾತನಾಡುತ್ತಾರೆ. ಕಾಣೆಯಾದ ಸಂದರ್ಭದಲ್ಲಿ ಗುಲಾಬಿ ಬಣ್ಣದ ಚೂಡಿದಾರ್, ಕಪ್ಪು ಬಣ್ಣದ ಪ್ಯಾಂಟ್, ಕಪ್ಪು ಬಣ್ಣದ ವೇಲ್ ಧರಿಸಿರುತ್ತಾರೆ. ಕಾಣೆಯಾಗಿರುವ ರಕ್ಷಿತಾ ಎಂಬ 21 ವರ್ಷದ ಯುವತಿಯ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಮಹಲಿಂಗಪ್ಪ ಎಂಬ ಸುಮಾರು 68 ವರ್ಷದ ವ್ಯಕ್ತಿ, May 6, 2026 ಕಾಣೆಯಾಗಿರುತ್ತಾರೆ. ಅಮೃತಾಪುರ ಗ್ರಾಮ ಹೊಳಲ್ಕೆರೆ ತಾಲೂಕಿನಿಂದ ಕಾಣೆಯಾಗಿರುತ್ತಾರೆ. ಚಹರೆ: ಕೋಲುಮುಖ, ಎಣ್ಣೆಗೆಂಪು ಬಣ್ಣ, ತೆಳ್ಳನೆಯ ಮೈಕಟ್ಟು ಹೊಂದಿದ್ದು ಬಿಳಿ ಗಡ್ಡವನ್ನ ಹೊಂದಿರುತ್ತಾರೆ. ಕಾಣೆಯಾದ ಸಂದರ್ಭದಲ್ಲಿ ಬಿಳಿ ಬಣ್ಣದ ಪಂಚೆ ಹಾಗೂ ಬಿಳಿ ಬಣ್ಣದ ಟವಲ್ ಧರಿಸಿರುತ್ತಾರೆ. 68 ವರ್ಷದ ಮಹಲಿಂಗಪ್ಪ ಎಂಬುವರ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಇದುವರೆಗೂ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಸಮಯ 11:30 ಸೆಕೆಂಡುಗಳು. ಇದೀಗ ಮಾಹಿತಿ ಕಣಜ ಮಾಲಿಕೆಯಲ್ಲಿ ಸಾಧಕರ ಪರಿಚಯ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕೇಳುಗರೆ, ಸಾಧನೆ ಸಾಧಕರ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಎಂಬ ಮಾತು ಅಕ್ಷರಶಃ ಸತ್ಯವಂತದ್ದು. ಸಾಧಕರ ಪರಿಚಯ ಈ ಮಾಲಿಕೆಯಲ್ಲಿ ಸಾಮಾನ್ಯವಾಗಿ ವೃತ್ತಿ ಕ್ಷೇತ್ರದಲ್ಲಿ ಸಾಧನೆಗೈದವರನ್ನ ಪರಿಚಯಿಸ್ತಾ ಇರ್ತೇವೆ. ಆದರೆ ಇಂದಿನ ಕಾರ್ಯಕ್ರಮದಲ್ಲಿ ವೃತ್ತಿಯಿಂದ ನಿವೃತ್ತಿ ಹೊಂದಿದ ನಂತರವೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಮಾನವೀಯತೆಯ ಹಾದಿಯಲ್ಲಿ ಸಾಗುತ್ತಾ ಬದುಕಿನ ಸಾರ್ಥಕ್ಯ ಕಂಡುಕೊಂಡಿರುವ ಸಾಧಕರೊಬ್ಬರ ಪರಿಚಯ ಮಾಡಿಸ್ತೀನಿ. ನಿವೃತ್ತಿ ಹೊಂದಿದ ನಂತರವೂ ಸಮಾಜ ಸೇವೆಯಲ್ಲಿ ತೊಡಗಿರುವ ಆ ಹಿರಿ ಚೇತನ ಯಾರು, ಅವರ ವೃತ್ತಿ ಏನು, ಏನ್ ಮಾಡ್ತಾ ಇದ್ದಾರೆ ಎಂಬೆಲ್ಲ ಮಾಹಿತಿಯನ್ನ ನಿಮಗೆ ತಿಳಿಸ್ತೇನೆ. ಆರಂಭದ ಗೀತೆಯ ಬಳಿಕ ಬೇಡಿ ಬಂದವಳು ಚಿತ್ರದ ಹಾಡು ಹಾಡಿದ್ದಾರೆ ಪಿ ಸುಶೀಲಾ.

ಕೇಳುಗರೆ, ನಿಮಗೆಲ್ಲ ಕುತೂಹಲ ಮೂಡಿರಬಹುದು, ಯಾರ ಪರಿಚಯ ಮಾಡಿಸಬಹುದು ಅಂತೇಳಿ. ನಿಜಕ್ಕೂ ಇವರ ಜೀವನ ಎಲ್ಲರಿಗೂ ಕೂಡ ಮಾದರಿಯಾಗಿರುವಂಥದ್ದು. ತಮ್ಮ 84ರ ಹರೆಯದಲ್ಲೂ ಊರೂರು ಸುತ್ತಿ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್, ವೃದ್ಧರ ಪಿಂಚಣಿ, ವಿಧವಾ ವೇತನ ಎಂದೆಲ್ಲ ಅರ್ಜಿ ತುಂಬಿಸಿ ಸೌಲಭ್ಯ ತಲುಪುವಂತೆ ಮಾಡುವ ಇವರನ್ನ ಸ್ಕಾಲರ್ಶಿಪ್ ತಾತ ಅಂತಾನೇ ಜನ ಕರೀತಾರೆ. ಹಾಗೆಯೇ ಇವರು ಚಿರಪರಿಚಿತರು. ಅವರೇ ನಾರಾಯಣ ನಾಯಕ್ ಮೇಸ್ಟ್ರು. ಸ್ನೇಹಿತರೆ, ಈ ನಾರಾಯಣ ನಾಯಕ್ ಮೇಸ್ಟ್ರ ಜೀವನ ನಿಜಕ್ಕೂ ಕೂಡ ಅಚ್ಚರಿ, ಹಾಗೆ ಸ್ಫೂರ್ತಿಗೆ ದಾರಿಯಾಗಿರುವಂಥದ್ದು. ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದಿದ ಬಳಿಕವೂ 84ರ ಈ ಇಳಿ ವಯಸ್ಸಿನಲ್ಲೂ ದಿನಾ ಬೆಳಗ್ಗೆ ಬೈಕನ್ನೇರಿ ಹೊರಡುವ ಇವರ ಬ್ಯಾಗಿನೊಳಗಿನ ಕಾಗದ ಪತ್ರಗಳಲ್ಲಿ ಅದೆಷ್ಟೋ ಮಕ್ಕಳ ನಾಳೆಯ ಕನಸುಗಳಿರುತ್ತೆ. ಹೌದು ಸ್ನೇಹಿತರೆ, ನಮ್ಮ ಬಂಟ್ವಾಳ ತಾಲೂಕಿನ ಕರ್ಪೆಯ ನಾರಾಯಣ ನಾಯಕ್ ಮೇಸ್ಟ್ರು

1942ರಲ್ಲಿ ಜನಿಸುತ್ತಾರೆ. ಇವರು ಬಾಲ್ಯದಲ್ಲಿ ಕಡು ಬಡತನ ಎದುರಿಸಿ ಶಿಕ್ಷಣ ಪಡೆಯಲು ಪಟ್ಟ ಕಷ್ಟ ಈಗಿನ ಮಕ್ಕಳು ಪಡಬಾರದು ಎಂಬ ಸದುದ್ದೇಶದಿಂದ ಊರೂರು ಸುತ್ತಿ ಮನೆ ಮನೆಗೆ ಹೋಗಿ ಪ್ರತಿಭಾವಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ದೊರೆಯುವಂತೆ ಮಾಡುತ್ತಾರೆ ಈ ನಾರಾಯಣ ನಾಯಕ್ ಮೇಷ್ಟ್ರು. 2001ರಲ್ಲಿ ನಿವೃತ್ತರಾದ ನಾಯಕ್ ಅವರು ಆರಾಮವಾಗಿ ಕೂತ್ಕೋಬಹುದಿತ್ತು, ಆದರೆ ಹಾಗೆ ಸುಮ್ಮನೆ ಕೂರಲು ಇವರಿಗೆ ಬಾಲ್ಯದ ಸಂಕಟಗಳು ಬಿಡಲಿಲ್ಲ. 16 ಕಿಲೋಮೀಟರ್ ನಡೆದು ಅಕ್ಷರ ಕಲಿಯಲು ಹೋಗುತ್ತಿದ್ದ ಈ ಬಾಲಕ ನಾರಾಯಣನಿಗೆ 5ನೇ ತರಗತಿಯಲ್ಲಿದ್ದಾಗ ಓದಿದ್ದು ಸಾಕು, ನಾಳೆಯಿಂದ ಹೋಗಬೇಡ ಎಂದಿದ್ದರಂತೆ ಅವರ ಅಪ್ಪ. ಕಾರಣ ಹಣಕಾಸಿನ ತೊಂದರೆ ಅಪ್ಪನ ಬಾಯಲ್ಲಿ ಈ ಮಾತನ್ನ ನುಡಿಸಿತ್ತು. ಆದರೆ ಅಕ್ಷರದ ಹಸಿವಿದ್ದ ಮಗ ಕೇಳಬೇಕಲ್ಲ, ಊಟ ಬಿಟ್ಟು 3-4 ದಿವಸ ಉಪವಾಸ ಮಾಡಿ ಅಪ್ಪನಿಂದ ಒಪ್ಪಿಗೆ ಪಡೆದಿದ್ರು. ಮುಂದೆ 8ನೇ ತರಗತಿಯಲ್ಲೂ ಕೂಡ ಇದೇ ಕತೆ ಮುಂದುವರೆದಿತ್ತು. ಮಗನ ಛಲದ ಮುಂದೆ ಅಪ್ಪನ ಹಠ ಗೆಲ್ಲಲಿಲ್ಲ, ಶಿಕ್ಷಕನಾಗುವುದನ್ನ ತಪ್ಪಿಸಲಾಗಲಿಲ್ಲ. ಒಟ್ಟಾರೆ ನಾರಾಯಣ ನಾಯಕರ ಜೀವನ ಸಾರ್ಥಕವಾಗಿರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೇನೆ ಕರುಳಿನ ಕರೆ ಚಿತ್ರದ ಗೀತೆಯ ಬಳಿಕ.

ತಿಂದ ಮನೆಗೆ ಎರಡು ಬಗೆಯ ಬೇಡ. ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ.

ಕಷ್ಟಪಟ್ಟು ಓದಿ ಉತ್ತಮ ಶಿಕ್ಷಣ ಪಡೆದು ಶಿಕ್ಷಕರಾದಂತಹ ನಾರಾಯಣ ನಾಯ್ಕರು ತಮ್ಮ ನಿವೃತ್ತಿಯ ಬಳಿಕವೂ ಕೂಡ ಸಮಾಜ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಈಗಲೂ ಕೂಡ ಈ ನಿವೃತ್ತ ಮೇಷ್ಟ್ರಿಗೆ ಅನ್ನಿಸುವುದು ಇಷ್ಟೇ, ಹಣದ ಅಡಚಣೆಯಿಂದ ಯಾರೂ ನನ್ನಂತೆ ಅರ್ಧಕ್ಕೆ ವಿದ್ಯಾಭ್ಯಾಸ ನಿಲ್ಲಿಸುವ ಭೀತಿ ಎದುರಿಸಬಾರದು ಎಂದು. ಈ ಕಾರಣಕ್ಕಾಗಿಯೇ ಇವರು ತಮ್ಮ ನಿವೃತ್ತಿ ಬದುಕನ್ನ ಕಳೆದ 25 ವರ್ಷಗಳಿಂದ ಸ್ಕಾಲರ್ಶಿಪ್ ಕೊಡಿಸುವ ಪುಣ್ಯದ ಕೆಲಸದಲ್ಲಿ ಕಳೀತಾ ಇದ್ದಾರೆ. ನಿಜಕ್ಕೂ ಕೂಡ ಇವರ ಜೀವನ ಬಹಳಷ್ಟು ಸ್ಫೂರ್ತಿದಾಯಕವಾಗಿರುವಂಥದ್ದು. ಪ್ರತಿದಿನ ಬೆಳಗ್ಗೆ 8 ಸಾಕು, ಸೊಸೆ ಮಾಡಿದ ಬೆಚ್ಚಗಿನ ಗಂಜಿಯನ್ನ ಕುಡಿದು ಹೊಟ್ಟೆ ತಂಪು ಮಾಡಿಕೊಂಡು ತೇಟ್ ಹುಡುಗನಂತೆ ಬೈಕನ್ನೇರಿ ಶಾಲೆ ಕಾಲೇಜುಗಳತ್ತ ಹೊರಡ್ತಾರೆ. ಕಾರಣ, ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿಸುವಂತಹ ಉದ್ದೇಶದಿಂದ. ಹಾಗೆ ಮಧ್ಯಾಹ್ನ ಯಾವುದೋ ಶಾಲೆಯ ಬಿಸಿಯೂಟ ಇವರ ಹಸಿವು ನೀಗಿಸುತ್ತದೆ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ, ಈ ಜಿಲ್ಲೆಗಳಲ್ಲಿನ ನಗರ, ಹಳ್ಳಿ, ಗುಡ್ಡಗಾಡು, ಯಾವುದೇ ಪ್ರದೇಶ ಇದ್ದರೂ ಸರಿ, ಬಡ ವಿದ್ಯಾರ್ಥಿಗಳು ಎಲ್ಲೇ ಇದ್ದರೂ ಸರಿ, ಅವರನ್ನ ಹುಡುಕಿ ಅವರ ಕೈಗೆ ಸೂಕ್ತ ಸ್ಕಾಲರ್ಶಿಪ್ನ ಅರ್ಜಿ ನೀಡಿಯೋ ಲಿಂಕನ್ನ ಕಳುಹಿಸಿಯೋ ಅರ್ಜಿಯನ್ನ ತುಂಬಿಸ್ತಾರೆ. ಒಟ್ಟಾರೆ ಅವರಿಗೆ ದೊರೆಯಬೇಕಾಗಿರುವಂತಹ ಸ್ಕಾಲರ್ಶಿಪ್ನ ಸಿಗುವ ಹಾಗೆ ಮಾಡ್ತಾರೆ. ಅವರೇ ಹೇಳಿದಂತೆ ಸುಮಾರು 20 ರೂಪಾಯಿಗೂ ಅಧಿಕ ಮೊತ್ತದ ಸ್ಕಾಲರ್ಶಿಪ್ ಅನ್ನ ಅದೆಷ್ಟೋ ಸಾವಿರ ಬಡ ಮಕ್ಕಳಿಗೆ ಈವರೆಗೂ ತಲುಪಿಸುವಂತಹ ಕೆಲಸವನ್ನ ಮಾಡಿದ್ದಾರಂತೆ. ಹೀಗೆ ತಮ್ಮ ಜೀವನವನ್ನ ಪ್ರತಿಭಾವಂತ ಮಕ್ಕಳ ಪ್ರಗತಿಗಾಗಿ ನಾರಾಯಣ ನಾಯ್ಕ ಅವರು ಮೀಸಲಿಟ್ಟಿದ್ದಾರೆ. ಅದ್ಭುತ ಅಲ್ವಾ ಸ್ನೇಹಿತರೆ? ಓಕೆ, ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಪಡುವರಳ್ಳಿ ಪಾಂಡವರು ಚಿತ್ರದ ಹಾಡು. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್.

ತೂಕಡಿಸಿ ತೂಕಡಿಸಿ ಬೀಳದಿರು ತಮ್ಮ. ಈ ಗೀತೆಯಂತೆ ನಾರಾಯಣ ನಾಯ್ಕರು ಸಮಾಜವನ್ನ ಎಚ್ಚರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮ್ಮ ನಿವೃತ್ತಿಯ ಬಳಿಕ ಕೆಲವು ವರ್ಷಗಳಲ್ಲಿ ತಮ್ಮ ಪತ್ನಿಯನ್ನ ಕಳೆದುಕೊಳ್ತಾರೆ. ನಂತರ ಇವರು ತಮಗೆ ಬರುತ್ತಿದ್ದಂತಹ ನಿವೃತ್ತಿಯ ಹಣವನ್ನ ಕೂಡಿಡುವ ಬದಲಿಗೆ ಅದನ್ನ ಸಮಾಜ ಸೇವೆಗಾಗಿ ಬಳಸಿಕೊಳ್ಳುತ್ತಾರೆ. ಅವರೇ ಹೇಳುವಂತೆ, ನನಗೆ ಹಣ ಕೂಡಿಡುವ ಅಭ್ಯಾಸವಿಲ್ಲ ಎನ್ನುವ ಮೇಷ್ಟ್ರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು 70,000 ರೂ ಪೆನ್ಷನ್ ಹಣ ಬರುತ್ತಂತೆ. ಇದರ ಅರ್ಧದಷ್ಟು ಅಂದರೆ ಸುಮಾರು 35,000 ರೂಪಾಯಿಗಳನ್ನ ಇದೇ ಬಡ ಮಕ್ಕಳ ಉದ್ಧಾರಕ್ಕಾಗಿ ಸಮರ್ಪಿಸ್ತಾರಂತೆ. ತಾವು ಓದಿದ ಶಾಲೆ, ಪಾಠ ಮಾಡಿದ ಶಾಲೆಗಳು ಸೇರಿ ಒಟ್ಟು 8 ಶಾಲೆಗಳಲ್ಲಿ ದತ್ತಿನಿಧಿ ಸ್ಥಾಪಿಸಿ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ಮಾತಿಗೆ ಅನುಗುಣವಾಗಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಇವರ ಮಾತಿನಲ್ಲೇ ಹೇಳೋದಾದ್ರೆ, ಪೆನ್ಷನ್ನಿನ ಹಣವನ್ನ ಇವರು ಯಾವ ದೃಷ್ಟಿಯಲ್ಲಿ ಕಾಣುತ್ತಾರೆ ಎಂಬುದು ತಿಳಿಯುತ್ತೆ. ಹೀಗೆ ಹೇಳಿದ್ದಾರೆ, ನನಗೆ ಬರೋ ಪೆನ್ಷನ್ ಏನು ಮಂತ್ರಿಗಳು ಕೊಟ್ಟದ್ದಲ್ಲ, ಅವರು ಮರದಿಂದ ಕಿತ್ತು ನೀಡಿದ್ದೂ ಅಲ್ಲ. ಯಾವುದೋ ಭಿಕ್ಷುಕ ಕಾಲಿಗೆ ಹಾಕಲು ಕೊಂಡ ಚಪ್ಪಲಿಯ ತೆರಿಗೆಯು, ಎಲ್ಲೋ ಆಸ್ಪತ್ರೆಯಲ್ಲಿ ನರಳಾಡುತ್ತಾ ರೋಗಿ ತಿನ್ನುವ ಮಾತ್ರೆ ಬ್ರೆಡ್ಡಿನ ತೆರಿಗೆಯು ಈ ಪೆನ್ಷನ್ನಿನಲ್ಲಿ ಸೇರಿದೆ. ನಾವು ಉಣ್ಣುವ ಅನ್ನದಲ್ಲಿ, ಉಡುವ ಬಟ್ಟೆಯಲ್ಲಿ ಒಬ್ಬೊಬ್ಬ ಬಡವನ ತೆರಿಗೆಯ ಪಾಲುಂಟು. ಇಂತಹ ಹಣವನ್ನ ನಾನೇಕೆ ನನ್ನದೆಂದು ಇಟ್ಟುಕೊಳ್ಳಲಿ? ಸಮರ್ಪಣೆ ಪರೋಪಕಾರದಿಂದಲೇ ನನಗೆ ಸಂತೃಪ್ತಿ, ಆತ್ಮಖುಷಿ ಸಿಗುತ್ತಿದೆ. ಬಹುಶಃ ಆ ಕಾರಣಕ್ಕಾಗಿಯೇ ನನಗೆ ಬಿಪಿ ಶುಗರ್ ಬಂದಿಲ್ಲ ಅಂತೇಳಿ ನಗ್ತಾರಂತೆ ನಾರಾಯಣ ನಾಯ್ಕರು. ನಿಜಕ್ಕೂ ಕೂಡ ಇವರ ಆಲೋಚನೆ ಅರ್ಥಗರ್ಭಿತವಾಗಿರುವಂಥದ್ದು. ನಿಸ್ವಾರ್ಥ ಮನಸ್ಸಿನ ಈ ಸೇವೆ ಬಹುಶಃ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಅರ್ಥವನ್ನ ಸಾರುವಂತಿದೆ. ಹಾಗೆ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರ ನೀಡುವ ಸ್ಕಾಲರ್ಶಿಪ್ ವರ್ಷದಲ್ಲಿ ಒಮ್ಮೆ ಮಾತ್ರ. ಆದರೆ ಸುಪ್ರಜಿತ್ ಫೌಂಡೇಶನ್, ಧೃತಿ ಫೌಂಡೇಶನ್ಗಳ ಸ್ಕಾಲರ್ಶಿಪ್ ಸಹಾಯ ನಿಧಿಗಳು ಸೇರಿದಂತೆ ಬಡ ಮಕ್ಕಳ ಓದನ್ನ ಉತ್ತೇಜಿಸಲು ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಸ್ಕಾಲರ್ಶಿಪ್ಗಳಿವೆಯಂತೆ. ಅದೆಷ್ಟೋ ಬಡ ಮಕ್ಕಳಿಗೆ ಧೈರ್ಯ ಹೇಳಿ ವೈದ್ಯಕೀಯ, ಎಂಜಿನಿಯರಿಂಗ್ ಕಾಲೇಜುಗಳ ಮೆಟ್ಟಿಲನ್ನ ಈ ಸ್ಕಾಲರ್ಶಿಪ್ಗಳು ಹತ್ತಿಸಿವೆಯಂತೆ. ಏನು ಬಿಎಡ್, ಡಿಪ್ಲೊಮೋ, ನರ್ಸಿಂಗ್ ಕೋರ್ಸ್ಗಳಿಗೂ ಕೂಡ ನೆರವಾಗಿದೆ. ಡಿಗ್ರಿ ಪೂರೈಸಲು ಧೈರ್ಯ ಕೊಟ್ಟಿವೆಯಂತೆ ಈ ಸ್ಕಾಲರ್ಶಿಪ್ಗಳ ಸಹಾಯ. ಅಂದೊಮ್ಮೆ ಕ್ಯಾನ್ಸರ್ ಪೀಡಿತ ತಾಯಿಯನ್ನ ತಂದೆ ಬಿಟ್ಟು ಹೊರಟಾಗ ಇವರೇ ಹಣ ಭರಿಸಿ ಒಂದು ಮಗುವಿನ ವಿದ್ಯಾಭ್ಯಾಸವನ್ನ ಕೂಡ ಕೊಡಿಸಿದ್ದಾರಂತೆ. ಈ ರೀತಿಯಾಗಿ ಇವರ ನಿಸ್ವಾರ್ಥ ಸಮಾಜ ಸೇವೆ ಸಾಗ್ತಾ ಇದೆ. ಓಕೆ ಸ್ನೇಹಿತರೆ, ನಾರಾಯಣ ನಾಯ್ಕರ ಕುರಿತ ಮತ್ತಷ್ಟು ಕುತೂಹಲಕಾರಿ ವಿಷಯಗಳನ್ನು ತಿಳಿಸ್ತೇನೆ ಕಾರ್ಯಕ್ರಮದಲ್ಲಿ. ಈಗ ಕೇಳೋಣ ಪರೋಪಕಾರಿ ಚಿತ್ರದ ಹಾಡನ್ನು.

ಕೇಳುಗರೇ, ನಾರಾಯಣ ನಾಯ್ಕ್ ಮೇಷ್ಟ್ರ ಜೀವನ ಕಥೆಯನ್ನ ಕೇಳ್ತಾ ನಮಗೆ ಕೇಳುಗರು ಕೂಡ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇವರ ಜೀವನದ ಹಾದಿ ಎಷ್ಟೊಂದು ಪ್ರೇರಣಾದಾಯಕವಾಗಿದೆ ಅಂತೇಳಿ. ಹಾಗೆ ಸ್ನೇಹಿತರೆ, ಮತ್ತಷ್ಟು ವಿಷಯಗಳನ್ನ ಇವರ ಬಗ್ಗೆ ತಿಳಿಸೋದಾದ್ರೆ, ವರ್ಷಕ್ಕೆ ಇವರು ಓಡಾಡೋದು ಕನಿಷ್ಠ ಅಂದ್ರೂ 200-300 ಕಾಲೇಜುಗಳಿಗೆ ಭೇಟಿ ಕೊಡ್ತಾರಂತೆ. ಕಳೆದ 25 ವರ್ಷಗಳಲ್ಲಿ 6,000 ಅಧಿಕ ಬಾರಿ ಕಾಲೇಜುಗಳಿಗೆ ಮೇಷ್ಟ್ರು ಭೇಟಿ ಕೊಟ್ಟಿದ್ದಾರಂತೆ. ಕಳೆದ ವರ್ಷ ಅಂದರೆ ತಮ್ಮ 83ನೇ ಇಳಿ ವಯಸ್ಸಿನಲ್ಲಿ 467 ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದರಂತೆ. ಖಾಸಗಿ ಕಾಲೇಜುಗಳಿಗಿಂತ ಇವರು ಹೆಚ್ಚಾಗಿ ಹೋಗೋದು ಸರ್ಕಾರಿ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜುಗಳಿಗಂತೆ. ಊಟದ ಬೆಲೆ ಗೊತ್ತಾಗೋದೇ ಹಸಿದವರಿಗೆ, ಅದಕ್ಕಾಗಿ ನಾನು ಹುಡುಕೋದು ಕೂಡ ಬಡ ಮಕ್ಕಳನ್ನ ಎನ್ನುತ್ತಾರೆ ಮೇಷ್ಟ್ರು. ಇವರಿಗೆ ತಿಂಗಳಿಗೆ ಅತ್ತಿತ್ತ ಓಡಾಡಲು ಪೆಟ್ರೋಲ್ ಅಂತೇಳಿ ಕನಿಷ್ಠ 1,000 ರೂಗಳಾದರೂ ಬೇಕಾಗುತ್ತೆ. 20 ವರ್ಷ ಇವರನ್ನ ಊರೂರುಗಳಿಗೆ ಹೊತ್ತು ಸಾಗಿದ್ದ ರಾಜದೂತ ಬೈಕು ಹಳತಾದಾಗ ಅದನ್ನ ಜೆಒಸಿ ವಿದ್ಯಾರ್ಥಿಗಳಿಗೆ ಅಧ್ಯಯನಿಸಲು ದಾನವಾಗಿಯೇ ಕೊಟ್ಟರೆ ಹೊರತು ಸೆಕೆಂಡ್ ಹ್ಯಾಂಡ್ ವ್ಯಾಪಾರಿಗಳಿಗೆ ಕೊಡಲಿಲ್ಲವಂತೆ. ಅಷ್ಟೊಂದು ನಿಸ್ವಾರ್ಥತೆ ಇವರಲ್ಲಿ. ವಿಧವಾ ವೇತನ, ವೃದ್ಧಾಪ್ಯ ವೇತನ, ವಿಶೇಷಚೇತನ ವೇತನ ಇವರು ತುಂಬಿಕೊಟ್ಟ ಅರ್ಜಿಗಳ ಲೆಕ್ಕವೇ ಇಲ್ಲವಂತೆ. ಸ್ಕಾಲರ್ಶಿಪ್ ಅರ್ಜಿ ತುಂಬಿಕೊಡಲು ಹೋದ ಒಂದು ಮನೆಯಲ್ಲಿ ಒಮ್ಮೆ ಅಜ್ಜಿ ಮೂಲೆ ಸೇರಿದ್ದಳಂತೆ. ಮೈ ಮುಚ್ಚಲು ಬಟ್ಟೆ ಇರದಂತಹ ಸ್ಥಿತಿ ಆಕೆಯದ್ದು. ಆಕೆಯ ಕಷ್ಟ ನೋಡಲಾಗಲಿಲ್ಲ. ಅಂದಿನಿಂದ ತಾವು ಹೋಗುವಂತಹ ಮನೆಗಳಲ್ಲಿ ವೃದ್ಧರಿದ್ದರೆ ಅವರಿಗೆ ಹೊದೆಯಲು ಬೆಡ್ಶೀಟ್, 4-5 ಬಿಸ್ಕತ್ ಪಾಕ್ಗಳನ್ನು ಕೊಟ್ಟು ಬರ್ತಾರಂತೆ ನಾಯಕ್ ಮೇಷ್ಟ್ರು. ಸುಮಾರು 400 ಕಟ್ಟಡ ಕಾರ್ಮಿಕರಿಗೆ ಗುರುತಿನ ಚೀಟಿಯನ್ನ ಮಾಡಿಕೊಟ್ಟಿದ್ದಾರಂತೆ. ಅದರ ಸೌಲಭ್ಯಗಳನ್ನೂ ಕೂಡ ತಲುಪಿಸಲು ಪ್ರಯತ್ನಿಸಿದ್ದಾರಂತೆ. ಪತಿ ಅಗಲಿದ್ದ ಇವರೂರಿನ ಒಬ್ಬ ಮಹಿಳೆಗೆ 3 ಪುಟ್ಟ ಮಕ್ಕಳು, ಮನೆ ಮುರಿದು ಬೀಳುವ ಸ್ಥಿತಿಯಲ್ಲಿತ್ತು. ಕಡೆಗೆ ಇದೇ ಕೂಲಿ ಕಾರ್ಮಿಕರ ನೆರವಿನಿಂದ, ಸಂಘ ಸಂಸ್ಥೆಗಳ ಹಣದಿಂದ ಹೊಸ ಮನೆಯನ್ನ ಕಟ್ಟಿಸ್ತಾರಂತೆ ಇವರು. ನಿಜಕ್ಕೂ ಕೂಡ ಇವರ ಈ ಸೇವೆ ಸಮಾಜಕ್ಕೆ ಅದೆಷ್ಟು ಮುಖ್ಯ ಅನ್ನೋದು ನಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಮಕ್ಕಳ ಭಾಗ್ಯ ಚಿತ್ರದ ಹಾಡನ್ನು.

0: ಓಕೆ ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯಲ್ಲಿ ಇವರ ಒಂದು ಮಾತು ಹೀಗೆ ಹೇಳಿದ್ದಾರೆ. ನಾನು ದೇವರ ಹುಂಡಿಗೆ ಹಣ ಹಾಕುವುದಿಲ್ಲ, ಬಡ ಮಕ್ಕಳ ಭವಿಷ್ಯಕ್ಕೆ ಹಾಕುತ್ತೇನೆ. ಮಕ್ಕಳಿಗಿಂತ ದೇವರು ಬೇಕೇನು ಎನ್ನುವ ಈ ಮುಗ್ಧ ಪ್ರಶ್ನೆಯಲ್ಲಿ ಸಮಾಜವನ್ನ ಎಚ್ಚರಿಸುತ್ತಾರೆ ನಾಯಕ್ ಮೇಸ್ಟ್ರು. ಕೇಳುಗರೆ, ಇವರ ಈ ಸೇವೆಗೆ ನಮ್ಮ ಭಾರತ ಸರ್ಕಾರದ ಉನ್ನತ ಗೌರವ ದೊರೆಯುವಂತಾಗಲಿ ಅಂತ ನಾವು ಕೂಡ ಆಶಿಸೋಣ. ಶಿಕ್ಷಕ ವೃತ್ತಿಯನ್ನ ನಿಭಾಯಿಸುವವರೆಗೂ ಕೂಡ ಮಕ್ಕಳಿಗೆ ಶಿಕ್ಷಣವನ್ನ ನೀಡಿದಂತಹ ಈ ನಾರಾಯಣ ನಾಯಕ್ ಮೇಸ್ಟ್ರು ನಿವೃತ್ತಿಯ ಬಳಿಕ ಸಮಾಜವನ್ನ ಎಚ್ಚರಿಸುವ, ತಿದ್ದುವ ಪಾಠವನ್ನ ಮಾಡ್ತಾ ಇದ್ದಾರೆ. ಇವರು ಎಂದೆಂದಿಗೂ ಕೂಡ ನಮ್ಮ ಸಮಾಜಕ್ಕೆ ಮಾದರಿ. ಇನ್ನು ಸ್ನೇಹಿತರೆ, ಇತ್ತೀಚೆಗೆ ಬಂದಂತಹ ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಹಾಗೆ ಕೀರ್ತಿ ಕೋಲ್ಕರ್ ಬರಹಗಾರರು ಬರೆದ ಅಂಕಣದಿಂದ ಈ ಮಾಹಿತಿಯನ್ನ ಹೆಕ್ಕಿ ತಂದಿದ್ದೇನೆ. ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿನ ಈ ಸಾಧಕರ ಪರಿಚಯ ನಿಮಗೆ ಉಪಯುಕ್ತ ಆಗೋದ್ರ ಜೊತೆಗೆ ಒಂದಷ್ಟು ಪ್ರೇರಣೆ ಕೂಡ ಆಗುತ್ತೆ ಅಂತ ಭಾವಿಸ್ತೇನೆ. ಇನ್ನು ಕಾರ್ಯಕ್ರಮ ಕೇಳ್ತಾ ನಮ್ಮ ಕೇಳುಗರು ಕೂಡ ಸಂದೇಶಗಳನ್ನ ಕಳಿಸಿದ್ದಾರೆ. ಆ ಸಂದೇಶಗಳನ್ನ ಕಳಿಸಿದ್ದನ್ನ ನೋಡೋದಾದ್ರೆ ಅಮೃತ ರಮೇಶ್ ಮಾಹಿತಿ ಹಾಗೂ ಜನಪದ ಗೀತೆಗಳು ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಪಂಡ್ರಹಳ್ಳಿ ರವಿಯವರು ಕೂಡ ಇವತ್ತಿನ ಈ ಮಾಹಿತಿ ತುಂಬಾ ಚೆನ್ನಾಗಿದೆ, ಸೇವಾ ಮನೋಭಾವ ಹೊಂದಿರುವ ಇಂಥವರ ಮಾಹಿತಿ ತುಂಬಾ ಚೆನ್ನಾಗಿದೆ ಅಂತೇಳಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ. ಇನ್ನು ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಂತೇಶ್ ಅವರು ಕೂಡ ಆ ಸಂದೇಶವನ್ನ ಕಳಿಸಿದ್ದಾರೆ. ಇವತ್ತಿನ ಅರ್ಥಪೂರ್ಣ ಮಾಹಿತಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರದಿಂದ ಸಂದೇಶ ಕಳಿಸಿ ಅವರು ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಗೌರಮ್ಮ ಹಿರೇಕೇರೂರು ಹಾವೇರಿಯಿಂದ ಕೂಡ ಸಂದೇಶ ಕಳಿಸಿ ತಮ್ಮ ಧನ್ಯವಾದವನ್ನ ತಿಳಿಸಿದ್ದಾರೆ. ಮಾಹಿತಿ ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ದಾರೆ. ಓಕೆ, ನಿಮ್ಮೆಲ್ಲರ ಮಾಹಿತಿಗೆ ಸಂದೇಶಕ್ಕೆ ಧನ್ಯವಾದ ಹೇಳ್ತಾ ಈ ಹೊತ್ತಿನ ಮಾಹಿತಿ ಕಣಜ ಸಾಧಕರ ಪರಿಚಯ ಮಾಲಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆಕಾಶವಾಣಿ ಚಿತ್ರದುರ್ಗ, ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ಬಳಿಕ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ ಕರ್ನಾಟಕದ 4 ರೈಲ್ವೆ ನಿಲ್ದಾಣಗಳು ಸೇರಿದಂತೆ ದೇಶದ ಒಟ್ಟು 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಈ ಮಧ್ಯಾಹ್ನ 3:30 ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೊಪ್ಪಳದ ರೈಲು ನಿಲ್ದಾಣವನ್ನು 21.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ನೈಋತ್ಯ ರೈಲ್ವೆ ಮುಖ್ಯ ಪ್ರಚಾರ ನಿರೀಕ್ಷಕ ಪವನ್ ಸೋಮಣ್ಣವರ್.
2: ಇಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ದೇಶಾದ್ಯಂತ 75 ರೈಲ್ವೆ ಸ್ಟೇಷನ್ಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 4 ನಿಲ್ದಾಣಗಳು ಈ ಪೈಕಿ ಆಯ್ಕೆ ಆಗಿದ್ದು ಕೊಪ್ಪಳ, ಬಾದಾಮಿ, ಅಳ್ನಾವರ, ಬಂಟ್ವಾಳ ಸ್ಟೇಷನ್ಗಳು ಉದ್ಘಾಟನೆ ಆಗಲಿದೆ. ನಮ್ಮ ಕೊಪ್ಪಳ ರೈಲ್ವೆ ಸ್ಟೇಷನ್ 21.5 ಕೋಟಿಯಲ್ಲಿ ನಿರ್ಮಾಣ ಆಗಿದೆ. ಈಗ 17 ತಾರೀಕು ಫಂಕ್ಷನ್ ಆಗಿ ಉದ್ಘಾಟನೆ ಆಗಲಿದೆ. ಗತಿಶಕ್ತಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಂಜಿನಿಯರ್ಸ್ ಬಂದು ಮಾಡಿರೋ ಕಾಮಗಾರಿಯ ವಿವರಗಳನ್ನು ಎಲ್ಲ ವಿವರಿಸಿದ್ದಾರೆ. ಇಲ್ಲಿ ಮುಂಚೆ ಯಾವ ತರ ರೈಲ್ವೆ ಸ್ಟೇಷನ್ ಇತ್ತು, ಇವಾಗ ಯಾವ ತರ ಆಗಿದೆ, ಏನೇನು ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ಮುಂಚೆ ಇಲ್ಲಿ ಎಸ್ಕಲೇಟರ್ ಇರಲಿಲ್ಲ, ಲಿಫ್ಟ್ ಇರಲಿಲ್ಲ, ಇವಾಗ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪ್ಲಾಟ್ಫಾರ್ಮ್ ಶೆಲ್ಟರ್ಸ್ ಮಾಡಿದ್ದಾರೆ, ಪ್ಲಾಟ್ಫಾರ್ಮ್ ಸರ್ಫೇಸಿಂಗ್ ಮಾಡಿದ್ದಾರೆ, ರಿಟೈರಿಂಗ್ ರೂಮ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಕಂಪ್ಲೀಟ್ ಹಳೆ ಬಿಲ್ಡಿಂಗ್ ಅನ್ನೆಲ್ಲ ಡೆಮಾಲಿಶ್ ಮಾಡಿ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ.

0: ಬೆಂಗಳೂರು ಪ್ರಾದೇಶಿಕ ಉಲ್ಲೇಖ ಮಾನದಂಡಗಳ ಪ್ರಯೋಗಾಲಯದಲ್ಲಿ ವೈಟ್ ರ್ಯಾಬಿಟ್ ತಂತ್ರಜ್ಞಾನ ಆಧಾರಿತ ಭಾರತೀಯ ಪ್ರಮಾಣಿತ ಸಮಯ ಪ್ರಸರಣ ಸೌಲಭ್ಯವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ದೇಶಾದ್ಯಂತ ಏಕರೂಪದ ಹೆಚ್ಚು ನಿಖರ ಮತ್ತು ಸುರಕ್ಷಿತ ಸಮಯ ಮಾನದಂಡವನ್ನು ಸ್ಥಾಪಿಸುವ ಉದ್ದೇಶ ಹೊಂದಿರುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನದಡಿ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗಿದೆ ಎಂದರು. ರಾಜ್ಯದ ಕುಶಲಕರ್ಮಿಗಳ ಕರಕುಶಲ ಪರಂಪರೆ, ಗ್ರಾಮೀಣ ಹಾಗೂ ಸಾಂಪ್ರದಾಯಿಕ ಕುಶಲಕರ್ಮಿಗಳ ಆದಾಯವನ್ನು ಹೆಚ್ಚಿಸಲು ಮಾರುಕಟ್ಟೆ ಒದಗಿಸುವುದು ಮುಖ್ಯ ಎಂದು ಎನ್ಇಎಸ್ ಸಂಸ್ಥೆಯ ಜಂಟಿ ನಿರ್ದೇಶಕ ಡಾ ಪಿ ನಾರಾಯಣ ಹೇಳಿದ್ದಾರೆ. ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಬೆಂಗಳೂರಿನ ಎಂಎಸ್ಎಂಇ ಅಭಿವೃದ್ಧಿ ಮತ್ತು ಸೌಲಭ್ಯ ಕಚೇರಿ ಆಯೋಜಿಸಿದ್ದ ವಿಶ್ವಕರ್ಮ ಯೋಜನೆಯಡಿ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಕುರಿತ ಒಂದು ದಿನದ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜಿಲ್ಲಾ ಆಹಾರ ಸಂಸ್ಕರಣ ಸಹಾಯಕ ನಿರ್ದೇಶಕ ಶಿವಕುಮಾರ್ ಮಾತನಾಡಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಕುಶಲಕರ್ಮಿಗಳಿಗೆ 3 ಲಕ್ಷದವರೆಗೆ ಶೇಕಡ 5 ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರಕಲಿದೆ ಎಂದರು. ಗದಗ ಜಿಲ್ಲೆ ನರಗುಂದ ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ತಲೆದೋರಿದ್ದು, ಎಲ್ಲ ಇಲಾಖೆಗಳ ತಾಲೂಕು ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಉಳಿದು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವಂತೆ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಚ್ಪಿ ಹುಲಗಣ್ಣವರ್ ಸೂಚಿಸಿದ್ದಾರೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆಯಡಿ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಅವಕಾಶವಿದ್ದು, ವಿವಿಧ ಇಲಾಖೆಗಳು ಅಗತ್ಯ ಕಟ್ಟಡಗಳ ಪ್ರಸ್ತಾವಗಳನ್ನು ತಾಲೂಕು ಪಂಚಾಯಿತಿ ಹಾಗೂ ಸಂಬಂಧಿತ ಗ್ರಾಮ ಪಂಚಾಯಿತಿಗಳಿಗೆ ಸಲ್ಲಿಸಿ ಕ್ರಿಯಾ ಯೋಜನೆಯಲ್ಲಿ ಸೇರಿಸಲು ಅವರು ಆದೇಶಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು ಎಸ್ಐಆರ್ ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಶೇಕಡ 70% ಮಳೆ ಕೊರತೆ ಉಂಟಾಗಿದ್ದು, ರೈತರು ಕಡಿಮೆ ನೀರು ಬಯಸುವ ಬೆಳೆ ಆಯ್ದುಕೊಳ್ಳುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಕೋರಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಈ ತಿಂಗಳಾಂತ್ಯದವರೆಗೆ ತೊಗರಿ ಬಿತ್ತಲು ಅವಕಾಶವಿದ್ದು, ಬೆಳಗ್ಗೆ ಮತ್ತು ಸಂಜೆ ನೀರು ಮತ್ತು ಪೋಷಕಾಂಶ ಒದಗಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಪ್ರಕಾಶ್ ಚೌಹಾಣ್ ಕೋರಿದ್ದಾರೆ. ತುಮಕೂರಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿತ ಕೆಎಸ್ಎಫ್ಎ ಅಂತರ್ ಜಿಲ್ಲಾ ಫುಟ್ಬಾಲ್ ಲೀಗ್ ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ಜಿಲ್ಲಾ ತಂಡ ಕೊಡಗು ಜಿಲ್ಲಾ ತಂಡವನ್ನು ಶೂಟೌಟ್ನಲ್ಲಿ 4-2 ಗೋಲುಗಳ ಅಂತರದಿಂದ ಮಣಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಒಟ್ಟು 19,39,677 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. 10,08,899 ಗಣತಿ ನಮೂನೆಗಳನ್ನು ಯಶಸ್ವಿಯಾಗಿ ಗಣಕೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ. ವನಿತಾ ವಿಹಾರ. ಇಂದಿನ ವನಿತಾ ವಿಹಾರದಲ್ಲಿ ಮಹಿಳಾ ಕಾನೂನುಗಳು ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೀರಜಾ ಕಾರಟಗಿ.
2: ಆತ್ಮೀಯ ಕೇಳುಗರೆ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ಕಾನೂನುಗಳ ಬಗ್ಗೆ ಮಾತನಾಡಲಿಕ್ಕೆ ಕಲಬುರಗಿಯ ವಕೀಲೆಯಾದ ಶ್ರೀಮತಿ ಮಾಲತಿ ರೇಷ್ಮಿಯವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಮೇಡಮ್, ಮುಖ್ಯವಾಗಿ ಈಗ ನಮ್ಮ ದೇಶದಲ್ಲಿ ಮಹಿಳೆಯರಿಗಾಗಿ ಇರುವಂತಹ ಕಾನೂನುಗಳು ಯಾವು?
3: ನಿಜವಾಗ್ಲೂ ಹೇಳಬೇಕಂದ್ರೆ ಮಹಿಳೆಯರಿಗೆ ಸಾಕಷ್ಟು ಹುಟ್ಟಿನಿಂದಲೂ ಸಹ ಕಾನೂನುಗಳನ್ನು ಮಾಡಲಾಗಿದೆ. ಈ ಹುಟ್ಟಿದ ನಂತರ ಹೆಣ್ಣು ಮಗುವಿಗೆ ಕಂಪಲ್ಸರಿಯಾಗಿ ಅವಳು

ಶಿಕ್ಷಣವನ್ನು ಪಡೆಯುವಂತ ಹಕ್ಕನ್ನು ಸಹ ಇವತ್ತ ಸರ್ಕಾರವನ್ನ ಮಾಡಿಕೊಟ್ಟಿದೆ. ಅದು ಅಲ್ಲದೆ ಸಹ ಅವಳಿಗೆ ಬಾಲ್ಯದಲ್ಲಿ ವಿವಾಹ ಮಾಡಕೂಡದು ಅನ್ನುವ ಉದ್ದೇಶದಿಂದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಸಹ ಇವತ್ತ ಮಹಿಳೆಯರಿಗೆ ತಂದಿತು. ಅದು ಅಲ್ಲದೆ ಇವತ್ತ ಮಹಿಳೆಯು ಉದ್ಯೋಗಸ್ಥ ಮಹಿಳೆ ಆಗ್ಲಿಕ್ಕೆ ಅಂದ್ರೆ ಸಮಾನತೆಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಸಂವಿಧಾನದಲ್ಲಿ ಮಹಿಳೆಗೆ ಸಾಕಷ್ಟು ತೊಂದರೆ ಆಗುತ್ತದೆ ಅನ್ನುವ ಉದ್ದೇಶದಿಂದ ಗೃಹ

0: ತನ್ನ ಹುಟ್ಟಿಕೊಳ್ಳುತ್ತದೆ. ಆ ಒಂದು ಉದ್ದೇಶದಿಂದ ಆ ಮಹಿಳೆಗೆ ಯಾವ ರೀತಿಯಿಂದ ತೊಂದರೆ ಬರುತ್ತೆ ಅನ್ನುವ ಉದ್ದೇಶದಿಂದ ಅವಳಿಗೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅನ್ನುವ ಉದ್ದೇಶದಿಂದ ಡಿವಿ ಆಕ್ಟ್ ಅಂತೂ ಸಹ ಇವತ್ತ ಇಂಗ್ಲಿಷ್ನಲ್ಲಿ ಅಂತಾರ. ಆ ಕಾಯ್ದೆಯನ್ನು ಮಹಿಳೆಗೆ ಸಾಕಷ್ಟು ಅನುಕೂಲವನ್ನ ಮಾಡಿಕೊಟ್ಟಿದೆ.
1: ಈಗ ಗೃಹ ಹಿಂಸೆ ಅಂತ ಹೇಳಿದ್ರಿ ನೀವು, ಗೃಹ ಹಿಂಸೆ ಅಂದ್ರೆ ಮನೆಯಲ್ಲಿ ಈಗ ಗಂಡನಿಂದಾಗ್ಲಿ ಅತ್ತೆ ಮಾವಂದ್ರಿಂದ ಇದಕ್ಕೆ ನೀವು ಗೃಹ ಹಿಂಸೆ ಅಂತೀರೋ ಅಥವಾ ಏನು ಅದಕ್ಕೆ ಬೇರೆ ಒಂದೇನಾರು ಕಲ್ಪನೆ ಇದೇನೆ ಅದಕ್ಕೆ?
0: ನಿಜವಾಗ್ಲು ಗೃಹ ಹಿಂಸೆ ಅಂದ್ರೆ ಒಂದು ಮನೆಯಲ್ಲಿ ವಾಸಿಸುವಂತಹ ಅತ್ತೆ ಮಾವ ಮೈದ್ನ ನಾದ್ನಿ ನೆಗಣ್ಣಿ ಇನ್ನಿತರ ಅನೇಕ ಸಂಬಂಧಗಳು. ಇವತ್ತ ಕೆಲವು ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಯಿಂದಲೂ ಸಹ ಕಿರುಕುಳ ಇರ್ತದೆ,
1: ಹೌದ್ರಿ,
0: ಅಣ್ಣ ತಮ್ಮಂದಿರಿಂತಲೂ ಕಿರುಕುಳ ಇರ್ತದೆ. ಇದನ್ನೆಲ್ಲವೂ ಸಹ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಒಳಗ ಬರ್ತದ ಅಂತ ಹೇಳ್ಬೋದು. ಅಲ್ಲದೆ ನೀವು ಕೇಳಿದ್ರಿ ಮಹಿಳೆಯರಿಗೆ ಹಕ್ಕುಗಳು ಅಂತ, ವರದಕ್ಷಿಣೆ ನಿಷೇಧ ಕಾಯ್ದೆ ಇದೆ,
1: ಹೌದು,
0: 1961 ಇದನ್ನ ಜಾರಿಗೆ ಬಂದಿದೆ. ಈಗ 70-80 ವರ್ಷಗಳಾದ್ರೂ ಸಹ ಇವತ್ತ ನಾವು ವರದಕ್ಷಿಣೆಯನ್ನು ನಿಲ್ಲಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಮಹಿಳೆಯರೇ ಇದಕ್ಕೆ ನಾವು ಅಂದ್ರೆ ಮಕ್ಕಳೇ ಅವರು ಒಂದು ತಮ್ಮ ಆತ್ಮಬಲದಿಂದ ತಮ್ಮ ಆತ್ಮಸ್ಥೈರ್ಯದಿಂದ ಈ ವರದಕ್ಷಿಣೆಯನ್ನು ನಾವು ನೀಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮದುವೆ ಅಂದ ಬಳಿಕ ಒಂದು ಹೆಣ್ಣು ಗಂಡು ಬೇಕೇ ಬೇಕು. ಬರೇ ಹೆಣ್ಣು ಮಕ್ಕಳಿಗಷ್ಟೇ ಮದುವೆ ಬೇಕು ಅಂತಿಲ್ಲ, ಗಂಡು ಮಕ್ಕಳಿಗೂ ಅದು ಅವಶ್ಯಕತೆ ಅದ. ಅದಕ್ಕೆ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಇತ್ತು. ಕಾರ್ಯಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಕಾಯ್ದೆ 2013 ಇವತ್ತು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಹೆಣ್ಣು ಮಗಳು ಮತ್ತು ಪುರುಷರ ಸರಿ ಸಮಾನವಾಗಿ ಕಾರ್ಯ ಮಾಡುವುದರಿಂದ ಅವಳಿಗೆ ಕಾರ್ಯ ಅಂದ್ರೆ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯಿಂದ ಅವಳಿಗೆ ತೊಂದರೆ ಬಂದರೆ ಮತ್ತು ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು ಅವಳಿಗೆ ಕಿರುಕುಳ ಕೊಟ್ಟರೆ ಅದನ್ನು ಸಹ ಇಮಿಡಿಯೇಟ್ ಆಗಿ ಅವಳು FIR ಅನ್ನು ಮಾಡಬಹುದು, ಮೇಲಾಧಿಕಾರಿಗಳನ್ನಾದರೂ ಸೂಚಿಸಬಹುದು, ಅಥವಾ ಅಲ್ಲೇ ಒಂದು ICC ಅಂದ್ರೆ ಒಂದು ದೌರ್ಜನ್ಯಕ್ಕಾಗಿ ಒಂದು ಕೇಂದ್ರವನ್ನು 10 ಜನರಿಗಿಂತ ಹೆಚ್ಚಿನ ಮಹಿಳೆಯರು ಎಲ್ಲಿ ಕೆಲಸ ಮಾಡ್ತಾರ ಅವರಿಗೊಂದು ಟೀಮ್ ಅನ್ನ ರಚನೆ ಮಾಡ್ಲಿಕ್ಕೆ ಆಗ್ತಿದೆ. ಅಲ್ಲಿ ಸೋಷಿಯಲ್ ವರ್ಕರ್, ಒಬ್ಬರು ಅಡ್ವೊಕೇಟ್, ಆಮೇಲೆ ಅದೇ ಸ್ಥಳದಲ್ಲಿ ಒಬ್ಬ ಹೆಡ್ ಅನ್ನ ಅದಕ್ಕೆ ಮೆಂಬರ್ ಆಗಿ ಮಾಡಿಕೊಂಡು ಅದಕ್ಕೂ ಸಹ ಅವಳು ಒಂದು ದೂರನ್ನು ಸಲ್ಲಿಸುವಂತ ವ್ಯವಸ್ಥೆ ಇದೆ.
1: ಆಫೀಸ್ಗಳಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಆದ್ರೆ ಅದಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟು ತಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೋಬಹುದು. ಆದ್ರೆ ಕೆಲವೊಂದ್ಸಾರಿ ಏನಾಗುತ್ತೆ, ಲೈಂಗಿಕ ದೌರ್ಜನ್ಯ ಇರಲ್ಲ, ಆದ್ರೆ ಮಾನಸಿಕವಾಗಿ ಈಗ ನೀನ್ ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಹಂಗೆ ಹಿಂಗೆ ಈಗ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇರ್ತಾರೆ, ಆ ಅದಕ್ಕೂ ದೌರ್ಜನ್ಯ ಅಂತಾನೆ ಹೇಳ್ಬಹುದಾ?
0: ಒಬ್ಬ ಮಹಿಳೆಗೆ ಉದ್ದೇಶಪೂರ್ವಕವಾಗಿ ಅವಳನ್ನ ಬಾರ್ ಬಾರ್ ಕರೆದು ಇದು ತಪ್ಪಯ್ಯದ, ಇದು ತಪ್ಪಯ್ಯದ, ಇದು ಸರಿ ಇಲ್ಲ ಅನ್ನುವ ಉದ್ದೇಶವೂ ಸಹ ನಾವು ಆ ಒಂದು ಮಹಿಳೆಗೆ ಒಂದು ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅನ್ನುವ ಉದ್ದೇಶ ಆಗುತ್ತೆ. ಮೇಲಿಂದ ಮೇಲೆ ಅವಳನ್ನ ಕರೆದು ನಿನಗ್ ತಪ್ಪಾಗ್ತಾ ಇದೆ ಅಥವಾ ಬಂದ್ ಇಲ್ಲಿ ಕುಂತ ನನ್ನ ಎದುರೇ ಕೆಲಸ ಕಲಿಬೇಕು, ಇನ್ಸಲ್ಟ್ ಫೀಲ್ ಮಾಡೋದು, ಆಮೇಲೆ ಅವಶ್ಯಕತೆ ಇರಲಾರ್ದೆ ಅವಳನ್ನ ಮೈ ಮುಟ್ಟೋದು ಅಥವಾ ಹತ್ರ ಕೊಡೋದು, ಮೆಸೇಜ್ ಕಳಿಸೋದು, ಇಲ್ಲ ಯಾವುದೇ ರೀತಿಯಿಂದ ಡಬಲ್ ಮೀನಿಂಗ್ ಮೆಸೇಜ್ ಅಂತೀವಿ ನಾವು, ಬೇಗ ಬೇಗ ಅವಳನ್ನ ನೋಡುವುದು, ದೃಷ್ಟಿಕೋನ ನೋಡುವ ಒಂದು ದೃಷ್ಟಿಕೋನ ಬಹಳ ವಿಚಿತ್ರವಾಗಿರ್ತದ. ಅವ್ರ ಕಣ್ಣನ್ನ ಇದು ಮಾಡೋದು ಅಥವಾ ಕೈಗಳಿಂದ ಏನು ಸೊನ್ನೆ ಮೂಲಕ ಮಾಡುವುದು ಸಹ ಇದನ್ನು ಸಹ ದೌರ್ಜನ್ಯದೊಳಗೆ ಬರುತ್ತೆ. ಇದು ಇದನ್ನ ಯಾರಿಗೆ ಗೊತ್ತಾಗೋದಿಲ್ಲ, ಆದ್ರೆ ಅನುಭವಿಸುವಂತ ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಾಗುತ್ತೆ, ಅದನ್ನು ಸಹ ದೌರ್ಜನ್ಯಕ್ಕೆ ಒಳಗಾಗುವಂತ ವಿಷಯನೇ ಮೇಡಮ್, ಇದರಲ್ಲಿ ಯಾವುದೇ ರೀತಿಯಿಂದ ಡೌಟ್ ಇಲ್ಲ.
1: ಅಂದ್ರೆ ಇದು ಈಗ ನೀವು ಆಫೀಸ್ ಒಳಗೆ ಒಂದು ಕಮಿಟಿ ಆತರ ಮಾಡಿ ಇವ್ರ ದೂರುಗಳನ್ನ ಇದು ಮಾಡ್ತಾರೆ, ಅಲ್ಲಿಗೆ ಅವ್ರು ಕಂಪ್ಲೇಂಟ್ ಕೊಡ್ಬೋದಾ ಇಲ್ಲ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೂ ಹೋಗ್ಬೋದಾ?
0: ಇಲ್ಲಿ ಬಹಳ ಇಂಪಾರ್ಟೆಂಟ್ ಅದು, ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಕೊಡಬೇಕಾದ್ರೆ ಅವಳು ಅತಿಯಾದ ಹೂನತೆಯನ್ನು ಹೊಂದಿರಬಹುದು ಅಥವಾ ಆ ಕಮಿಟಿಯ ಮೇಲೆ ವಿಶ್ವಾಸ ಇಲ್ಲ ಅನ್ನುವ ಒಂದು ವಿಚಾರವನ್ನು ತಿಳಿಸಬಹುದು ಮೊಟ್ಟ ಮೊದಲಿಗೆ ಕಮಿಟಿ ಮಾಡುವ ಉದ್ದೇಶ ಏನೆಂದರೆ ಅವರಿಬ್ಬರಿಗೂ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅಂದರೆ ಫೈನಾನ್ಸಿಯಲ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಅವ್ರ ತೊಂದರೆ ಆಗಬಾರ್ದು ಕೆಲವರು ತಿಳಿಸಿ ಹೇಳಿದಾಗ ತಿಳ್ಕೊಂತ

0: ಇಮಿಡಿಯೇಟ್ ನಮ್ದು ಏನೋ ತಪ್ಪದ ಅಂತ ಹಿಂದಕ್ಕೆ ಸರ್ಕೋತಾರ. ಅಂತ ಉದ್ದೇಶಕ್ಕಾಗಿ ಆ ಕಮಿಟಿಯನ್ನ ರಚನೆ ಮಾಡಬೇಕು ಅಂತ ಕಾನೂನನ್ನ ಬಂತು. ಮೊಟ್ಟ ಮೊದಲಿಗೆ ಕಮಿಟಿಗೆ ಅಲ್ಲಿ ನಾವು ದೂರನ್ನ ಸಲ್ಲಿಸಬೇಕು, ಯಾಕಂದ್ರೆ ಅಲ್ಲಿ ಬರೀ ಕೆಲಸದವರಷ್ಟೇ ಇರೋಲ್ಲ, ಹೊರಗಿನವರು ಸಹ ಇಬ್ಬರು ಹೆಣ್ಮಕ್ಳು ಅದ್ರಾಗ ಇರ್ತಾರ, ಒಬ್ರು ಸೋಷಿಯಲ್ ವರ್ಕರ್, ಇನ್ನೊಬ್ರು ಅಡ್ವೊಕೇಟ್ಸ್ ಅಥವಾ ಡಾಕ್ಟರ್ಸ್, ಎನಿವೆ ಅಂದ್ರೆ ಸೋಷಿಯಲ್ ಆಗಿ ಇರುವಂತ ಮಹಿಳೆಯರಿಗೆ ಆ ಒಂದು ಕಮಿಟಿಯಲ್ಲಿ ಒಂದು ಮೆಂಬರ್ ಅಂತ ಹೋಗ್ತಾರ. ಅವರನ್ನ ಸುಳ್ಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್
1: ಯಾವುದೇ ದೌರ್ಜನ್ಯ ಆದ್ರೂ ಮೊದಲು ಅಲ್ಲಿ ಏನ್ ಕಮಿಟಿ ಇರ್ತದೆ ಅಲ್ಲಿಗೆ ಅವರು ದೂರು ಕೊಡಬೇಕು.
0: ಆದ್ರೆ ಅವಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಆಗಿತ್ತು ಅಂದ್ರೆ ಅಲ್ಲಿ ಕೊಡ್ಬೇಕಂತ ಏನಿಲ್ಲ ರೀ, ಇಮಿಡಿಯೇಟ್ ಆಗಿ ಅವಳಿಗೆ ಬಹಳಷ್ಟು ತೊಂದರೆ ಆಗ್ಯದ. ಫಸ್ಟ್ ಇಲ್ಲಿ ಕಮಿಟಿ ಕೊಟ್ಟು ಆಮೇಲೆ ಕೊಡ್ಬೇಕಂತ ಏನಿಲ್ಲ, ತುಂಬಾ ನೋವಿನಲ್ಲಿದ್ಲು, ಇವತ್ತೇನೋ ಆಗ್ಲಿಕ್ಕತ್ತದ, ಅವಳ ಜೀವಕ್ಕೆ ಪ್ರಾಬ್ಲಮ್ ಅದ, ಅವಳ ಜಾಬಿಗೆ ಪ್ರಾಬ್ಲಮ್ ಅದ ಅಂತ ಸಮಯದಲ್ಲಿ ಇಮಿಡಿಯೇಟ್ ಆಗಿ FIR ಅನ್ನು ಮಾಡಬಹುದು. ಅಥವಾ FIR ಮಾಡ್ಲಕ್ಕ ಯಾವುದೇ ಹತ್ತಿರ ಪೊಲೀಸ್ ಸ್ಟೇಷನ್ ಹೋಗ್ಬೋದು, ಅದು ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ ಹೋಗ್ಬೇಕಂತ ಏನಿಲ್ಲ. ಆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಡೇ ನೈಟ್ ಅಂತಿಲ್ಲ, 24/7 ಎನಿ ಟೈಮ್ ಅವಳು ಮಾಡಬಹುದು. ಪೊಲೀಸರು ಸಹ ಅವಳು ಹೇಳಿದ್ದು ಬರ್ಕೊಂಡು ಓದಿ ಅವಳಿಗೆ ಫ್ರೀ ಆದಂತ ಒಂದು FIR ಕಾಪಿಯನ್ನು ಸಹ ಕೊಡಬಹುದು. ಒಂದು ವೇಳೆ ಪೊಲೀಸರು ನೀವು ಕಂಪ್ಲೇಂಟ್ ಕೊಟ್ಟಿರಿ ಅವಳಿಗೆ, ಮೇಲಿಂದ ಮೇಲೆ ಪೊಲೀಸ್ ಸ್ಟೇಷನ್ ಬಾ ಅಂತೂ ಸಹ ಹೇಳ್ಬಾರ್ದು. ಅಲ್ಲಿ ಮಹಿಳಾ ಸಿಬ್ಬಂದಿಯವರಿಂದಲೇ ಈ ಒಂದು ಕಂಪ್ಲೇಂಟ್ ಅನ್ನ ರೇಸ್ ಮಾಡಿ ಮಾಡುವಂತ ಅವಕಾಶವನ್ನ ಆ ಮಹಿಳೆ ಪಡ್ಕೊಂಡಳ ಅಂತ ಹೇಳ್ಬಹುದು.
1: ಹಾ, ಈಗ ಆಫೀಸ್ ಇಂದ ಆಯ್ತು ಮೇಡಮ್, ಈಗ ಮನೆಯಲ್ಲಿ ಅಂತ ತಿಳ್ಕೊಳ್ಳಿ, ಗಂಡ ಹೆಂಡತಿಗೆ ಜಗಳ ಬರುತ್ತೆ, ಇಬ್ರು ಬೇಡ ಅಂತ ಹೇಳಿ ವಿಚ್ಛೇದನವನ್ನ ತಗೋತಾರೆ. ಆ ಮಹಿಳೆಯರಿಗಾಗಿನೇ ಏನಾರ ವಿಚ್ಛೇದನ ತಗೊಂಡಾಗ ಅವ್ರ ಸಲುವಾಗಿ ಏನೇನು ಕಾನೂನಿನಲ್ಲಿ ಅಂತ?
0: ಹೌದಲ್ಲ, ಯಾವುದೇ ಒಬ್ಬ ಮಹಿಳೆ ವಿಚ್ಛೇದನ ಆದ ತಕ್ಷಣನೇ ಅವಳಿಗೆ ಕೆಲವು ಕಾನೂನುಗಳನ್ನ ಇದೆ. ವಿಚ್ಛೇದನ ಆದ ತಕ್ಷಣ ಒಂದು ಮಹಿಳೆ ಜೀವನಾಂಶವನ್ನ ತೆಗೆದುಕೊಳ್ಬಹುದು. ಯಾಕಂದ್ರೆ ಮದುವೆ ಆಗಿಂದ ವಿಚ್ಛೇದನ ಆದ ಬಳಿಕ ಆ ಹೆಣ್ಮಗಳಿಗೆ ಯಾವುದೇ ಒಂದು ಸೋರ್ಸ್ ಆಫ್ ಇನ್ಕಮ್ ಇರೋದಿಲ್ಲ. ಆದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಸಂಸ್ಕಾರದಿಂದ ಕೂಡಿದಂತ ಒಂದು ದೇಶ, ಇಲ್ಲಿ ಮೊದಲಿಗೆ ಪುರುಷನು ದುಡಿಯುವಂತ ಒಂದು ವ್ಯವಸ್ಥೆ ಇತ್ತು. ಅದಕ್ಕಾಗಿ ಮಹಿಳೆ ದುರ್ಬಲಳಾಗಿರ್ತಾಳ, ಅವಳು ಜೀವನಾಂಶವನ್ನು ಯಾವುದೇ ಒಂದು ಕೆಲಸ ಇರಲಿಲ್ಲ, ಅವಳು ಎಜುಕೇಷನ್ ಸಹ ಅಷ್ಟು ಕರೆಕ್ಟ್ ಇರಲಿಲ್ಲ, ಅವಳಿಗೆ ಯಾವುದೇ ಕೆಲಸ ಬರಲ್ಲ ಅಂದ್ರೆ ಜೀವನಾಂಶವನ್ನ ಗಂಡನಿಂದ ತೆಗೆದುಕೊಳ್ಳಬಹುದು. ಎರಡನೇದು ಆಸ್ತಿಯಲ್ಲಿ ಅವಳನ್ನು ಪಾಲನ್ನು ಕೇಳ್ಬೋದು. ಅಥವಾ ಮೂರನೇದು ಅವಳು ಅವ್ರ ಮನೆಯಲ್ಲೇ ವಾಸಿಸುವಂತ ಹಕ್ಕನ್ನು ಅವಳು ಪಡೆದಾಳ.
1: ಅಂದ್ರೆ ವಿಚ್ಛೇದನ ಆದ್ರೂ ಕೂಡ ಅವ್ರ ಮನೆಯಲ್ಲಿ ಆಕೆ ವಾಸ ಮಾಡಬಹುದು.
0: ದೊಡ್ಡ ಮನೆ ಇದ್ದಾಗ ಒಂದ್ ರೂಮ್ ಅನ್ನ ಅಂದ್ರೆ ಕೆಲವರಿಗೆ ಇಲ್ಲಿ ಹೆಂಗಿರ್ತದೆ ನಮ್ಮ ಭಾರತ ದೇಶದಾಗ ಅಂದ್ರ, ಒಬ್ಬ ಹೆಣ್ಣು ಮಗಳು ಕೊಟ್ಟ ಹೆಣ್ಣು ಕುಲಕ್ಕೊರಗ, ಅದು ಹಿಂದಿನ ಒಂದು ನಾಣ್ಣುಡಿ. ಬಟ್ ಇನ್ನೂ ಸಹ ಆ ಒಂದು ವಿಷಯದಾಗ ಇವತ್ತಿಗೂ ಹೆಣ್ಮಕ್ಳು ಬದುಕ್ಲಕತ್ತಾರ. ಆ ಹೆಣ್ಣು ಮಗಳು ಇವತ್ತು ತಂದಿ ಮನೆಗ ತಂದಿ ತಾಯಿ ಮನೆಯಾಗ ಇಟ್ಕೊಂಡ್ರೆ ಮುಂದಿನ ಒಂದು ಒಂದು ಕಲ್ಪನೆ ನಮ್ಮ ಒಂದು ಹಿರಿಯರಲ್ಲಿ, ಮನೆಯಾಗ ಹೆಣ್ಮಗಳು ಬಂದಾಳ ಅಂದ್ರೆ ಒಂದು ಹಿಂಸೆ ಅವರಿಗೆ, ಒಂದೇನೋ ಮರ್ಯಾದೆಗೆ ಧಕ್ಕೆ ಉಂಟಾಗ್ತದ ಅನ್ನೋ ಉದ್ದೇಶದಿಂದ ಆ ಹೆಣ್ಮಗಳಿಗೆ ನೀನ್ ಏನ ಹೆಂಗ್ ಮಾಡ್ತಿ ಅಂದಾಗ ಆ ಹೆಣ್ಮಗಳು ಇಲ್ಲ ನನ್ ಗಂಡ ವಿಚ್ಛೇದನ ಆದ್ರೂ ಸಹ ಅವಳು ವಾಸಿಸುವಂತ ಹಕ್ಕನ್ನ ಅವಳು ಪಡ್ಕೊಂಡಾಳ. ಒಂದು ವೇಳೆ ಮಕ್ಕಳಿದ್ರೂ ಸಹ ಮಕ್ಕಳನ್ನ ಲಾಲನೆ ಮಾಡುವಂತ ವ್ಯವಸ್ಥೆಯನ್ನು ಸಹ ಇವತ್ತ ಏನು ಡೈವರ್ಸ್ ಆದಂತ ಅಂದ್ರೆ ವಿಚ್ಛೇದನ ಆದಂತ ಮಹಿಳೆಯನ್ನು ಪಡ್ಕೊಳ್ಬಹುದು ಅನ್ನುವ ಉದ್ದೇಶ ಇವತ್ತಿಗೆ ಗಂಡನಿಂತ ಇವೆಲ್ಲವನ್ನು ಅವಳು ಅಪೇಕ್ಷೆ ಪಡ್ಬಹುದು.
1: ಅಂದ್ರೆ ಇದು ಅವಿದ್ಯಾವಂತ ಅಥವಾ ಮನೆಯಲ್ಲೇ ಇರುವಂತಹ ಹೆಣ್ಣು ಮಕ್ಕಳಿಗಾಗಿ ಆಯ್ತು. ಆದ್ರೆ ಈಗ ದೊಡ್ಡ ದೊಡ್ಡ ಉದ್ಯೋಗ ಮಾಡ್ತಾರೆ ಅಂದ್ರೆ ಗಂಡಸರಿಗೆ ಸರಿ ಸಮಾನವಾಗಿ ಮಾಡ್ತಿರ್ತಾರ ಇಲ್ಲ ಗಂಡನ್ಕಿಂತ ಸಂಪಾದನೆಯನ್ನು ಜಾಸ್ತಿ ಮಾಡ್ತಾ ಇರ್ತಾರೆ, ಅಂತಹ ಸಂದರ್ಭದಲ್ಲಿ ಅವರಿಗೆ ವಿಚ್ಛೇದನ ಆದಾಗ ಈ ಕಾನೂನು ಅನ್ವಯಿಸ್ತದ?
0: ಹಾ, ಇವಾಗ ಗಂಡ ಸರಿ ಸಮಾನವಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಇವತ್ತು ಅಂದ್ರೆ ಈಗ ಕೆಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಮೊನ್ನೆ ಸುಪ್ರೀಂ ಕೋರ್ಟ್ ಅವರು ಒಂದು ಆರ್ಡರ್ ಮಾಡಿದ್ದಾರೆ, ಒಂದು ರೂಲಿಂಗ್ ಅಂದ್ರೆ ಯಾವುದೇ ಒಬ್ಬ ಮಹಿಳೆ ಕೆಲಸ ಮಾಡುವಂತ ಆ ಒಂದು ಎಜುಕೇಶನ್ ಶಿಕ್ಷಣ ಇದ್ರೆ ಅವಳಿಗೆ ಯಾವುದೇ ರೀತಿಯಿಂದ ಜೀವನಾಂಶ ಕೊಡೋದಿಲ್ಲ. ಕೆಲವು ಪುರುಷರು ಮದುವೆ ಆದ ತಕ್ಷಣ ಅವಳಿಗೆ ಹೇಳ್ಬಿಡ್ತಾರ ಇಲ್ಲ ನೀನ್ ನೌಕರಿ ಮಾಡೋದಿಲ್ಲ ಅಂತ. ಅವಳಿಗೆ 40-45 ವಯಸ್ಸಾಗುತ್ತೆ, ಆದ್ರೆ ಅವಳು ಜಾಬಿಗೆ ಹೋಗ್ತಿರಲ್ಲ. 45 ವಯಸ್ಸಾದಗಳೇ ಆಕೆ ಏನು ವಿವಾಹ ವಿಚ್ಛೇದನ ಆದಾಗ 45 ವಯಸ್ಸಾದಗಳೇ ಅವಳು ಯಾವ ಕೆಲಸಕ್ಕೆ ಹೋಗ್ಬೇಕು? ಆ ಒಂದು ಪ್ರೂವ್ ಮಾಡಿದ್ರೆ ಅಂದ್ರೆ ಅವಳು ಆ ಒಂದು ಏಜ್ಗೆ ಅವಳು ನೌಕರಿ ಮಾಡೋದು ಯಾಕೆ

0: ಬಿಟ್ಲು ಅಂತ ಎವಿಡೆನ್ಸ್ ಪ್ರಕಾರ ಅವರು ಪ್ರೂವ್ ಮಾಡಿದ್ರೆ ಅವಳಿಗೆ ಜೀವನಾವಶ್ಯ ಕೊಡ್ಬೇಕು.
1: ಅಂದ್ರೆ ಎಜುಕೇಟೆಡ್ ಇದ್ದು ಜಾಬ್ ಮಾಡ್ಲಿಲ್ಲ ಅಂತಂದ್ರೆ ಅವಾಗ
0: ಆ ಒಂದು ಪ್ರೂವ್ ಮಾಡಿದಾಗ ಮಾತ್ರ ಸ್ತ್ರೀಧನವನ್ನ ಪಡಿಬಹುದು, ಮತ್ತೆ ಆಸ್ತಿ ಹಕ್ಕುನು ಇರ್ಬೋದು, ವಾಸಿಸುವ ಹಕ್ಕನ್ನ ಅವಳಿಗೆ ಇರ್ತದ. ಆದ್ರೆ ಜೀವನಾಂಶ ಅಂತ ಬಂದಾಗ ಕೆಲವನ್ನ ಡಿಫ್ರೆನ್ಸ್ ಅನ್ನಾಗಿ ನಾವು ಕಾಣಬಹುದು.
1: ಅಂದ್ರೆ ಆ ಮಹಿಳೆಯ ಎಜುಕೇಶನ್, ಅವರ ವೃತ್ತಿ, ಅದರ ಮೇಲೆ ಇವರಿಗೆ ಜೀವನಾಂಶ ನೀಡಲಾಗ್ತದೆ. ಇನ್ನು ಈ ಅತ್ಯಾಚಾರ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಮೇಡಮ್. ಈಗ ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆಯರಿಗಾಗಿ ಯಾವ್ಯಾವ ಕಾನೂನುಗಳಿದೆ?
0: ಇವತ್ತು ಅತ್ಯಾಚಾರ ಆದಾಗ ಫೋಸ್ಕೋ ಆಕ್ಟ್ ಅಂತ ನಾವು ಹೇಳ್ಬೋದು. ಇವತ್ತು ಸಣ್ಣ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ವಯಸ್ಸಾದಂತ ಒಂದು ಮಹಿಳೆಗೆ ಇವತ್ತ ಇಳಿ ವಯಸ್ಸಿನಲ್ಲಿರುವಂತ 65-70 ವಯಸ್ಸಿನವರಿಗೆ, ಅಂದ್ರೆ 3 ವರ್ಷದ ಮಕ್ಕಳನ್ನ ಹಿಡ್ಕೊಂಡು, 2 ವರ್ಷ ಅನ್ಬೇಕು, ನಾನು 1 ವರ್ಷ ಹೆಚ್ಚಿಗೆ ಮಾಡ್ಕೊಲಿಕತ್ತೀನಿ, ಆ ಮಕ್ಕಳನ್ನ ಹಿಡ್ಕೊಂಡು 75ರವರೆಗೂ ಸಹ ನಾವು ಇವತ್ತ ಏನು ಅತ್ಯಾಚಾರಕ್ಕೆ ಒಳಗಾಗ್ತಾರ ಅಂದ್ರ ಬಹಳ ಒಂದು ಹಿಂಸೆ. ಇವತ್ತ ದೌರ್ಜನ್ಯಕ್ಕೆ ಒಳಗಾಗುವಂತ ಮಹಿಳೆಗೆ ತುಂಬಾ ಕಾನೂನುಗಳನ್ನ ನಾವು ನೋಡ್ತೀವಿ. ಯಾಕಂದ್ರೆ ಇಮಿಡಿಯೇಟ್ ಆಗಿ FIR ಆಗ್ತದ, ಹಾಸ್ಪಿಟಲ್ಗೆ ಹೋಗ್ತಾರ, ಅದಕ್ಕೆ ಚೆಕಪ್ ಆಗ್ತದ, ಮತ್ತೆ ಯಾರು ನಿಂತಾಯ್ತು, ತುಂಬಾ ಸ್ಟ್ರಾಂಗ್ ಆದಂತ ಕಾನೂನನ್ನ ಫೋಕ್ಸೋ ಕಾನೂನಲ್ಲಿ ಇದೆ. ಯಾವ ಮಹಿಳೆ ದೌರ್ಜನ್ಯಕ್ಕೆ ಒಳಗಾಗ್ತಾಳ, ಯಾವ ಮಹಿಳೆ ಅಂತ ಫೋಕ್ಸೋ ಆಕ್ಟ್ನಲ್ಲಿ ಒಳಗಾಗ್ತಾಳ, ಇಮಿಡಿಯೇಟ್ ಆಗಿ ಅದನ್ನ ಕೇಸನ್ನ ದಾಖಲಿಸಿ ಮಾಡಿಕೊಂಡು ಅವಳನ್ನ ಒಂದು ಆರೋಗ್ಯ ತಪಾಸಣವನ್ನು ಮಾಡಿ ಆ ಒಂದು ಕೇಸನ್ನ ದಾಖಲಿಸಿ ಇಮಿಡಿಯೇಟ್ ಆಗಿ ಚಾರ್ಜ್ ಶೀಟ್ ಅನ್ನ ಹಾಕಿ ಮತ್ತೆ ಇಮಿಡಿಯೇಟ್ ಆಗಿ 6 ಮಂತ್ನೊಳಗಡೆ ಆ ಕೇಸನ್ನ ಮುಗಿಸ್ಬೇಕು. ಅವಳೇ ಯಾರ ಆ ದೌರ್ಜನ್ಯ ಮಾಡ್ತಾರ ಅವರಿಗೆ 20 ವರ್ಷಗಳ ಅವರಿಗೆ ಇವತ್ತು ಸಜಾವನ್ನು ಮಾಡುವಂತ ವ್ಯವಸ್ಥೆ ನಮ್ಮ ಈಗ ಸ್ಪೆಷಲ್ ಕಾನೂನಲ್ಲಿ ಮಾಡಲಾಗಿದೆ. ಆ ದೌರ್ಜನ್ಯಕ್ಕೆ ಒಳಗಾದಂತ ಮಹಿಳೆಯ ವ್ಯವಸ್ಥೆ ಹೇಗಿರುತ್ತೆ ಅಂತಂದಾಗ ಬಹಳ ಸೂಚನೆಯ ವಿಷಯ ಮೇಡಮ್ ಇದು.
1: ಈಗ ಅತ್ಯಾಚಾರಕ್ಕೂ ಒಳಗಾದ ಮಹಿಳೆಯರನ್ನ ಗೌಪ್ಯತೆ ಕಾಪಾಡಬೇಕು ಅನ್ನೋದೇನಾದ್ರ ಕಾನೂನು ಇದೆನಾ?
0: ಹೌದು, ತುಂಬಾ ಗೌಪ್ಯತೆ ಇರುತ್ತೆ ಮೇಡಮ್. ಅಲ್ಲಿ ಯಾರು ಬೇರೆಯವರಿಗೆ ಅವಕಾಶ ಇರೋದಿಲ್ಲ. ಓನ್ಲಿ ಯಾರು ಕೇಸ್ ನಡೆಸ್ತಾರಲ್ಲ ಆ ವಕೀಲರು, ಮತ್ತೆ ಎದುರಿನ ಒಂದು ಸರ್ಕಾರಿ ವಕೀಲರು, ಮತ್ತೆ ನ್ಯಾಯಾಧೀಶರು ಮಾತ್ರ ಆ ಒಂದು ನ್ಯಾಯಾಲಯದಲ್ಲಿ ಇರ್ತಾರ. ಮತ್ತೆ ಬೇರೆ ಕಡೆ ಅವ್ರ ಹೆಸರಾಗ್ಲಿ ಅವ್ರ ಮುಖ ಆಗ್ಲಿ ಯಾವುದೇ ರೀತಿಯಿಂದ ಪ್ರದರ್ಶನ ಮಾಡೋದಿಲ್ಲ. ಅಲ್ಲದೆ ಅವಳಿಗೆ ಯಾವ ರೀತಿಯಿಂದ ಗಾಯ ಆಗಿದೆ ಅದಕ್ಕೂ ಸಹ ಸರ್ಕಾರ ಕೆಲವನ್ನ ಹಣದ ವ್ಯವಸ್ಥೆಯನ್ನು ಸಹ ಇವತ್ತ ಲೀಗಲ್ ಏಡ್ ಕಡೆ ನಿಂತ, ಕಾನೂನು ಸೇವೆಗಳ ಪ್ರಾಧಿಕಾರ ಕಡೆ ನಿಂತ, ಆ ಮಹಿಳೆ ಇಷ್ಟೊಂದು ಊನತೆ ಒಳಗಾಗಿದ್ದಾಳ, ಆ ಒಂದು ಪರ್ಸೆಂಟೇಜ್ ಮೇಲ 1 ಲಕ್ಷದಿಂದ 5 ಲಕ್ಷದವರೆಗೆ ಆ ಒಂದು ಮಹಿಳೆಗೆ ಹಣದ ಸಹಾಯವನ್ನು ಮಾಡುವಂತ ವ್ಯವಸ್ಥೆಯನ್ನ ಇವತ್ತ ಮಾಡ್ತಾ ಇದ್ದಾರೆ. ಯಾಸಿಡ್ ದಾಳಿಗೆ ಒಳಗಾಗ್ತಾರ, ದೌರ್ಜನ್ಯಕ್ಕೆ ಒಳಗಾಗ್ತಾರ, ಅಂಗಾಂಗಗಳನ್ನ ಕಳ್ಕೊಂಡಿರ್ತಾರ ಅಂತವರಿಗೆ, ಆಮೇಲೆ ಆರೋಗ್ಯ ಅಂದ್ರೆ ಹಾಸ್ಪಿಟಲ್ ಚಾರ್ಜ್ ಆಗಿರ್ಬೋದು, ಅವಳ ಮುಂದಿನ ಜೀವನಕ್ಕಾಗಿರ್ಬೋದು, ಅದಕ್ಕೂ ಸಹ ಇವತ್ತ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಹಣದ ವ್ಯವಸ್ಥೆಯನ್ನು ಸಹ ಇವತ್ತ ಮಾಡ್ತಾ ಇದ್ದಾರೆ. ಮೊದಲಿಂದಲೂ ಈ ಕಾನೂನು ಜಾರಿಗೆ ಇರುತ್ತದೆ.
1: ಇನ್ನು ಈಗ ತಂದೆಯ ಆಸ್ತಿಯಲ್ಲಿ ಹೆಣ್ಮಕ್ಕಳಿಗೆ ಪಾಲು ಅಂತ ಹೇಳಿದ್ದು ಕೇಳಿವಿ. ಎಂತ ಹೆಣ್ಮಕ್ಕಳಿಗೆ ಅಂದ್ರೆ ಮದುವೆ ಆಗದ ಹೆಣ್ಮಕ್ಕಳಿಗೆ ಅಷ್ಟೇ ಪಾಲು ಇರುತ್ತೋ ಅಥವಾ ಮದುವೆ ಆದವರಿಗೂ ಪಾಲು ಸಿಗ್ತದೋ ಅದ್ರೊಳಗೆ?
0: ನಿಜವಾಗ್ಲೂ ಬಹಳ ಒಳ್ಳೆಯ ಒಂದು ಪ್ರಶ್ನೆ ಅಂತ ಹೇಳ್ಬಹುದು. ಇದು 1935ರಿಂದಲೂ ಸಹ ಮಹಿಳೆಯರಿಗೆ ಒಂದು ಆಸ್ತಿಯಲ್ಲಿ ಹಕ್ಕನ್ನ ಜಾರಿಯದ, ಆದ್ರೆ ಪರ್ಸೆಂಟೇಜ್ ಯಾವ್ರಿ ಮಹಿಳೆಗೆ ಕೊಡಬೇಕು ಅಂತ ಅದನ್ನ ಸ್ಲ್ಯಾಬಿನ ಮೂಲಕ ಇತ್ತು. ಆದರೆ ಇವಾಗ 2015ರಲ್ಲಿ ಯಾರೇ ಮಹಿಳೆಯಾದರೂ ಪುರುಷರಷ್ಟೇ ಅವಳು ಸಮಾನಳು. ಇವತ್ತು 2 ಗಂಡಸ್ಮಕ್ಕಳಿದ್ರೆ ಕಾಮನ್ ಆಗಿ ಮನೆಯಲ್ಲಿ ಹಳ್ಳಿಯಲ್ಲಿ ನೋಡ್ಬೇಕಂದ್ರೆ ಎಲ್ಲರೂ ಕೋರ್ಟಿಗೆ ಬಂದು ಪಾರ್ಟಿಷನ್ ಹಾಕೊಂಡು ಬೇರೆ ಆಗ್ಬೇಕಂತೇನಿಲ್ಲ. ಆದ್ರೆ ಎಷ್ಟೋ ಪಂಚರು ಅಂದ್ರೆ ಊರಿನ ಹಿರಿಯರು ಇವತ್ತ ಮೊದಲು ಎಷ್ಟೋ ಬಡವರು ಇರ್ತಾರ, ನಾಲ್ಕು ಚರಿಗೆ ಇದ್ರೆ ಎರಡು ಗಂಡಸ್ ಮಕ್ಕಳು ಎರಡು ಹೆಣ್ಮಕ್ಳು, ನಾಲ್ಕು ಗ್ಲಾಸ್ ಇದ್ರೆ ಎರಡು ಅವರಿಗೆ ಎರಡು ಇವರಿಗೆ, ಇಬ್ರು ಗಂಡಸ್ ಮಕ್ಕಳು ಇದ್ರೆ, ಅಥವಾ ತಾಯಿ ಒಬ್ಳು ಇದ್ಲಂದ್ರೆ ತಾಯಿಗೆ ಒಂದು ಭಾಗ, ತಂದೆ ಇದ್ನಂದ್ರೆ ತಂದೆ ತಾಯಿ ಇಬ್ರು ಒತ್ತಟ್ಟಿದ್ರೆ ಅವ್ರಿಗೆ ಒಂದು ಭಾಗ, ಈ ತರ ಆದಂತ ಒಂದು ವ್ಯವಸ್ಥೆ. ಇವತ್ತು ಕುರುಪಿ ಕುಡುಗೋಲ

0: ಎಲ್ಲ ಮನೆಯಲ್ಲಿ ಅವಾಗ ಹಿಂದಕ್ಕೆಲ್ಲ ಆಕಳು ಎಮ್ಮೆ ಕುರಿ ಮತ್ತೆ ಕೋಳಿ ಇವೆಲ್ಲ ಪಾಲ ಮಾಡ್ಕೋತಿದ್ರು. ಈ ತರ ಒಂದು ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇದ್ರು. ಅದೇ ರೀತಿಯಿಂದ ಇವತ್ತ ಮಹಿಳೆಗೂ ಸಹ ಪ್ರತಿ ಒಂದರಲ್ಲೂ ಗಂಡಸ್ ಮಕ್ಕಳಷ್ಟೇ ಅವಳು ಬಯಸಿದರೆ ತಗೊಳ್ಳುವಂತ ಕಾನೂನಿದೆ. ಆದರೆ ವಾಸಿಸುವಂತ ಮನೆ ಮಾತ್ರ ಇಲ್ಲ, ಸಾಮಾಜಿಕವಾಗಿ ಯಾಕೆ ವಾಸಿಸುವ ಮನೆ ಕೊಟ್ಟಿಲ್ಲ ಅಂದ್ರೆ, ನನ್ನ ಉದ್ದೇಶ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಬ್ಬ ಮಹಿಳೆ ಕೊಟ್ಟ ತಕ್ಷಣ ಗಂಡನ ಮನೆಗೆ ಹೋಗ್ತಾಳ. ಆದ್ರೆ ಗಂಡನ ಮನೆಯಲ್ಲಿ ಅವಳಿಗೆ ಮನಿ ಇದೆ, ಆದರೆ ತವ್ರ ಮನೆಯಲ್ಲಿ ವಾಸಿಸುವಂತ ಮನೆಗೆ ಮಾತ್ರ ಅವಳು ಪಾಲನ್ನ ಕೇಳುವಂತ ಹಕ್ಕನ್ನ ಇಲ್ಲ. ಅಂದ್ರೆ ಪ್ಲಾಟ್ ಇದ್ರೆ ಕೇಳ್ಬಹುದು,
1: ಕಟ್ಟಿದ
0: ಮನೆ ಅವ್ರು ವಾಸ್ತಿದ್ರು ಅಪ್ಪ ಅಮ್ಮ ಅಣ್ಣ ತಮ್ಮ ಆ ಮನೆಯಲ್ಲಿ ಮಾತ್ರ ಕೇಳ್ಬಾರ್ದು. ತೋಟ ಪಟ್ಟಿ ಬಲ ಎಗ್ ಗೋಲ್ಡ್ ಎನಿವೆ ಅವಳು ತಗೊಳ್ಳುವಂತಹ ವಸ್ತುವನ್ನ ಇವತ್ತ ಮಹಿಳೆಗೆ ಪೂರ್ಣವಾದಂತ ಸ್ವಾತಂತ್ರ್ಯ ಇದೆ.
1: ಈಗ ಕೊನೆಯಲ್ಲಿ ಒಂದು, ಈಗ ಮಹಿಳೆಯರಾಯ್ತು ಗಂಡಸರಾಯ್ತು, ಈಗ ತಂದೆ ತಾಯಿ ಇರ್ತಾರೆ ಮನೆಯಲ್ಲಿ ವೃದ್ಧರು, ಏನು ಕೊಡದೆ ತಂದೆ ತಾಯಿಗೆ ಹೊರಗೆ ಹಾಕ್ಬಿಡ್ತಾರೆ, ಅವರಿಗೆ ನೋಡ್ಕೊಳ್ಳಲ್ಲ, ಅಂತ ಸಂದರ್ಭದೊಳಗೆ ಇವ್ರು ಏನ್ ಮಾಡ್ಬೇಕು?
0: ಸೀನಿಯರ್ ಸಿಟಿಜನ್ ಆಕ್ಟ್ ಅಂತೆ 2017 ಬಂತು. ತಂದೆ ತಾಯಿಯ ಮಕ್ಕಳಿಗೆ ನನಗೆ ಅಷ್ಟು ಕೊಡಪ್ಪ ಇಷ್ಟು ಕೊಡಪ್ಪ, ನನ್ನ ಊಟಕ್ಕಿಲ್ಲ ನನ್ನ ಬಟ್ಟೆಗಿಲ್ಲ ನನ್ಗಿರ್ಲಿಕ್ಕಿಲ್ಲ ಅಂದಾಗ ಇಷ್ಟು ಹಿಂಸೆ ಆಗ್ತದಲ್ಲ. ಆ ತಂದೆ ತಾಯಿಗಳು ನಾನು ಗೊಡ್ಡಿ ಇರ್ಬೇಕಾಗಿತ್ತು, ನನಗೆ ಮಕ್ಕಳು ಬೇಡ ಅನ್ನೋ ಎಷ್ಟೋ ಹೆಣ್ಣು ಮಕ್ಕಳು.
1: ಇಂಥ ಮಕ್ಕಳು ಹುಟ್ಟೋದಕ್ಕಿಂತ ಇರ್ಲಾರ್ದೇನೆ ಚೆನ್ನಾಗಿರ್ತಿತ್ತು.
0: ಅದಕ್ಕಾಗಿ ಇವತ್ತ ಸೀನಿಯರ್ ಸಿಟಿಜನ್ ಆಕ್ಟ್ ಅಂದ್ರೆ ಏನ್ ಗೊತ್ತಾ, ಈ ಭಾಗ ಮಾಡಿ ಕೊಟ್ಟಿರ್ತಾರಲ್ಲ ಆಸ್ತಿಯನ್ನ, ಮತ್ತೆ ಅವಳು ಒಂದು ಲೆಟರ್ ಇವತ್ತ ಎಸಿ ಬಲ್ಲಿ ಆಗಿರ್ಬೋದು ಎಸಿ ಅವ್ರ ಬಲ್ಲಿ ನನ್ನ ಆಸ್ತಿಯನ್ನ ತಗೊಂಡು ನನಗೆ ಹೊರಗಾಕಿ ನಾನು ಊಟಕ್ಕೆ ಮಲಗಲಿಕ್ಕೆ ಹಾಸ್ಪಿಟಲ್ಗೆ ನನ್ಗೆ ಯಾವುದೇ ರೀತಿಯಿಂದ ಇಲ್ಲ, ನನ್ನ ಆಸ್ತಿಯನ್ನ ನನಗೆ ವಾಪಸ್ ಕೊಡಬೇಕು ಅಂತ ಒಂದು ಲೆಟರ್ ಅಲ್ಲಿ ಏನು ವಕೀಲರು ಬೇಡ ಇರಲ್ಲ. ಅವಾಗ ಎಲ್ಲ ವಿಚಾರಣೆ ಮಾಡ್ತಾರೆ ಅವರೇ, ಯಾವ್ದು ಆಸ್ತಿ ಏನ್ ಕತಿ ಅಂತ ಎಲ್ಲ ನೋಡಿ ತಿಳ್ಕೊಂಡು ಓಹೋ ಇವ್ರ ಹೆಸರಲ್ಲಿ ಇತ್ತಂದ್ರೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರ. ಅಲ್ಲೇನು ನೀವು ಹೋಗಿ ಸಹಿ ಮಾಡೋದು ಬೇಡ, ರಿಜಿಸ್ಟರ್ ಆಫೀಸ್ಗೆ ಹೋಗೋದು ಬೇಡ, ಇಮಿಡಿಯೇಟ್ ಆಗಿ ಅಷ್ಟೊಂದು ಪವರ್ ಅನ್ನ ಸೀನಿಯರ್ ಸಿಟಿಜನ್ ಆಕ್ಟ್ ನಲ್ಲಿ ಇದೆ. ಬಹಳ ತುಂಬಾ ಪವರ್ಫುಲ್ ಆದಂತ ಒಂದು ಆಕ್ಟ್ ಅನ್ಬಹುದು. ಅವ್ರ ಮನಿ ನಿಂತ ಹೊರಗಾಕಿ ಆ ಒಂದು ತಂದೆ ತಾಯಿಗಳಿಗೆ, ವಯಸ್ಸಾದಂತ ತಂದೆ ತಾಯಿಗಳಿಗೆ ಆ ಮನೆಯಲ್ಲಿ ಇರುವಂತ, ಅಥವಾ ಬಾಡಿಗೆ ತಗೋತಿದ್ರಂದ್ರೆ ಬಾಡಿಗೆ ಇವರಿಗೆ ಕೊಡಬಹುದು, ಅಥವಾ ಹೊಲದ ಲೀಸ್ ಅನ್ನ ತಗೋತಿದ್ರಂದ್ರೆ ಹೊಲದ ಲೀಸ್ ಅನ್ನ ಇವರಿಗೆ ಕೊಡಬೇಕು ಅನ್ನೋ ಉದ್ದೇಶವನ್ನ ಇವತ್ತ ಆ ಸೀನಿಯರ್ ಸಿಟಿಜನ್ ಆಕ್ಟ್ ನಲ್ಲಿ ಆಗಿದೆ ಅಂತ ಹೇಳ್ಬಹುದು. ಮೇಡಮ್
1: ಮಾಲತಿ ಮೇಡಮ್ ಅವರು ಇಷ್ಟರವರೆಗೂ ಮಹಿಳೆಯರಿಗಾಗಿ ಇರುವ ಕಾನೂನುಗಳು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೆ ಮಹಿಳಾ ಕಾನೂನುಗಳು ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನೀರಜಾ ಕಾರಟಗಿ.

0: ವನಿತಾ ವಿಹಾರ ಕಾರ್ಯಕ್ರಮ ಮೂಡಿ ಬಂತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 12:30 ಇದೀಗ ಕೆಲವು ಪ್ರಕಟಣೆಗಳು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
5: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
0: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ. ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.

0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM. ಕೇಳುಗರೆ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5 ಗಂಟೆಗೆ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಸಂಜೆ 5:30 ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಇಂದು ಸಂಜೆ 6:51 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಬೆಂಗಳೂರಿನ ಕರ್ನಾಟಕ ರಾಜ್ಯ ಬೀಜ ನಿಗಮದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಲ್. ಈ ಪ್ರಾಯೋಜಿತ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಕೇಳಿ ಇಂದು ಸಂಜೆ 6:51 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 12:35 ಆರೋಗ್ಯ ಸಂಚಿಕೆ, 1 ಗಂಟೆಗೆ ಪ್ರಗತಿ ಪಥ ಹಾಗೂ 1:10 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಆಕಾಶವಾಣಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಅಪಸ್ಮಾರ ಹಾಗೂ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ನರರೋಗ ತಜ್ಞರಾದ ಹಾಸನದ ಡಾಕ್ಟರ್ ವತ್ಸಲ ಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್.
3: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನರರೋಗ ತಜ್ಞರಾಗಿರುವಂತಹ ಡಾಕ್ಟರ್ ವತ್ಸಲ ಲಕ್ಷ್ಮಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
4: ನಮಸ್ಕಾರ ಮೇಡಮ್.
3: ಕಾರ್ಯಕ್ರಮಕ್ಕೆ ಸ್ವಾಗತ.
4: ಥ್ಯಾಂಕ್ ಯು ಮೇಡಮ್.
3: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಫಿಟ್ಸ್ ಮತ್ತೆ ಸ್ಟ್ರೋಕ್ ಈ ಕುರಿತಂಗೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಏನು ಮೇಡಮ್ ಫಿಟ್ಸ್ ಅಂದ್ರೆ?
4: ಫಿಟ್ಸ್ ಇಲ್ಲಾಂದ್ರೆ ಅಪಸ್ಮಾರ, ಕೈ ಕಾಲು ಶೇಕ್ ಆಗಿ ಸಡನ್ ಆಗಿ ಪೇಷಂಟ್ ಬಿದ್ದೋಗೋದು. ಅಂದ್ರೆ ಮೆದಳಲ್ಲಿ ಯಾವಾಗ್ಲೂ ನಮ್ಗೆ ಕಂಟಿನ್ಯೂಸ್ ಆಗಿ ವೋಲ್ಟೇಜ್ ಹೋಗ್ತಾನೆ ಇರುತ್ತೆ. ನಾವು ನಾರ್ಮಲ್ ಜನರಿಗೂ ನಾವು ಯೋಚನೆ ಮಾಡುವಾಗ, ಸುಮ್ನೆ ಆರಾಮಾಗಿರುವಾಗ, ಮಲಗಿರುವಾಗ ಮೆದಳಲ್ಲಿ ವೋಲ್ಟೇಜಸ್ ಹೋಗ್ತಾ ಇರುತ್ತೆ
3: ಎಲ್ಲಾ ಕಾಲದಲ್ಲೂ.
4: ಎಲ್ಲ
3: 24 ಗಂಟೆ
4: ಯಾರಾದ್ರೂ ಬದುಕಿದ್ದಾರೆ ಅಂದ್ರೆ ಮೆದಳಲ್ಲಿ ವೋಲ್ಟೇಜ್ ಹೋಗ್ತಾ ಇದೆ ಅಂತ. ಓಕೆ, ಫಿಟ್ಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಈ ವೋಲ್ಟೇಜ್ ಸಡನ್ ಆಗಿ ಬರ್ಸ್ಟ್ ಆಗ್ಬಿಡತ್ತೆ, ಹೈ ವೋಲ್ಟೇಜ್ ಆಗ್ಬಿಡತ್ತೆ. ಯಾವ ಕಾರಣಕ್ಕೆ ಈ ತರ ವೋಲ್ಟೇಜ್ ಹೈ ಆಗತ್ತೆ ಅಂದ್ರೆ ಮೆದಳಲ್ಲಿ ಏನಾದ್ರೂ ಮೈನರ್ ಚೇಂಜಸ್ ಆದ್ರೂ, ಅಂದ್ರೆ ಮೆದಳಲ್ಲಿ ಏನಾದ್ರೂ ಮಚ್ಚೆ, ಚಿಕ್ಕ ಗುಲ್ಲೆ, ಇಲ್ಲ ಮೆದಳಲ್ಲಿ ನೀರು ಸೇರ್ಕೊಳ್ಳೋದು, ಇನ್ಫೆಕ್ಷನ್ ಆಗೋದು, ಕೆಳಗಡೆ ಬಿದ್ದು ಆಕ್ಸಿಡೆಂಟ್ ಆಗಿ ಮೆದಳಿಗೆ ಏಟ್ ಆಗೋದು, ಇಲ್ಲ ಚಿಕ್ಕ ವಯಸ್ಸಲ್ಲಿ ಏನಾದ್ರೂ ಬಿದ್ದು ಮಚ್ಚೆ ಆಗೋದು, ಒಬ್ಬೊಬ್ರಿಗೂ ಹುಟ್ಟಕ ಮುಂಚೆನೆ ಮೆದಳಲ್ಲಿ ಮಚ್ಚೆ, ನಮ್ಗೆ ಸ್ಕಿನ್ ಮೇಲೆ ಹೆಂಗೆ ಮಚ್ಚೆ ಆಗುತ್ತೋ ಅದೇ ತರ ಮೆದಳಲ್ಲೂ ಮಚ್ಚೆ ಆಗ್ಬೋದು. ಈ ಕಾರಣಗಳೆಲ್ಲಿಂದ ಒಬ್ಬೊಬ್ಬರಿಗೂ ಮೆದಳಲ್ಲಿ ಅಲರ್ಜಿನೂ ಆಗಬಹುದು. ಸೊ ಆ ಮೆದಳಲ್ಲಿ ಆ ಚೇಂಜಸ್ ಇಂದ ಏನಾಗುತ್ತೆ, ವೋಲ್ಟೇಜ್ ಸಡನ್ ಆಗಿ ಹೈ ಆಗ್ಬಿಟ್ಟು ಬ್ರೈನ್ ಶಾರ್ಟ್ ಸರ್ಕ್ಯೂಟ್ ತರ ಆಗ್ಬಿಡತ್ತೆ. ಸೊ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಏನಾಗುತ್ತೆ, ಪೇಷಂಟ್ ಬಿದ್ದೋಗ್ತಾರೆ, ಕೈ ಕಾಲೆಲ್ಲ ಅನ್ಕಂಟ್ರೋಲ್ಡ್ ಆಗಿ ಶೇಕಿಂಗ್ ಸ್ಟಾರ್ಟ್ ಆಗುತ್ತೆ, ಪೇಷಂಟ್ ಬಿದ್ದೋಗ್ತಾರೆ. ಇದನ್ನ ಸೀಜರ್ ಅಂತೀವಿ.
3: ಇದನ್ನ ಸೀಜರ್ ಅಥವಾ ಜನಸಾಮಾನ್ಯರ ಭಾಷೆಯಲ್ಲಿ ಫಿಟ್ಸ್,
4: ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಫಿಟ್ಸ್ ಅಂತ ಹೇಳ್ತೇವೆ.
3: ಸೊ ಇದು ಎಲ್ಲಾ ವಯಸ್ಸಿನವರೆಗೂ ಆಗ್ಬಹುದು,
4: ಎಲ್ಲಾ ವಯಸ್ಸಲ್ಲೂ ಬರಬಹುದು.
3: ನೀವು ಹೇಳಿದ ಹಾಗೆ ಇದಕ್ಕೆ ಕಾರಣಗಳಂದ್ರೆ ಮೆದುಳಲ್ಲಿ ಏನಾದ್ರೂ ಬದಲಾವಣೆಗಳಾದಾಗ.
4: ಸೊ ಫಸ್ಟ್ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಫಿಟ್ಸ್ ಬರ್ತಾ ಇದೆ ಅಂದ್ರೆ ಮೆದುಳಲ್ಲಿ ಏನೋ ಚೇಂಜ್ ಬಂದು ಈ ತರ ಆಗ್ತಾ ಇದೆ ಅಂತ. ಇದೇನೋ ದೆವ್ವ,

0: ಇದು ಆಗಿದ್ದು ದೇವರಾಗಿರೋದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಈ ತರದ್ದಲ್ಲ, ಮೆದಳಲ್ಲಿ ಏನೋ ಚೇಂಜ್ ಬದಲಾವಣೆ ಆಗಿ ಈ ತರ ಆಗ್ತಿರೋದು. ಸೊ ಅದಕ್ಕೂ ತಕ್ಕ ಟ್ರೀಟ್ಮೆಂಟ್ ನಾವು ಶುರು ಮಾಡಬೇಕು.
1: ಟ್ರೀಟ್ಮೆಂಟ್ ಅಂತೂ ಇದೆ,
0: ಟ್ರೀಟ್ಮೆಂಟ್ ಇದೆ.
1: ಈಗ ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ, ದೊಡ್ಡವ್ರಿಗೆ ಆಗ್ಲಿ ಜ್ವರ ಬಂದಾಗ ಫಿಟ್ಸ್ ಕಾಣಿಸ್ಕೊಳುತ್ತೆ,
0: ಮೆದಳ ಜ್ವರ ಬಂದ್ರೆ, ಇಲ್ಲ ಚಿಕ್ಕ ಮಕ್ಕಳಲ್ಲಿ ಹೈ ಜ್ವರ ಬಂದ್ರು ಒಬ್ಬೊಬ್ಬರಿಗೂ ಫಿಟ್ಸ್ ಕಾಯಿಲೆ ಬರಕ್ಕೆ ಚಾನ್ಸ್ ಇದೆ. ದೊಡ್ಡವರಿಗೆ ಏನಂದ್ರೆ ಮೆದಳು ಜ್ವರ ಬಂದು ಇಲ್ಲ ಬಾಡಿಯಲ್ಲಿ ಬೇರೆ ಇನ್ಫೆಕ್ಷನ್ಸ್ ಏನಾದ್ರೂ ಬಂದು, ಒಬ್ಬೊಬ್ಬರಿಗೂ ಆಲ್ಕೋಹಾಲ್ ಜಾಸ್ತಿ ತಗೊಂಡು ಇಲ್ಲ ಡ್ರಗ್ಸ್ ತಗೊಂಡು ಈ ಕಾರಣದಿಂದ, ಇಲ್ಲ ಆಕ್ಸಿಡೆಂಟ್ ಆಗಿ ತಲೆಗೆ ಏಟಾಗಿ ಈ ಕಾರಣದಿಂದ, ಮೆದಳಲ್ಲಿ ಅಲರ್ಜಿ ತರ ಕಾರಣಗಳು ಆತರ ಏನಾದ್ರೂ ಆಗಿ, ಒಬ್ಬೊಬ್ಬರಿಗೂ ಮೆದಳಿಗೆ ಟಿಬಿ ಡೆಂಗ್ಯೂ ಮಲೇರಿಯಾ ಇದೆಲ್ಲ ಆಗಿ ಈ ಕಾರಣದಿಂದ ಎಲ್ಲ ಫಿಟ್ಸ್ ಬರ್ಬೋದು.
1: ಆದ್ರೆ ಕೈ ನೋವು ಕಾಲ್ ನೋವು ನೆಗಡಿ ಕೆಮ್ಮು ಜ್ವರ ಕಣ್ಣಿಗೆ ಏನಾದ್ರು ಸಮಸ್ಯೆ ಆದ್ರೆ ಅದೆಲ್ಲ ಕಾಣಿಸ್ಕೊಳ್ಳುತ್ತೆ ಸಿಂಪ್ಟಮ್ಸ್ ಅಲ್ಲ, ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಡೌಟ್ ಬರುತ್ತೆ ಏನೋ ಆಗ್ತಿದೆ ಅಂತ ಅನ್ಸುತ್ತೆ, ಅವಾಗ ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೆ ಈ ಫಿಟ್ಸ್ ಬರೋವಾಗ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಅದಕ್ಕಿಂತ ಏನು ಲಕ್ಷಣಗಳು ಇರೋದಿಲ್ಲ ಅಲ್ವಾ?
0: ಇಲ್ಲ, ಫಿಟ್ಸ್ ಕಾಣಿಸುವಾಗ್ಲೇ ನಮ್ಗೆ ಗೊತ್ತಾಗೋದು. ಫಿಟ್ಸ್ ಅಂದ್ರೆ ಎಲ್ಲರಿಗೂ ಕೈ ಕಾಲು ಕಂಪಲ್ಸರಿ ಹೊಡ್ಕೋಬೇಕು ಅಂತ ಇಲ್ಲ. ಟೆಂಪರರಿ ಅಂದ್ರೆ ಒಂದು 5 ಮಿನಿಟ್ಸ್ ತನಕ ಪ್ರಜ್ಞೆ ಹೋಗ್ತಾ ಇದೆ ಅಂದ್ರೆ ಅದು ಫಿಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ.
1: ಇದಕ್ಕೆ ಚಿಕಿತ್ಸೆ ಇದೆ?
0: ಚಿಕಿತ್ಸೆ ಇದೆ.
1: ಮರಣಾಂತಿಕ ಕಾಯಿಲೆ ಅಲ್ಲ?
0: ಅಲ್ಲ, ತುಂಬಾ ಸೀರಿಯಸ್ ಆದ್ರೆ ಪ್ರಾಣಕ್ಕೆ ತೊಂದರೆ ಆಗಬಹುದು, ಬಟ್ ಎರ್ಲಿ ಸ್ಟೇಜಸ್ ಅಲ್ಲೇ ನಾವು ಕಂಡಿಡಿದ್ರೆ ಇದಕ್ಕೂ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಅಂದ್ರೆ ಫಿಟ್ಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಮಾತ್ರೆ ತಗೊಳ್ಳೇಬೇಕು, ಮಾತ್ರೆ ತಗೊಂಡ್ರೆ ಫಿಟ್ಸ್ ಕಂಟ್ರೋಲ್ಗೆ.
1: ಅಂದ್ರೆ ಹೇಗೆ, ಒಂದ್ಸರ್ತಿ ಶುರು ಮಾಡಿದ್ರೆ ಜೀವನ ಪೂರ್ತಿ ತಗೋಬೇಕಾ?
0: ಅದು ಡಿಪೆಂಡ್ಸ್, ಮೆದಳಲ್ಲಿ ಏನ್ ಕಾಯಿಲೆ ಇದೆ ಅದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಬರೀ ಆಕ್ಸಿಡೆಂಟ್ ಇಂದ ಫಿಟ್ಸ್ ಆಗಿದೆ, ಮಚ್ಚೆಯಿಂದ ಆಗಿದೆ ಅಂದ್ರೆ ಬರೀ ಒಂದು 6 ಮಂತ್ಸ್, ಆಕ್ಸಿಡೆಂಟ್ ಪೇಷಂಟ್ಸ್ಗೆ ಒಂದು 6 ಮಂತ್ಸ್ ತನಕ ಫಿಟ್ಸ್ ಬರಕ್ಕೆ ರಿಸ್ಕ್ ಇರುತ್ತೆ. ಇಲ್ಲ ಏನಾದ್ರೂ ಬ್ರೈನ್ ಗೆ ಇನ್ಫೆಕ್ಷನ್ ಆಗಿ ಫಿಟ್ಸ್ ಬಂದಿದೆ ಅಂದ್ರೆ, ತುಂಬಾ ಚಿಕ್ಕ ಮಚ್ಚೆ ಆಗಿ ಫಿಟ್ಸ್ ಬಂದಿದೆ ಅಂದ್ರೆ ಒಂದು 6 ಮಂತ್ಸ್ ಅಷ್ಟು ಫಿಟ್ಸ್ ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು, ಆಮೇಲೆ ಅವರಿಗೆ ರಿಸ್ಕ್ ಇರಲ್ಲ.
1: ಹೇಗೆ ಗೊತ್ತಾಗುತ್ತೆ ಅದು ಮೆದುಳಲ್ಲಿ ಮಚ್ಚೆ?
0: ಅದು ನಾವು MRI CT ಸ್ಕ್ಯಾನ್ ಈ ತರ ಮೆದುಳಿಗೆ ಸ್ಕ್ಯಾನ್ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಮೆದುಳಲ್ಲಿ ಮಚ್ಚೆ ಇದೆಯಾ, ಗುಳ್ಳೆ ಇದೆಯಾ, ಊತ ಇದೆಯಾ, ಇನ್ನೇನಾದ್ರೂ ಕಾಯಿಲೆ ಇದೆಯಾ, ಇನ್ಫೆಕ್ಷನ್ಸ್ ಏನಾದ್ರೂ ಇದೆಯಾ ಅಂತ ಸ್ಕ್ಯಾನಿಂಗ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ, CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್.
1: ಒಂದ್ಸರ್ತಿ ಫಿಟ್ಸ್ ಆಗಿ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ಸಾಮಾನ್ಯವಾಗಿ ಯಾರು ಹತ್ತಿರದಲ್ಲಿ ಡಾಕ್ಟರ್ಸ್ ಇರ್ತಾರೋ ಅವ್ರ ಹತ್ರ ಹೋಗ್ತಾರೆ, ಆಮೇಲೆ ನೀವು ನರರೋಗ ತಜ್ಞರ ಹತ್ರ ಬರ್ತಾರೆ, ಆವಾಗ ತಕ್ಷಣಕ್ಕೆ ಏನ್ ಮಾಡ್ತೀರಾ? ಅದ ಕಾಯಿಲೆ ಆಗ ಹೋಗ್ಬಿಟ್ಟಿರುತ್ತೆ, ಅದೊಂದ್ 5 ನಿಮಿಷ 10 ನಿಮಿಷ ನೀವ್ ಹೇಳಿದ ಹಾಗೆ ಪ್ರಜ್ಞೆ ತಪ್ಪಿರ್ತಾರೆ, ಮತ್ತೆ ಸಹಜ ಸ್ಥಿತಿಗೆ ಬರ್ತಾರೆ.
0: ಸೊ ಫಿಟ್ಸ್ ಬಂದ ತಕ್ಷಣ ನಾವು ಯೂಶುವಲಿ ಏನ್ ಮಾಡ್ತಾರೆ ಅಂದ್ರೆ ಕೈಗೆ ಕಬ್ಬಿಣ ಕೊಡೋದು ಇಲ್ಲ ಕೀಸ್ ಏನಾದ್ರೂ ಕೊಡೋದು ಈ ತರ ಮಾಡ್ತಾರೆ, ಅದು ಯಾವ್ದು ಯೂಸ್ ಆಗಲ್ಲ. ಯಾರಿಗಾದ್ರೂ ಫಿಟ್ಸ್ ಬಂದಿದೆ, ಕೈ ಕಾಲೆಲ್ಲ ಹೊಡ್ಕೋತಿದ್ದಾರೆ, ಕೆಳಗಡೆ ಬಿದ್ದು ಒದ್ದಾಡ್ತಿದ್ದಾರೆ, ನಾಲ್ಕೆ ಕಚ್ಕೋತಿದ್ದಾರೆ ಅಂದ್ರೆ ತಕ್ಷಣ ಸೈಡ್ಗೆ, ಒಂದು ಸೈಡ್ಗೆ ಮಲಗಿಸ್ಬೇಕು, ಕಾಲು ಮಡಿಸ್ಬಿಟ್ಟು ಮಂಡಿ ಹತ್ರ ಮಡಿಸ್ಬಿಟ್ಟು ಒಂದು ಸೈಡ್ಗೆ ಮಲಗಿಸ್ಬೇಕು. ತುಂಬಾ ಹತ್ರ ಎಲ್ಲರೂ ಬಂದು ಜನ ಗುಮಿಗೂಡೋದು ಈ ತರ ಮಾಡಬಾರ್ದು, ದೂರ ಇರಬೇಕು. ಪೇಷಂಟ್ಗೆ ಚೂರು ಉಸಿರಾಡಂಗೆ ಆತರ ಫ್ರೀಯಾಗಿ ಏರ್ ಸರ್ಕ್ಯುಲೇಷನ್ ಇರೋ ತರ ಫ್ರೀಯಾಗಿ ಮಲಗಿಸ್ಬೇಕು. ಸೊ ಆಫ್ಟರ್ 5 ಮಿನಿಟ್ಸ್ ಅದೇ ಕಡಿಮೆ ಆಗ್ಬಿಡುತ್ತೆ. ಇಫ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ತಕ್ಷಣ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗ್ಬೇಕು, ಇಂಜೆಕ್ಷನ್ಸ್ ಕೊಟ್ಟರೆ ಒಂದೊಂದ್ಸಲ ಫಿಟ್ಸ್ ಕಂಟ್ರೋಲ್ಗೆ ಬರುತ್ತೆ.
1: ಇದಕ್ಕೆ ಚಿಕಿತ್ಸೆ ಇಷ್ಟೇ, ಅದನ್ನ ವೈದ್ಯರು ನಿರ್ಧಾರ ಮಾಡ್ತಾರೆ
0: ಅದು ಯಾವ ತರ ಫಿಟ್ಸ್, ಯಾವ ಕಾರಣದಿಂದ ಬಂದಿದೆ ಫಿಟ್ಸ್ ಅಂತ. ಫಿಟ್ಸ್ ಅಲ್ಲೂ 1000 ಟೈಪ್ಸ್ ಇರುತ್ತೆ, ಅದು ಪೇಷಂಟ್ ಜೊತೆ ಇದ್ದಿರೋರು ನೋಡಿರೋರು ಹೇಳ್ತಾರಲ್ವಾ, ಅಂದ್ರೆ ಕೈ ಹೊಡ್ಕೊಂಡಿದೆ, ಒಂದು ಸೈಡ್ ಹೊಡ್ಕೊಂಡಿದ್ಯಾ, ಎರಡು ಸೈಡ್ ಹೊಡ್ಕೊಂಡಿದ್ಯಾ, ಕಣ್ಣು ಮೇಲೆ ಹೋಗಿದ್ಯಾ, ತಲೆ ಸೈಡ್ಗೆ ಹೋಗಿದ್ಯಾ, ಈ ಲಕ್ಷಣಗಳೆಲ್ಲ ಅವ್ರಿಗೆ ಎಷ್ಟು ನೆನಪಿರುತ್ತೋ ಅಷ್ಟು ನಾವು ಕೇಳ್ತೀವಿ. ಕೇಳ್ಬಿಟ್ಟು ಅದು ಪ್ರಕಾರ ಯಾವ ತರ ಫಿಟ್ಸ್ ಅಂತ ಡಿಸೈಡ್ ಮಾಡ್ಬಿಟ್ಟು ಅದಕ್ಕೂ ತಕ್ಕ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ತೀವಿ. ಚಿಕ್ಕ ವಯಸ್ಸಲ್ಲೇ ಬರೀ ಜ್ವರದ ಜೊತೆ ಫಿಟ್ಸ್ ಬಂದಿದೆ ಅಂದ್ರೆ ಜ್ವರ ಬರುವಾಗ ಮಾತ್ರ ಫಿಟ್ಸ್ ಬರುತ್ತೆ, ವಯಸ್ಸಾಗ್ತಾ ಆಗ್ತಾ ಇರುವಾಗ ಅದು ಸರಿ ಹೋಗ್ಬಿಡತ್ತೆ. ಬಟ್ ಹೋಗ್ತಾ ಹೋಗ್ತಾ ಇರುವಾಗ ಫಿಟ್ಸ್ ಒಂದು 20 ಇಯರ್ಸ್ 25 ಇಯರ್ಸ್ ಅಲ್ಲಿ ಅವಾಗ ಫಿಟ್ಸ್ ಏನಾದ್ರೂ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಯಾವ ಕಾರಣದಿಂದ ಬಂದಿದೆ ಅಂತ ಮೆದುಳಿಗೆ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಮೆದುಳಲ್ಲಿ ಮಚ್ಚೆ ಗುಳ್ಳೆ ಆತರ ಇದೆ ಅಂದ್ರೆ ಅವ್ರಿಗೂ ತುಂಬಾ ದಿನ ಮೆಡಿಕೇಶನ್ ಬೇಕಾಗತ್ತೆ. ಮೆದುಳಲ್ಲಿ ಏನಿಲ್ಲ, ಸ್ಕ್ಯಾನ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ರೆ ಇಜಿ ಟೆಸ್ಟ್ ಮಾಡಿ ನೋಡ್ತೀವಿ. ಇಜಿ ಅಂದ್ರೆ ಮೆದುಳಲ್ಲಿ ಹೇಳಿದಿನಲ್ವಾ ಕರೆಂಟ್ ಬರ್ತಾ ಇರುತ್ತೆ ಅಂತ, ಇಜಿ ಅಲ್ಲಿ ನಮ್ಗೆ ಕರೆಂಟ್ ಗಳು ಕಾಣಿಸ್ತಾ ಇರುತ್ತೆ, ಅದರಲ್ಲಿ ವೋಲ್ಟೇಜ್ ಚೇಂಜಸ್ ಏನಾದ್ರೂ ಇದೆ ಅಂದ್ರೆ ಅವಾಗವಾಗ ಇಜಿ ಮಾಡಿ ನೋಡ್ತೀವಿ, ಒಂದು ವರ್ಷಕ್ಕೊಂದ್ಸಲ. ಆಮೇಲೆ 3 ಇಯರ್ಸ್ ಆದ್ಮೇಲೆ, ಯೂಶುವಲಿ 3 ಇಯರ್ಸ್ ನಾವು ಮಾತ್ರೆ ಕೊಡ್ತೀವಿ, 3 ಇಯರ್ಸ್ ಆದ್ಮೇಲೆ ಮಾತ್ರೆ ಬಿಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಒಬ್ಬೊಬ್ಬರಿಗೂ ಮಾತ್ರೆ ಬಿಡಿಸಿದ ಮೇಲೆ ಮತ್ತೆ ಫಿಟ್ಸ್ ಬರಲ್ಲ, ಒಬ್ಬೊಬ್ಬರಿಗೂ ಮಾತ್ರೆ ಬಿಡಿಸಿದ ಮೇಲೆ ಮತ್ತೆ 1-3 ತಿಂಗಳ ಆದ್ಮೇಲೆ ಮತ್ತೆ ಶುರು ಆಗತ್ತೆ. ಸೊ ಕಂಪ್ಲೀಟ್ ಆಗಿ ಹೇಳಕ್ಕಾಗಲ್ಲ, ಇವ್ರಿಗಿನ್ನು ಬರದೇ ಇಲ್ಲ ಅಂತ ಹೇಳಕ್ಕಾಗಲ್ಲ.
1: ಈಗ ನೀವು ಹೇಳಿದ್ರಿ ಮೆದುಳಿನಲ್ಲಿ ಏನಾದ್ರೂ ತೊಂದರೆಗಳಿದ್ದಾಗ ಈ ಫಿಟ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂತ, ಅದನ್ನು ಬಿಟ್ಟು ಬೇರೆ ಏನಾದ್ರು ಕಾರಣಗಳಿದೆಯಾ ಇದು ಬರ್ಲಿಕ್ಕೆ? ಅಂದ್ರೆ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳಿರ್ಬೋದು, ಎಲ್ಲ ಓದಿದ್ದೆ ನಾನು, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ತೊಂದರೆಗಳು.

0: ಫಿಟ್ಸ್ಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ನಿಜನಾ ಅದು?
1: ವಾತಾವರಣ ಚೇಂಜಸ್ಗೆ ಏನು ಬರಲ್ಲ, ಮೇನ್ ಕಾರಣ ಫಿಟ್ಸ್ ಟ್ರಿಗ್ಗರ್ ಆಗಕ್ಕೆ ಏನು ಅಂದ್ರೆ ಬ್ರೈನ್ಗೆ ರೆಸ್ಟ್ ಕೊಡಲ್ಲ. ನಾವು ತುಂಬಾ ನಿದ್ದೆ ಕಡಿಮೆ ಮಾಡ್ತಾ ಇದೀವಿ ಅಂದ್ರೆ ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಆಮೇಲೆ ಟೈಮ್ಗೂ ತಿಂಡಿ ಊಟ, ಒಬ್ಬೊಬ್ಬರಿಗೂ ಒಂದೊಂದು ಫುಡ್ಸ್ ಅಂದ್ರೆ ಕಾರ್ಬೋಹೈಡ್ರೇಟ್ ಹೈ ಕಾರ್ಬೋಹೈಡ್ರೇಟ್ ಫುಡ್ಸ್, ಒಂದೊಂದು ತರ ಫಿಟ್ಸ್ಗೆ ಲೋ ಕಾರ್ಬೋಹೈಡ್ರೇಟ್ ಅಂದ್ರೆ ರೈಸ್ ಐಟಮ್ಸ್ ಜಾಸ್ತಿ ಇರುವ ಫುಡ್ಸ್ ಒಬ್ಬೊಬ್ಬರಿಗೂ ಟ್ರಿಗ್ಗರ್ ಮಾಡುತ್ತೆ. ಒಬ್ಬೊಬ್ಬರಿಗೂ ರೈಸ್ ಕಡಿಮೆ ಮಾಡಿದ್ರೆ ಫಿಟ್ಸ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಕೀಟೋಜೆನಿಕ್ ಡಯಟ್ ಅಂತಾರೆ. ಅದು ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಫಿಟ್ಸ್. ಈ ತರ ಡಯಟ್ರಿ ಟ್ರಿಗರ್ಸ್ ಇರುತ್ತೆ, ನಿದ್ದೆ, ಆಮೇಲೆ ಬ್ರೈಟ್ ಲೈಟ್ಸ್, ಡಿಸ್ಕೋ ಲೈಟ್ಸ್ ಅಂತಾರಲ್ಲ ಆ ತರ ಬ್ರೈಟ್ ಬ್ರೈಟ್ ಲೈಟ್ಸ್ ಬಿಟ್ಟು ಬಿಟ್ಟು ಆನ್ ಆಫ್ ಆಗೋದು, ಈ ತರ ಸ್ಕ್ರೀನ್ಸ್ ಅದು ತುಂಬತ್ತು ನೋಡ್ತಾ ಇದ್ರೆ ಅದು ಒಬ್ಬೊಬ್ಬರಿಗೆ ಫಿಟ್ಸ್ ಟ್ರಿಗರ್ ಆಗತ್ತೆ. ರೇರ್ಲಿ ಏನಂದ್ರೆ ಸನ್ಲೈಟ್, ತುಂಬಾ ಬಿಸಿಲಿಗೆ ಹೋಗುವಾಗ ಒಂದೊಂದ್ ತರ ಟೈಪ್ ಫಿಟ್ಸ್ ಅಲ್ಲಿ ಸನ್ಲೈಟ್ ನೋಡಿದ್ರು ಫಿಟ್ಸ್ ಟ್ರಿಗರ್ ಆಗತ್ತೆ.
0: ಹಂಗಾದ್ರೆ ಆ ತರ ಫಿಟ್ಸ್ ಬಂದಿರೋರು ಹೋಗ್ಬಾರ್ದು ಬ್ರೈಟ್ ಲೈಟ್ಸ್ ಗೆ?
1: ಅಂದ್ರೆ ಬ್ರೈಟ್ ಲೈಟ್ಸ್ ಅವಾಯ್ಡ್ ಮಾಡಬಹುದು. ಡಾರ್ಕ್ ಗ್ಲಾಸಸ್ ಇರುತ್ತಲ್ವಾ, ಗಾಗಲ್ಸ್ ಹಾಕೊಂಡು ಓಡಾಡಬಹುದು, ಇಲ್ಲ ಹ್ಯಾಟ್ ಹಾಕೊಂಡು ಓಡಾಡಬಹುದು, ನೆರಳಲ್ಲಿ ಹೋಗ್ಬೋದು, ಸನ್ಶೇಡ್ ಅಲ್ಲಿ ಹೋಗ್ಬೋದು, ಬ್ರೈಟ್ ಲೈಟ್ಸ್ ಅವಾಯ್ಡ್ ಮಾಡಬಹುದು. ಅಂಡ್ ತುಂಬಾ ಫೋಟೋ ಸೆನ್ಸಿಟಿವ್ ಇರುವವರು ಏನಂದ್ರೆ ಬ್ರೈಟ್ ಆನ್ ಆಫ್ ಲೈಟ್ಸ್ ಆನ್ ಆಫ್ ಆಗೋದು, ಡಿಸ್ಕೋ ಲೈಟ್ಸ್ ತರ ಇರುವ ಎನ್ವೈರನ್ಮೆಂಟ್ಸ್ ಅವಾಯ್ಡ್ ಮಾಡಬಹುದು.
0: ಇದಿಷ್ಟು ಅವರು ತೆಗೆದುಕೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮಗಳು. ಒಂದ್ಸರ್ತಿ ನೀವು ಹೇಳಿದ ಹಾಗೆ ವೈದ್ಯರು ಎಷ್ಟು ದಿನಗಳವರೆಗೆ ಅವ್ರಿಗೆ ಔಷಧಿ ಬೇಕು ಅಂತ ಹೇಳ್ತೀರಾ, ಅದನ್ನ ಅವರು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ಬಿಟ್ರೆ ಮತ್ತೆ ಶುರು ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ, ನಿಜನಾದ?
1: ಹೌದು ಮೇಡಮ್, ಫಿಟ್ಸ್ ಇರುವವರು ಅವಾಗವಾಗ ನ್ಯೂರಾಲಜಿಸ್ಟ್ ಇಲ್ಲ ಫಿಸಿಷಿಯನ್ ಹತ್ರ ಫಾಲೋ ಅಪ್ ಅಲ್ಲಿ ಇರಬೇಕಾಗತ್ತೆ. ಒನ್ಸ್ ಎ ಮಂತ್ ಇಲ್ಲ ಒನ್ಸ್ ಇನ್ ತ್ರೀ ಮಂತ್ಸ್ ಬಂದು ಡಾಕ್ಟರ್ ಹತ್ರ ತೋರಿಸ್ಬೇಕು, ಅವ್ರ ಮೆಡಿಕೇಶನ್ಸ್ ಅದೆಲ್ಲ ಕರೆಕ್ಟ್ ಆಗಿದೆಯಾ, ಅದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಬರ್ತಾ ಇದೆಯಾ ಅದು ನೋಡ್ಕೋಬೇಕಾಗತ್ತೆ. ಅಂಡ್ ಮೆಡಿಕೇಶನ್ ಕೊಡೋದು ಬೇಸ್ಡ್ ಆನ್ ಬಾಡಿ ವೈಟ್, ಅಂದ್ರೆ ವೈಟ್ ಏನಾದ್ರೂ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ನೋಡ್ಕೊಂಡು ಟ್ಯಾಬ್ಲೆಟ್ಸ್ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಒಬ್ಬೊಬ್ರು ಏನಂದ್ರೆ ಎಸ್ಪೆಷಲಿ ಮಕ್ಕಳಲ್ಲಿ ಬೆಳವಣಿಗೆ ಆಗ್ತಾ ಇರುವಾಗ ವೈಟ್ ಜಾಸ್ತಿ ಆಗ್ತಾ ಇರುತ್ತೆ, ಈ ವರ್ಷ ಕೊಡುವ ಮೆಡಿಸಿನ್ ನೆಕ್ಸ್ಟ್ ಇಯರ್ಗೂ ಸೆಟ್ ಆಗಲ್ಲ. ಸೊ ವಯಸ್ಸು ಬೆಳವಣಿಗೆ ಆಗ್ತಾ ಇರುವಾಗ ಅದಕ್ಕೂ ತಕ್ಕ ಮೆಡಿಸಿನ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಡೋಸ್ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಕಂಟಿನ್ಯೂಸ್ ಅಟ್ ಲೀಸ್ಟ್ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಫಾಲೋ ಅಪ್, ಅಂದ್ರೆ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಂಡು ನಾರ್ಮಲ್ ಆಗಿದ್ರು ತೋರಿಸ್ಕೊಂಡು ಹೋಗ್ಬೇಕಾಗತ್ತೆ. ಅಂಡ್ ಸೆಕೆಂಡ್ ಥಿಂಗ್, ಇವರು ನಿದ್ದೆ ಇದೆಲ್ಲ ಖಂಡಿತ ಟೈಮ್ ಟೈಮ್ಗೂ ಮಾತ್ರೆ ತಗೊಳ್ಳೋದು, ನಿದ್ದೆ ಕಡಿಮೆ ಮಾಡಂಗಿಲ್ಲ. ಮೂರನೇದು ಫಿಟ್ಸ್ ಅವರ್ನ ಡ್ರೈವಿಂಗ್ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಡ್ರೈವಿಂಗ್ ಏನಕ್ಕೆ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ ಅಂದ್ರೆ ಡ್ರೈವ್ ಮಾಡ್ತಾ ಇರುವಾಗ ಸಡನ್ ಆಗಿ ಫಿಟ್ಸ್ ಬಂದ್ರೆ ಅವ್ರಿಗೂ ಡೇಂಜರ್, ಪ್ಲಸ್ ಪಬ್ಲಿಕ್ಗೂ ಡೇಂಜರ್ ಇರುತ್ತೆ. ಸೊ ಫಿಟ್ಸ್ ಪೇಷಂಟ್ಸ್ ಆದಷ್ಟು ಡ್ರೈವಿಂಗ್ ಅವಾಯ್ಡ್ ಮಾಡೋದು ಒಳ್ಳೇದು. ಅಂಡ್ ಫೋರ್ತ್, ತುಂಬಾ ನೀರು ಇರುವ ಕಡೆ, ಅಂದ್ರೆ ಸಡನ್ ಆಗಿ ಸ್ವಿಮ್ಮಿಂಗ್ ಮಾಡ್ತಾ ಇರುವಾಗ ಫಿಟ್ಸ್ ಬಂದ್ರೆ ಅವ್ರ ಪ್ರಾಣಕ್ಕೆ ತೊಂದರೆ ಆಗತ್ತೆ. ಆಮೇಲೆ ಬೆಂಕಿ ಹತ್ರ ಕೆಲಸ ಮಾಡೋದು, ಅಂದ್ರೆ ಫೈರ್ ಹತ್ರ ಸ್ಟವ್ ಹತ್ರ ತುಂಬತ್ತು ನಿಂತ್ಕೊಳ್ಳೋದು, ಅದರಿಂದ ಏನಂದ್ರೆ ಸಡನ್ ಆಗಿ ಬೆಂಕಿ ಹತ್ರ ಇರುವಾಗ ಫಿಟ್ಸ್ ಬಂದಿದೆ ಅಂದ್ರೆ ಅದ್ ಮೇಲೆ ಬಿದ್ರೆ ಅವ್ರಿಗೂ ಪ್ರಾಣಕ್ಕೆ ತೊಂದರೆ ಆಗತ್ತೆ ಅಂತ. ಇನ್ನೊಂದು ತುಂಬಾ ಹೈಟ್ಸ್ ಬಿಲ್ಡಿಂಗ್, ತುಂಬಾ ಹೈಟ್ಸ್ ಇರುವ ಬಿಲ್ಡಿಂಗ್ ಹತ್ರ ನಿಂತ್ಕೊಂಡ್ರೆ ಸಡನ್ ಆಗಿ ಫಿಟ್ಸ್ ಬಂದ್ರೆ ಬಿದ್ದೋಗ್ತಾರೆ ಅಂತ. ಸೊ ಇದು ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಇದರಿಂದ ಫಿಟ್ಸ್ ಬರುತ್ತೆ ಅಂತ ಅಲ್ಲ, ಈ ಸಿಚುವೇಶನ್ಸ್ ಅಲ್ಲಿ ಸಡನ್ ಆಗಿ ಫಿಟ್ಸ್ ಬಂದ್ರೆ
0: ನೀವು ಹೇಳ್ತೀರಾ ಅಥವಾ ಹತ್ತಿದ್ರೆ ಬಂದ್ಬಿಡುತ್ತೆ. ಕೆಲವರು ಯಾರದೋ ಒಂದು ಕೇಳ್ತಾ ಇದ್ದೆ ನಾನು, ಚಿಕ್ಕವರು ಇದ್ದವಾಗ ಹೇಳಿರೋದನ್ನ ಅವ್ರು ಇದುವರೆಗೂ ಬೆಟ್ಟನೇ ಹತ್ತಿಲ್ಲ ಅಂತ ಹೇಳ್ತಾ ಇದ್ರು.
1: ಹಂಗೆ ಹತ್ತರಿಂದ ಏನ್ ಆಗಲ್ಲ, ಸಡನ್ ಆಗಿ ಬಿದ್ದ್ಬಿಟ್ರೆ ಅವ್ರ ಲೈಫ್ಗೆ ಡೇಂಜರ್ ಅಂತ ಅಷ್ಟೇ.
0: ಇದರಿಂದ ಮತ್ತೆ ಮೆದುಳಿಗೆ ಏನು ತೊಂದರೆ ಇಲ್ಲ, ಅಂದ್ರೆ ವೈದ್ಯರು ಹೇಳಿದ ಹಾಗೆ ಔಷಧಿ ಉಪಚಾರ ಮಾಡ್ಕೊಳ್ಳೋದ್ರಿಂದ ಮೆದುಳಿಗೆ ಇನ್ನು ಹೆಚ್ಚಿನ ತೊಂದರೆ ಏನು ಆಗಲ್ಲ.
1: ಅದರಿಂದ ಸೈಡ್ ಎಫೆಕ್ಟ್ಸ್ ಎಲ್ಲ ಮೆಡಿಸಿನ್ಸ್ಗೂ ಇರುತ್ತೆ, ಪ್ಯಾರಾಸೆಟಮಾಲ್ ತಗೊಂಡ್ರು ಸೈಡ್ ಎಫೆಕ್ಟ್ ಇರುತ್ತೆ, ಬಟ್ ಸೈಡ್ ಎಫೆಕ್ಟ್ಗಿಂತ ಬೆನಿಫಿಟ್ ಜಾಸ್ತಿ ಇರುತ್ತೆ. ಸೊ ಆ ತರ ಮೆಡಿಸಿನ್ಸ್ ಪೇಷಂಟ್ಗೆ ಯಾವ ತರ ಮೆಡಿಸಿನ್ ಸೂಟ್ ಆಗುತ್ತೋ ನೋಡ್ಕೊಂಡು ವೈದ್ಯರು ಕೊಡ್ತಾರೆ. ಸೊ ಅದು ಸೈಡ್ ಎಫೆಕ್ಟ್ಸ್ ಅವಾಗ ಅವಾಗ ಚೆಕ್ ಮಾಡಿಸ್ಕೊತಾ ಇರಬೇಕು. ಒಂದೊಂದು ಫಿಟ್ಸ್ ಟ್ಯಾಬ್ಲೆಟ್ ಚೂರು ಲಿವರ್ ಡ್ಯಾಮೇಜ್ ಬರಬಹುದು, ಒಂದೊಂದಕ್ಕೂ ಕಿಡ್ನಿ ಡ್ಯಾಮೇಜ್ ಬರಬಹುದು, ಬಟ್ ಅಪರೂಪ. ಆದ್ರೂ ವೈದ್ಯರ ಹತ್ರ 6 ತಿಂಗಳಿಗೆ ಒಂದ್ಸಲ ತೋರಿಸೋದ್ರಿಂದ ಬ್ಲಡ್ ಟೆಸ್ಟ್ ಮಾಡಿ ಚೆಕಪ್ ಮಾಡಿಸ್ಕೊಂಡು ಏನಾದ್ರೂ ಚೇಂಜಸ್ ಇದ್ರೆ ಮಾತ್ರ ಚೇಂಜ್ ಮಾಡ್ಕೋಬೇಕಾಗತ್ತೆ. ಫಿಟ್ಸ್ ಟ್ಯಾಬ್ಲೆಟ್ ಇಂದ ಮೆದುಳಿಗೆ ಏನು ಡ್ಯಾಮೇಜ್ ಆಗಲ್ಲ.
0: ಈಗ ಸ್ಟ್ರೋಕ್ ಬಗ್ಗೆ ಮಾತಾಡೋಣ.
1: ಸ್ಟ್ರೋಕ್ ಅಂದ್ರೆ ಏನಂದ್ರೆ ಸಡನ್ ಆಗಿ ಬಾಡಿಯಲ್ಲಿ ಏನಾದ್ರೂ ಬಾಡಿ ಪಾರ್ಟ್ ಕೆಲಸ ಮಾಡ್ತಿಲ್ಲ, ಸಡನ್ ಆಗಿ ಬರ್ತಾ ಇರೋ ಚೇಂಜ್ ನ ನಾವು ಸ್ಟ್ರೋಕ್ ಅಂತ ಲಕ್ವೆ ಅಂತ ಹೇಳ್ತೀವಿ.
0: ಲಕ್ವ.
1: ಸೊ ಸಡನ್ ಆಗಿ ಕೈ ಬಿದ್ದೋಗೋದು, ಸಡನ್ ಆಗಿ ಕಾಲ್ ಬಿದ್ದೋಗೋದು, ಇಲ್ಲ ಬಾಯಿ ಒಂದು ಸೈಡ್ಗೆ ಹೋಗೋದು, ಇಲ್ಲ ಮಾತು ತೊದ್ಲು ಬರೋದು, ಇಲ್ಲ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗೋದು, ಈ ತರ ಆಗ್ತಾ ಇದೆ ಅಂದ್ರೆ ಏನಾದ್ರೂ ತುಂಬಾ ದಿನ ಇಲ್ಲ ಸಡನ್ ಆಗಿ ಈ ಒಂದೇ ನಿಮಿಷ ಚೆನ್ನಾಗಿದ್ರು ನೆಕ್ಸ್ಟ್ ನಿಮಿಷ ಚೆನ್ನಾಗಿಲ್ಲ, ಈ ತರ ಕೈ ಕಾಲ್ ಬಿದ್ದೋಗಿದೆ ಅಂದ್ರೆ ಸ್ಟ್ರೋಕ್ ಅಂತ ಅನ್ಕೋಬೇಕು.
0: ತಕ್ಷಣ ಆಗ್ಬಿಡುತ್ತಾ?
1: ತಕ್ಷಣ ಸಡನ್ ಆಗಿ ಏನಾಗುತ್ತೆ, ಮೆದುಳಲ್ಲಿ ಬ್ಲಡ್ ಕ್ಲಾಟ್ ಆಗ್ಬಿಡತ್ತೆ. ಸೊ ರಕ್ತ ಹೆಬ್ಬು ಕಟ್ಟಿ ಮೆದುಳಲ್ಲಿ ನರಗಳೆಲ್ಲ ಬ್ಲಾಕ್ ಆಗ್ಬಿಡತ್ತೆ. ಬ್ಲಾಕ್ ಆಗೋದರಿಂದ ಏನಾಗುತ್ತೆ, ಆ ಪಾರ್ಟ್ ಡ್ಯಾಮೇಜ್ ಆಗ್ಬಿಡತ್ತೆ. ಸೊ ಮೆದುಳಿಗೆ

0: ಯಾವಾಗ್ಲೂ ರಕ್ತ ಹೋಗ್ತಾನೆ ಇರಬೇಕು. ನಮ್ ಹಾರ್ಟ್ ಇಂದ ಮೆದುಳಿಗೆ ರಕ್ತ ನಾಳಗಳು ಯಾವಾಗ್ಲೂ ಫ್ರೀ ಆಗಿ ರಕ್ತ ಸರಫರ ನಡೀತಾನೆ ಇರಬೇಕು. ಸೊ ಸಡನ್ ಆಗಿ ಬ್ಲಾಕ್ ಆಗ್ಬಿಟ್ರೆ ಏನಾಗತ್ತೆ, ಬ್ರೈನ್ಗೆ ಆಕ್ಸಿಜನ್ ಹೋಗಲ್ಲ. ಬ್ರೈನ್ಗೆ ಆಕ್ಸಿಜನ್ ಹೋಗಲ್ಲ ಅಂದ್ರೆ ವಿತಿನ್ 5 ಮಿನಿಟ್ಸ್ ಅಲ್ಲಿ ಇರುವ ನರಗಳು, ನ್ಯೂರಾನ್ಸ್ ಅಂತೀವಿ, ಅದೆಲ್ಲ ಡ್ಯಾಮೇಜ್ ಆಗೋದು ಶುರು ಆಗ್ಬಿಡತ್ತೆ. ಸ್ಟ್ರೋಕ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ರಕ್ತ ಸ್ರಾವ ಆಗೋದು, ಅಂದ್ರೆ ರಕ್ತ ನಾಳ ಡ್ಯಾಮೇಜ್ ಆಗ್ಬಿಟ್ಟು ರಕ್ತ ಹೋಗೋದು. ಇನ್ನೊಂದು ರಕ್ತ ಹೆಬ್ಬು ಕಟ್ಟೋದು, ಅಂದ್ರೆ ರಕ್ತ ಬ್ಲಾಕ್ ಆಗ್ಬಿಟ್ಟಿದೆ. ನಮ್ಗೆ ನೋಡಕ್ಕೆ ಎರಡು ಒಂದೇ ತರನೇ ಇರುತ್ತೆ, ಕೈ ಬಿದ್ದೋಗೋದು, ಕಾಲ್ ಬಿದ್ದೋಗೋದು, ಬಾಯಿ ಸೈಡ್ಗೆ ಹೋಗೋದು, ಮಾತು ತೊದ್ಲು ಬರೋದು. ಸೊ ಆತರ ಸಡನ್ ಆಗಿ ಏನ್ ಲಕ್ಷಣ ಬಂದ್ರು ತಕ್ಷಣ ಡಾಕ್ಟರ್ ಹತ್ರ ತೋರಿಸ್ಬೇಕು. ವಿತಿನ್ 4.5 hours ಬಂದಿದ್ರೆ ಅಡ್ವಾಂಟೇಜ್ ಏನು ಅಂದ್ರೆ ಡ್ಯಾಮೇಜ್ ನ ನಾವು ರಿವರ್ಸ್ ಮಾಡಬಹುದು. ಅಂದ್ರೆ ನರಗಳು ಏನೇನು ಡ್ಯಾಮೇಜ್ ಆಗ್ತಾ ಇದೆಯೋ ಅದನ್ನ ರಿವರ್ಸ್ ಮಾಡಬಹುದು. ಅದಕ್ಕೊಂದು ಇಂಜೆಕ್ಷನ್ ಇದೆ, ಥ್ರಾಂಬೋಲೈಸಿಸ್ ಅಂತೀವಿ. ಆ ಇಂಜೆಕ್ಷನ್ ಕೊಟ್ರೆ ಏನಾಗುತ್ತೆ, ರಕ್ತ ಹೆಬ್ಬಲ ಕರಗ್ ಬಿಡತ್ತೆ. ಬಟ್ ಇದೇನಂದ್ರೆ ವಿತಿನ್ 4.5 hours, 4.5 ಗಂಟೆ ಒಳಗೆ ಬಂದ್ರೆ ಇದು ಗೋಲ್ಡನ್ ಅವರ್ ಒಳಗೆ ಬಂದ್ರೆ ಇದು ಮಾಡಕ್ಕೆ ಅವಕಾಶ ಇದೆ. ಇದು ರಕ್ತ ಹೆಬ್ಬು ಕಟ್ಟಿರೋರಿಗೆ, ಬ್ಲೀಡಿಂಗ್ ಜಾಸ್ತಿ ಆಗಿರೋರಿಗೆ ಬಿ ಪಿ ಕಂಟ್ರೋಲ್ ಮಾಡಿಕೊಂಡು ಆ ರಕ್ತ.
1: ಏನೇನು ಕಾರಣಗಳು ಮೇಡಮ್ ಈ
0: ಸ್ಟ್ರೋಕ್ಗೆ? ಬಿ ಪಿ ಜಾಸ್ತಿ ಆಗೋದು, ರಕ್ತ ಸ್ರಾವ ಆಗ್ತಿದೆ ಅಂದ್ರೆ ಬಿ ಪಿ ಜಾಸ್ತಿ ಆಗೋದ್ರಿಂದ ಆಗತ್ತೆ. ರಕ್ತ ಹೆಬ್ಬು ಕಟ್ಟಿದೆ ಅಂದ್ರೆ ಅದು ಬಿ ಪಿ, ಶುಗರ್, ಇಲ್ಲ ಹಾರ್ಟ್ ಪ್ರಾಬ್ಲಮ್, ಇಲ್ಲ ಸ್ಮೋಕ್ ಮಾಡೋರು, ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು. ಈ 5 ಕಾರಣದಿಂದ ರಕ್ತ ಹೆಬ್ಬು ಕಟ್ತಾ ಇರತ್ತೆ. ಸೊ ಶುಗರ್ ಬಿ ಪಿ ಇರುವರು ಮಂತ್ಲಿ ಚೆಕಪ್ ಮಾಡಿಸ್ಕೋಬೇಕು. ಶುಗರ್ ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇರಬೇಕು, ಬಿ ಪಿ ಕಂಟ್ರೋಲ್ ಅಲ್ಲಿ ಇರಬೇಕು. ಸ್ಮೋಕ್ ಮಾಡೋರು ಸ್ಮೋಕಿಂಗ್ ನಿಲ್ಲಿಸಬೇಕು. ಹಾರ್ಟ್ ಪ್ರಾಬ್ಲಮ್ ಇರುವರು ಹಾರ್ಟ್ ಯಾವಾಗ್ಲೂ ಚೆಕಪ್, ಮಂತ್ಲಿ ಚೆಕಪ್ಸ್ ಹಾರ್ಟ್ ಡಾಕ್ಟರ್ ಹತ್ರ ಮಾಡಿಸ್ಕೋತಾ ಇರಬೇಕು. ಕೊಲೆಸ್ಟ್ರಾಲ್ ಇರುವರು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಕ್ಕೆ ಡಯಟ್ ಚೇಂಜಸ್ ಫಾಲೋ ಆಗಬೇಕು, ಎಕ್ಸಸೈಸ್ ಮಾಡಬೇಕು, ಅಂಡ್ ಕೊಲೆಸ್ಟ್ರಾಲ್ಗೆ ಟ್ಯಾಬ್ಲೆಟ್ಸ್ ತಗೋಬೇಕು.
1: ಇದು ವೈದ್ಯರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೋಬೇಕು. ಇದಕ್ಕೂ ಸಹ ಯಾವ ಲಕ್ಷಣಗಳು ಇರೋದಿಲ್ಲ ಬರೋದಕ್ಕೂ ಮೊದಲು.
0: ಇದು ಬರಕ್ ಮುಂಚೆ ಒಬ್ಬೊಬ್ಬರಿಗೂ ಗೊತ್ತಾಗ್ತಿರುತ್ತೆ, ಮೈನರ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಇದು ಅಪರೂಪ. ಈ ತರ ಸಡನ್ ಆಗಿ ಕೈ ಬಿದ್ದೋಗುತ್ತೆ, 5 ಮಿನಿಟ್ಸ್ ಆದ್ಮೇಲೆ ಇಂಪ್ರೂವ್ ಆಗ್ಬಿಡತ್ತೆ. ಈ ತರ ಆಗ್ತಾ ಇದೆ ಅಂದ್ರೆ ನೆಕ್ಸ್ಟ್ 1-2 days ಅಲ್ಲಿ ದೊಡ್ಡ ಸ್ಟ್ರೋಕ್ ಬರಕ್ಕೆ ಇದು ರೆಡಿ ಆಗ್ತಾ ಇದೆ ಅಂತ. ಇವಾಗ ಒಬ್ಬೊಬ್ರು ನಾವು ನೋಡ್ತಿರ್ತೀವಿ, 1 hour ಕೈ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ, ಆಮೇಲೆ ಇಂಪ್ರೂವ್ಮೆಂಟ್ ಅದೇ ಬಂದ್ಬಿಟ್ಟಿದೆ. ಅವರು ನಾರ್ಮಲ್ ಆಗ್ಬಿಟ್ಟಿದೆ ಅಂತ ಇಗ್ನೋರ್ ಮಾಡಿದ್ರು, ನೆಕ್ಸ್ಟ್ ವಿತಿನ್ 24 hours ದೊಡ್ಡ ಸ್ಟ್ರೋಕ್ ಆಗ್ಬಿಟ್ಟು ಕೈ ಕಾಲು ಫುಲ್ ಪ್ಯಾರಾಲಿಸಿಸ್ ಆಗ್ಬಿಟ್ಟಿದೆ. ಆ ಸ್ಟೇಜ್ ಅಲ್ಲಿ ಏನ್ ಮಾಡಕ್ಕಾಗಲ್ಲ. ಈ ತರ ಸ್ಟ್ರೋಕ್ ಲಕ್ಷಣಗಳು ಅಂದ್ರೆ ಇವಾಗ ಕೈ ಬಿದ್ದೋಗಿದೆ ಅಂದ್ರೆ ತಕ್ಷಣ ವೈದ್ಯರ ಹತ್ರ ತೋರಿಸ್ಬೇಕು. ಈವನ್ ಇಫ್ ಇಟ್ ಈಸ್ ಇಂಪ್ರೂವಿಂಗ್, ಇಂಪ್ರೂವ್ ಆಗ್ತಾ ಇದ್ರೂ ನಾವು ಟ್ಯಾಬ್ಲೆಟ್ಸ್ ಶುರು ಮಾಡ್ತೇವೆ. ರಕ್ತ ಕರೆಸೋ ಇಂಜೆಕ್ಷನ್ ಕೊಡಲ್ಲ, MRI ಮಾಡಿಸ್ಬಿಟ್ಟು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ದೀವಿ. ಅಂದ್ರೆ ಮತ್ತೆ ಆ ರಕ್ತ ಹೆಬ್ಬಲ್ಲ ಅದೇ ಕರಗ್ ಬಿಡತ್ತೆ, ಮತ್ತೆ ಮತ್ತೆ ಆತರ ರಕ್ತ ಹೆಬ್ಬು ಫಾರ್ಮ್ ಆಗದಂಗೆ ಮಾತ್ರೆ ಕೊಡ್ತೀವಿ. ಸೊ ಸ್ಟ್ರೋಕ್ ಟ್ರೀಟ್ಮೆಂಟ್ ವಿತಿನ್ 4.5 hours ಬಂದ್ರೆ ರಕ್ತ ಹೆಬ್ಬು ಕರಗ್ಸಕ್ಕೆ ಇಂಜೆಕ್ಷನ್ ಕೊಡ್ತೀವಿ. ಚೂರು ಲೇಟ್ ಆಗಿ ಬಂದ್ರೆ ಏನಂದ್ರೆ ಮತ್ತೆ ಮತ್ತೆ ರಕ್ತ ಹೆಬ್ಬ ಆಗದಂಗೆ ಮಾತ್ರೆ ಕೊಡ್ತೀವಿ. ಫಸ್ಟ್ 1 week ಅಲ್ಲಿ ಮೆದುಳಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಸ್ಟ್ರೋಕ್ ಆದ್ಮೇಲೆ. ತಲೆಯಲ್ಲಿ ಊತ ಆಗೋದು, ಯಾಕಂದ್ರೆ ಬ್ರೈನ್ ಡ್ಯಾಮೇಜ್ ಆಗಿರತ್ತೆ. ಬ್ರೈನ್ ಡ್ಯಾಮೇಜ್ ಇವಾಗ ಸ್ಟ್ರೋಕ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೆಕ್ಸ್ಟ್ 24 hours ತನಕ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಆ ಬ್ರೈನ್ ಡ್ಯಾಮೇಜ್ ನ ಕಡಿಮೆ ಮಾಡೋದು ಎಷ್ಟು ಹೆಂಗೆ ಅಂತ ನಾವು ಟ್ರೈ ಮಾಡ್ತೀವಿ. ಒಬ್ಬೊಬ್ಬರಿಗೂ ಸ್ವೆಲ್ಲಿಂಗ್ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಅನ್ಕಾನ್ಶಿಯಸ್ ಆಗ್ಬಿಟ್ಟು ಕೋಮಾಗ್ ಹೋಗ್ಬಿಡ್ತಾರೆ. ಆ ಸ್ಟೇಜ್ಗೆ ಹೋಗದಂಗೆ ಇಂಜೆಕ್ಷನ್ಸ್ ಕೊಡ್ಬೋದು. ಕೊಟ್ರು ಕೋಮಾಗ್ ಹೋಗ್ತಾ ಇದಾರೆ ಅಂದ್ರೆ ಸರ್ಜರಿ ಮಾಡಿಸ್ಬಿಟ್ಟು ಮೆದುಳಲ್ಲಿ ಆ ಪ್ರೆಷರ್ ನ ಕಡಿಮೆ ಮಾಡಿ ಪ್ರಾಣ ಉಳಿಸ್ತೀವಿ. ಸೊ ವಿತಿನ್ 4.5 hours ಬಂದ್ರೆ ಕೈ ಕಾಲು ಉಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಆಫ್ಟರ್ 4.5 hours ಏನಂದ್ರೆ ಪ್ರಾಣ ಉಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ.
1: ಇದು ಮೊದಲೇ ಅಂತೂ ಯಾರಿಗೂ ಗೊತ್ತಾಗಲ್ಲ
0: ಮೈನಸ್ ಸ್ಟ್ರೋಕ್ಸ್ ಏನಾದ್ರೂ ಬಂದ್ರೆ ಅವರು ತಕ್ಷಣ ಬಂದು ವೈದ್ಯರಿಗೆ ತೋರಿಸಿದ್ರೆ ಒಳ್ಳೇದು.
1: ಒಳ್ಳೇದು. ಈಗ ಬಂದ ನಂತರ ನೀವು ಔಷಧಿಗಳನ್ನು ಕೊಡ್ತೀರಾ, ಅದರ ಜೊತೆಗೆ ಬೇರೆ ಬೇರೆ ಏನ್ ಟ್ರೀಟ್ಮೆಂಟ್ ಇದೆ ಇದಕ್ಕೆ?
0: ಸ್ಟ್ರೋಕ್ಸ್ಗೆ ಗೋಲ್ಡನ್ ಅವರ್ ಆದ್ಮೇಲೆ ಬಂದ್ರೆ ಫಸ್ಟ್ 1 week ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ, 3-4 days. ಯಾಕಂದ್ರೆ ಶುಗರ್ ಬಿ ಪಿ ಚೇಂಜಸ್ ಆಗ್ತಾ ಇರುತ್ತೆ, ಬಾಡಿ ಎಲ್ಲ ಸ್ಟ್ರೆಸ್ ಆಗ್ಬಿಡತ್ತೆ. ಸೊ ಶುಗರ್ ಬಿ ಪಿ ಚೇಂಜಸ್ ಜೊತೆಗೆ ಬ್ರೈನ್ ಸ್ವೆಲ್ಲಿಂಗ್ ಇದೆಲ್ಲ ಇರುತ್ತೆ. ಇದೆಲ್ಲ ಆದ್ಮೇಲೆ ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ಸ್ಟ್ರೋಕ್ ಟ್ಯಾಬ್ಲೆಟ್ಸ್ 2 ತರ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಬ್ಲಡ್ ರಕ್ತ ಹೆಬ್ಬು ಮತ್ತೆ ಮತ್ತೆ ಹೆಬ್ಬು ಕಟ್ಟದಂಗೆ ಬ್ಲಡ್ ಥಿನ್ನರ್ಸ್ ಕೊಡ್ತೀವಿ. ಅದು ಲೈಫ್ ಲಾಂಗ್ ತಗೋಬೇಕು. ತುಂಬಾ ಜನ ಮಾಡೋ ತಪ್ಪೇನು ಅಂದ್ರೆ ಒಂದ್ಸಲ ಸ್ಟ್ರೋಕ್ ಬಂದಿರುತ್ತೆ, ಅದು 1-10 days ಅಲ್ಲಿ ಇಂಪ್ರೂವ್ ಆಗಿರುತ್ತೆ, ಸರಿ ಆಯ್ತು ಅಂತ ಮಾತ್ರ ಬಿಟ್ಬಿಡ್ತಾರೆ. 2 years ಆದ್ಮೇಲೆ ಮತ್ತೆ ಸ್ಟ್ರೋಕ್ ಆಗತ್ತೆ, ದಿಸ್ ಟೈಮ್ ಇಟ್ ವಿಲ್ ಬಿ ಎ ಬಿಗ್ ಸ್ಟ್ರೋಕ್, ಇನ್ನು ದೊಡ್ಡ ಸ್ಟ್ರೋಕ್ ಆಗ್ಬಿಡತ್ತೆ. ಸೊ ಸ್ಟ್ರೋಕ್ ಒಂದ್ಸಲ ಲೈಫ್ ಅಲ್ಲಿ ಬಂದಿದೆ ಅಂದ್ರೆ ಜೀವನ ಫುಲ್ ಮಾತ್ರೆ ತಗೋಬೇಕು. 2 ತರ ಮಾತ್ರೆ, ಅದು ಎಲ್ಲಾ ಕಡೆ ಸಿಗುತ್ತೆ, ಎಲ್ಲಾ ಹಾಸ್ಪಿಟಲ್ಸ್ ಅಲ್ಲೂ, ಎಲ್ಲಾ ಕ್ಲಿನಿಕ್ಸ್ ಅಲ್ಲೂ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲೂ ಎಲ್ಲಾ ಕಡೆ ಸಿಗತ್ತೆ. ಅದು ತುಂಬಾ ಚೀಪ್ ಟ್ಯಾಬ್ಲೆಟ್, ಅದರಿಂದ ಯಾವ ತರ ಸೈಡ್ ಎಫೆಕ್ಟ್ಸ್ ಇರಲ್ಲ.

0: ಎರಡು ತರ ಮಾತ್ರೆಗಳು ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಅಂಡ್ ಸ್ಟ್ರೋಕ್ಗೆ ಇದು ರಕ್ತ ಹೆಬ್ಬು ಪ್ರಿವೆಂಟ್ ಮಾಡಕ್ಕೆ, ಇದನ್ನ ಪ್ರಿವೆಂಟಿವ್ ಮೆಡಿಸಿನ್ ಅಂತೀವಿ. ಸೊ ಮತ್ತೆ ಸ್ಟ್ರೋಕ್ ಬರದಂಗೆ ಈ ಮಾತ್ರೆ ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಇದು ಜೊತೆಗೆ ಕೈ ಕಾಲು ಬಿದ್ದಿರುತ್ತಲ್ವಾ, ಆಲ್ರೆಡಿ ಡ್ಯಾಮೇಜ್ ಆಗಿರೋದು, ಅದನ್ನ ಫಿಸಿಯೋಥೆರಪಿ ಮಾಡಿಸ್ಬೇಕಾಗತ್ತೆ. ಫಿಸಿಯೋಥೆರಪಿ ಅಂದ್ರೆ ವ್ಯಾಯಾಮ ಮಾಡಿಸೋದು. ಸೊ ಕೈನ ನಾವೇನಂದ್ರೆ ಸ್ಟಿಮ್ಯುಲೇಟ್ ಮಾಡ್ತಾ ಇರ್ತೀವಿ. ಸೊ ಕೈನ ಅಲ್ಲಾಡಿಸ್ತಾ ಕೈಗೆ ಎಕ್ಸಸೈಸ್ ಕೊಟ್ರೆ ಏನಂದ್ರೆ ಬ್ರೈನ್ಗೆ ಚೂರು ನಾವು ಸ್ಟಿಮ್ಯುಲಸ್ ಕೊಟ್ಟದಂಗ ಆಗತ್ತೆ. ಅಂದ್ರೆ ಮೆದುಳಿಗೆ ಇನ್ಚೂರು ನಾವು ರಿಕವರ್ ಆಗ್ಬೇಕು ಆಗ್ಬೇಕು ಆಗ್ಬೇಕು ಅನ್ಸುತ್ತೆ. ಆವಾಗ ಕೈ ಹಗುರವಾಗತ್ತೆ, ಪ್ಲಸ್ ಅದ್ರ ಜೊತೆಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಸೊ ಫಿಸಿಯೋಥೆರಪಿ ಕೈಗೆ ಕಾಲಿಗೆ ಫಿಸಿಯೋಥೆರಪಿ, ಮಾತು ತೊದಲಿರುವವರಿಗೆ ಸ್ಪೀಚ್ ಥೆರಪಿ. ಅಂದ್ರೆ ನಾವು ಚಿಕ್ಕ ಮಕ್ಕಳಿಗೆ ಹೆಂಗ ಮಾತು ಹೇಳ್ಕೊಡ್ತೀವೋ ಸ್ಪೀಚ್ ಥೆರಪಿಸ್ಟ್ ಅಂತ ಇರ್ತಾರೆ. ಅವರು ಇದೇ ತರ ಮಾತಾಡಿಸ್ತಾ ಮಾತಾ ಹೆಂಗೆ ಮಾತಾಡಿಸ್ಬೇಕೋ ಹೇಳ್ಕೊಡ್ತಾರೆ. ಮಾತಾಡಿಸ್ತಾ ಮಾತಾಡಿಸ್ತಾ ಇದ್ರೆ ಮಾತನ್ನು ಇಂಪ್ರೂವ್ ಆಗತ್ತೆ. ಒಬ್ಬೊಬ್ಬರಿಗೂ ನುಂಗದು ತೊಂದರೆ ಇರುತ್ತೆ, ನುಂಗದಕ್ಕೂ ಹೆಂಗೆ ಸೇಫ್ ಆಗಿ ನುಂಗ್ಸೋದು ಇದೆಲ್ಲ ಹೇಳ್ಕೊಡ್ತೇವೆ. ಇದೆಲ್ಲ ಫಾಲೋ ಆಗಬೇಕಾಗತ್ತೆ.
1: ಇದು ಹೆರಿಡಿಟಿನಲ್ಲಿ ಬರುತ್ತಾ ಮೇಡಮ್ ಕಾಯಿಲೆ?
0: ಹೆರಿಡಿಟಿಯಿಂದ ಸ್ಟ್ರೋಕ್ ಬರೋದು ತುಂಬಾ ಅಪರೂಪ, ವೆರಿ ರೇರ್. ಯೂಶ್ವಲಿ ನಾನು 5 ಕಾಸಸ್ ಹೇಳಿದಿನಲ್ವಾ, ಬಿಪಿ, ಶುಗರ್, ಕೊಲೆಸ್ಟ್ರಾಲ್, ಹಾರ್ಟ್ ಪ್ರಾಬ್ಲಮ್, ಸ್ಮೋಕಿಂಗ್. ಸೊ ನಾವು ಸ್ಟ್ರೋಕ್ ಯೂಶ್ವಲಿ ನೋಡೋದು 45-50 ಇಯರ್ಸ್ ಅವರಲ್ಲಿ, ಯಾಕಂದ್ರೆ ನಮ್ಗೆ ಶುಗರ್ ಬಿಪಿ ಎಲ್ಲ ಶುರು ಆಗೋದು ಆಗ ಇದೆ. ಅಪರೂಪಕ್ಕೆ ಚಿಕ್ಕ ಮಕ್ಕಳಲ್ಲಿ ಸ್ಟ್ರೋಕ್ ಬರಬಹುದು. ಚಿಕ್ಕ ಮಕ್ಕಳಿಗೆ ಬರ್ತಾ ಇದೆ ಅಂದ್ರೆ ಸಮ್ ಜೆನೆಟಿಕ್ ಕಾಸ್, ಅಂದ್ರೆ ಅವ್ರಿಗೆ ರಕ್ತನಾಳ ಬೇರೆ ಕಾರಣದಿಂದ ಏನಕ್ಕೋ ಬ್ಲಾಕ್ ಆಗ್ತಿದೆ. ಚಿಕ್ಕ ಮಕ್ಕಳಿಗೆ ಕೊಲೆಸ್ಟ್ರಾಲ್ ಇದೆಲ್ಲ ಏನಿರಲ್ಲ. ಸೊ ಅವರಿಗೆ ಹೆರಿಡಿಟರಿ ಕಾಸ್, ಅಂದ್ರೆ ಅವ್ರ ತಂದೆ ತಾಯಿ ಪೂರ್ವಿಕರು ಯಾರಿಗೋ ಇದ್ದಿರುತ್ತೆ ಆ ಜೀನ್, ಆ ಡಿಫೆಕ್ಟಿವ್ ಜೀನ್ ಇಂದ ಅವ್ರಿಗೂ ರಕ್ತನಾಳ ಬ್ಲಾಕ್ ಆಗ್ತಿದೆ. ಚಿಕ್ಕ ಮಕ್ಕಳಿಗೆ ಕರಗಿಸುವ ಇಂಜೆಕ್ಷನ್ ಅದಿನ್ನೂ FDA ಅಪ್ರೂವಲ್ ಬಂದಿಲ್ಲ, ಅಂದ್ರೆ ಅದಿನ್ನು ನಾವು ಯೂಸ್ ಮಾಡ್ತಿಲ್ಲ, ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ. ಚಿಕ್ಕ ಮಕ್ಕಳಿಗೆ ಏನಂದ್ರೆ ಸ್ಟ್ರೋಕ್ ಬಂದಿದೆ ಅಂದ್ರೆ ಯಾವ ಕಾರಣಕ್ಕೆ ಬಂದಿದೆ ಅಂತ ಇನ್ನೂ ಹುಡುಕ್ಬೇಕು. ಅಂದ್ರೆ ರಕ್ತದಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಬ್ಲಡ್ ಟೆಸ್ಟ್ ಇದೆಯಾ, ಬ್ಲಡ್ ಚೇಂಜಸ್ ಇದೆಯಾ ಅಂತ ನೋಡಿ ಅದು ಮಾಡ್ಬೇಕಾಗತ್ತೆ. ಅವ್ರಿಗೂ ಫಿಸಿಯೋಥೆರಪಿ ಟ್ಯಾಬ್ಲೆಟ್ಸ್ ಇದೆಲ್ಲ ನೋಡಿ ಕೊಡ್ಬೇಕಾಗತ್ತೆ.
1: ಇಷ್ಟೆಲ್ಲ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಒಂದ್ ಸರ್ತಿ ಸ್ಟ್ರೋಕ್ ಬಂದಾಗ. ಮೇಡಮ್, ಇದಕ್ಕೇನಾದ್ರೂ ಋತುಗಳು, ಚಳಿಗಾಲ ಜಾಸ್ತಿ ಆದಾಗ ಸ್ಟ್ರೋಕ್ ಆಗೋದು ಹೆಚ್ಚು ಅಂತೆಲ್ಲ ಹೇಳ್ತಾರಲ್ಲ, ನಿಜನ ಅಥವಾ ಮಿತ್ ಅದು, ಅಥವಾ ಸ್ಟ್ರೋಕ್ ಬಗ್ಗೆ ಇರುವಂತಹ ಮಿತ್ಸ್ ಗಳೇನು?
0: ಸ್ಟ್ರೋಕ್ ಕೋಲ್ಡ್ ವೆದರ್ ಅಲ್ಲಿ ನಾವು ನೋಡೋದು ಪ್ರಕಾರ ಸ್ಟ್ರೋಕ್ಸ್ ಜಾಸ್ತಿ ಆಗತ್ತೆ.
1: ಅದು
0: ಟ್ರಿಗರ್, ರಕ್ತ ಹೆಬ್ಬು ಕಟ್ಟೋದು ಜಾಸ್ತಿ ಇರುತ್ತೆ. ಅಂಡ್ ಅದು ನಾವು ವಿ ಕಾಂಟ್ ಅವಾಯ್ಡ್ ದಟ್. ನಾವೇನಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತೂ ಈ 5 ಇರುತ್ತೆ, ಈ ಶುಗರ್ ಬಿಪಿ ಇದೆಲ್ಲ ಕಂಟ್ರೋಲ್ ಇಟ್ಕೊಳ್ಳೋದೇ ಇರುತ್ತೆ. ಬಟ್ ನಾವು ನೋಡಿದ ಪ್ರಕಾರ ವಿಂಟರ್ ಸೀಸನ್ ಅಲ್ಲಿ ಸ್ಟ್ರೋಕ್ಸ್ ಜಾಸ್ತಿ ಬರುತ್ತೆ. ಅಂಡ್ ನಿದ್ದೆಯಲ್ಲಿ ಎದ್ದಿದ ಮೇಲೇನು ಸ್ಟ್ರೋಕ್ಸ್ ಜಾಸ್ತಿ ಇರುತ್ತೆ. ಅದು ಮಾರ್ನಿಂಗ್ ಟೈಮ್, ರಾತ್ರಿ ಮಲ್ಕೊಳ್ಳುವಾಗ ಚೆನ್ನಾಗಿರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಈ ತರ ಕೈ ಕಾಲು ಬಿದ್ದೋಗೋದು, ಅದು ನೋಟಿಸ್ ಮಾಡಿರ್ತಾರೆ. ಸ್ಟ್ರೋಕ್ಸ್ ಅಲ್ಲಿ ಮಿತ್ತೇನು ಅಂದ್ರೆ ಬಂದ್ಮೇಲೆ ಇನ್ನು ಏನು ಮಾಡಕ್ ಆಗಲ್ಲ, ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಿತ್ಸ್. ಗೋಲ್ಡನ್ ಅವರ್ ಬಗ್ಗೆ ಇನ್ನು ಅವೇರ್ನೆಸ್ ಜಾಸ್ತಿ ಆಗ್ಬೇಕು. ಸೊ ಸ್ಟ್ರೋಕ್ ಆದ ತಕ್ಷಣ ಏನ್ ಮಾಡ್ತಾರೆ, ನಾಟ್ಯ ಔಷಧಿ ಅಂತ ಕೈಗೆ. ಫಸ್ಟ್ ಸ್ಟ್ರೋಕ್ ಬಂದಿದೆ ಅಂದ್ರೆ ಇದು ಮೆದುಳು ಪ್ರಾಬ್ಲಮ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಕೈ ಕಾಲು ಬಿದ್ದಿದೆ ಅಂದ್ರೆ ಕೈ ಉಜ್ಜೋದು ಕಾಲು ಉಜ್ಜೋದ್ರಿಂದ ಏನಾಗಲ್ಲ. ಸೊ ಕೈಗೆ ಕಾಲಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಟ್ರೈ ಮಾಡ್ತಾರೆ, ದಟ್ ಈಸ್ ನಾಟ್ ರೈಟ್. ಸೊ ಸ್ಟ್ರೋಕ್ ಬಂದಿದೆ ಅಂದ್ರೆ ಮೆದುಳಲ್ಲೇ ತೊಂದರೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನೊಂದೇನಂದ್ರೆ ಎಷ್ಟು ಮಾಡಿದ್ರು ಒಂದೊಂದು ಬಿಗ್ ಸ್ಟ್ರೋಕ್ಸ್ ಇರುತ್ತೆ, ದೊಡ್ಡ ಸ್ಟ್ರೋಕ್ ಆಗಿ ಡ್ಯಾಮೇಜ್ ಜಾಸ್ತಿ ಇರುತ್ತೆ ಮೆದುಳಲ್ಲಿ, ಅವ್ರಿಗೂ ಕೈ ಕಾಲು ಇಂಪ್ರೂವ್ಮೆಂಟ್ ಬರಲ್ಲ. ಮತ್ತೆ ಏನಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಟ್ರೀಟ್ಮೆಂಟ್ ನಿಲ್ಲಿಸ್ಬಿಡ್ತಾರೆ. ಸ್ಟ್ರೋಕ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಆಲ್ರೆಡಿ ಆಗಿರುವ ಸ್ಟ್ರೋಕ್ಗಲ್ಲ, ಫ್ಯೂಚರ್ ಸ್ಟ್ರೋಕ್ಸ್ ಬರದಂಗೆ ಕೊಡೋದು. ಆಲ್ರೆಡಿ ಡ್ಯಾಮೇಜ್ ಆಗಿರೋದು ಕೈ ಕಾಲನ, ಅದು ಫಿಸಿಯೋಥೆರಪಿ ಮಾಡಿ ಮಾಡಿ ಮಾಡಿ ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು. ಅಂಡ್ ಸ್ಟ್ರೋಕ್ ಟ್ಯಾಬ್ಲೆಟ್ಸ್ ಅಂತೂ ಲೈಫ್ ಲಾಂಗ್ ತಗೋಬೇಕು.
1: ಮತ್ತೆ ಇದಲ್ಲದೇನೆ ಮೆದುಳಿನ ಆರೋಗ್ಯ, ಏನಾದ್ರೂ ಮೆದುಳಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಹೇಳಿದ ಹಾಗೆ ಕಾರಣಗಳು ಬೇರೆ ಬೇರೆ ಇದೆ, ಆದ್ರೆ ಇದೆಲ್ಲವೂ ಸೇರಿ ಮೆದುಳಿಗೆ ತೊಂದರೆ ಆದಾಗ ಈ ತರದ ಕಾಯಿಲೆಗಳು ಬರುತ್ತೆ. ಮೆದುಳಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಎಲ್ರು?
0: ಮೆದುಳಿನ ಆರೋಗ್ಯ ಫಸ್ಟ್ ಥಿಂಗ್ ನಮ್ಮ ಊಟ, ಊಟ ತಿಂಡಿ ಅಲ್ಲಿ ಫಸ್ಟ್ ಟೈಮ್ ಟೈಮ್ಗೂ ಊಟ ಮಾಡೋದು. ಅಂಡ್ ಮೆದುಳಿಗೆ ಏನಂದ್ರೆ ಯಾವಾಗ್ಲೂ ಕಂಟಿನ್ಯೂಸ್ ಗ್ಲೂಕೋಸ್ ಸಪ್ಲೈ ಅನ್ನೋದು ಬೇಕು. ಅಂದ್ರೆ ನಾವು ತಗೊಳ್ಳೋ ಆಹಾರದಿಂದಾನೆ ಅದಕ್ಕೆ ಫುಡ್ ಬರೋದು, ಮೆದುಳಿಗೆ ಎನರ್ಜಿ ಬರೋದು. ಇದಕ್ಕೆ ತುಂಬಾ ಜನರಿಗೂ ಖಾಲಿ ಹೊಟ್ಟೆಯಲ್ಲಿರುವಾಗ ತಲೆನೋವುಗಳು ಶುರು ಆಗುತ್ತೆ. ಸೊ ಟೈಮ್ ಟೈಮ್ಗೂ ಫುಡ್ ತಗೊಳ್ಳೋದು, ಅದು ಫಸ್ಟ್ ಫುಡ್ ಟೈಮಿಂಗ್ಸ್. ಸೆಕೆಂಡ್ ಏನು ಅಂದ್ರೆ ಕ್ವಾಲಿಟಿ ಆಫ್ ಫುಡ್, ನಾವು ತಗೊಳ್ಳೋದು ಆದಷ್ಟು ಫ್ರೆಶ್ ಫುಡ್, ಮೇಡ್ ಅಟ್ ಹೋಮ್ ಮೇಡ್ ಫುಡ್, ಅವಾಯ್ಡ್ ಜಂಕ್ ಫುಡ್. ಫ್ರೆಶ್ ಫುಡ್ ಅಂದ್ರೆ ವೆಜಿಟೇಬಲ್ಸ್, ಫ್ರೂಟ್ಸ್, ಆಮೇಲೆ ಡೈರಿ ಅಂದ್ರೆ ಮಿಲ್ಕ್ ಪ್ರಾಡಕ್ಟ್ಸ್, ಇದು ಇರೋ ತರ ತಗೋಬೇಕು. ಅಂಡ್ ಪ್ರೋಟೀನ್ ರಿಚ್ ಫುಡ್ ತಗೋಬೇಕು, ಡ್ರೈ ಫ್ರೂಟ್ಸ್.

0: ಮೆದಳಿಗೆ ಡ್ರೈ ಫ್ರೂಟ್ಸ್ ಲೈಕ್ ವಾಲ್ನಟ್ಸ್ ಪಿಸ್ತಾ ಇದರಲ್ಲಿ ಒಳ್ಳೆ ಫ್ಯಾಟಿ ಆಸಿಡ್ಸ್ ಇದು ಇರುತ್ತೆ. ಆ್ಯಂಡ್ ಫಿಶ್ ತಗೊಳ್ಳೋವರಿಗೆ ಫಿಶ್ ಇಸ್ ಎ ಗುಡ್ ಸೋರ್ಸ್ ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಅದು ಬ್ರೈನ್ ಹೆಲ್ತ್ಗೆ ಇಂಪಾರ್ಟೆಂಟ್. ಫಿಶ್ ತಗೋತಿಲ್ಲ ಅಂದರೆ ದೇ ಕ್ಯಾನ್ ಕನ್ಸ್ಯೂಮ್ ವಾಲ್ನಟ್ಸ್, ಇದು ತಗೋಬೋದು ವಾಲ್ನಟ್ಸ್ ಆ್ಯಂಡ್ ಪಿಸ್ತಾ ಆ್ಯಂಡ್ ಅದರ್ ಡ್ರೈ ಫ್ರೂಟ್ಸ್. ಸೆಕೆಂಡ್ ಥಿಂಗ್ ಸ್ಲೀಪ್, ನಿದ್ದೆ. ಸೊ ನಿದ್ದೆ ಅನ್ನೋದು ಮೆದುಳು ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್. ನಿದ್ದೆ ಅಲ್ಲಿ ಏನಾಗತ್ತೆ ಅಂದ್ರೆ ನಾವು ನಿದ್ದೆ ಮಾಡ್ತಿರುವಾಗ ಬ್ರೈನ್ ರೆಸ್ಟ್ ತಗೊಳತ್ತೆ. ಸೊ ಬ್ರೈನ್ ಅಲ್ಲಿ ಇರುವ ಮಾಲಿನ ವೇಸ್ಟ್ ಮೆಟೀರಿಯಲ್ಸ್ ಅಲ್ಲ ಅದೆಲ್ಲ ಏನಾಗುತ್ತೆ ನಾವು ನಿದ್ದೆ ಮಾಡ್ತಿರುವಾಗ ಕ್ಲಿಯರ್ ಆಗ್ಬಿಡತ್ತೆ. ಸೊ ಕ್ಲಿಯರ್ ಆಗ್ಬಿಟ್ಟು ಬ್ಲಡ್ ಇಂದ ಯೂರಿನ್ ಅಲ್ಲಿ ಹೋಗ್ಬಿಡತ್ತೆ. ಸೊ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಆ ವೇಸ್ಟ್ ಎಲ್ಲ ಹಂಗಂಗಂಗೆ ಅಕ್ಯುಮುಲೇಟ್ ಆಗತ್ತೆ. ಇದರಿಂದ ಏನು ಗೊತ್ತಾಗಿದೆ ಅಂದ್ರೆ ನಿದ್ದೆ ಕಡಿಮೆ ಮಾಡುವವರಿಗೆ ಡೆಮೆನ್ಷಿಯಾ ಅಂದ್ರೆ ಮರುವಿನ ಕಾಯಿಲೆ ಜಾಸ್ತಿ ಬರಕ್ಕೆ ಚಾನ್ಸ್ ಇದೆ. ಸೊ ನಿದ್ದೆ ಕಡಿಮೆ ಮಾಡಂಗಿಲ್ಲ, ಫುಡ್ ಟೈಮ್ ಟೈಮ್ಗೆ ತಗೋಬೇಕು ಅಂಡ್ ಎಕ್ಸಸೈಸ್ 35-40 minutes ಆಫ್ ಎಕ್ಸಸೈಸ್. ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಬ್ರೈನ್ ಆಕ್ಟಿವ್ ಆಗುತ್ತೆ, ಬ್ರೈನ್ಗೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಎಕ್ಸಸೈಸ್ ಇಂದ ಕೊಲೆಸ್ಟ್ರಾಲ್, ಶುಗರ್, BP ಇದೆಲ್ಲ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಅದರಿಂದನೂ ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಾವು ಕಾನ್ಸ್ಟೆಂಟ್ ಆಗಿ ಏನಂದ್ರೆ ಬ್ರೈನ್ಗೂ ಸ್ಟಿಮ್ಯುಲಸ್ ಕೊಡಬೇಕು ಅಂದ್ರೆ ಸುಡೋಕು, ಪಜಲ್ಸ್ ಈ ತರ ಸುಮ್ನೆ ರೀಲ್ಸ್ ನೋಡೋದು ಬದಲು ಫ್ರೀ ಟೈಮ್ ಸಿಕ್ಕಿದ್ರೆ ಏನಾದ್ರೂ ಬುಕ್ ಓದೋದು, ಎಸ್ಪೆಷಲಿ ಮರುವಿನ ಕಾಯಿಲೆ ಶುರು ಆಗ್ತಿರೋವರೆಗೆ ಇದು ತುಂಬಾ ಹೆಲ್ಪ್ ಆಗತ್ತೆ. ಅಂಡ್ ಒಳ್ಳೆ ಮ್ಯೂಸಿಕ್ ಕೇಳೋದು, ನಮಗೂ ಯಾವ ತರ ಮ್ಯೂಸಿಕ್ ಇಷ್ಟ ಇರುತ್ತೋ ಮ್ಯೂಸಿಕ್ ಆಲ್ಸೋ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಬ್ರೈನ್ ಹೆಲ್ತ್. ಯೋಗ, ಮೆಡಿಟೇಷನ್ ಇದೆಲ್ಲ ನಾರ್ಮಲ್ ಬ್ರೈನ್ ನಾರ್ಮಲ್ ಹೆಲ್ತ್ ಅಲ್ಲಿ ಇರಕ್ಕೆ ಇಟ್ ವಿಲ್ ಹೆಲ್ಪ್ ಎ ಲಾಟ್.
1: ತುಂಬಾ ಧನ್ಯವಾದಗಳು. ಇದುವರೆಗೆ ಅಪಸ್ಮಾರ ಮತ್ತು ಲಕ್ವ, ಎಪಿಲೆಪ್ಸಿ ಮತ್ತೆ ಸ್ಟ್ರೋಕ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಕುರಿತಂಗೆ ಮತ್ತು ಉಳಿದಂತೆ ಮೆದುಳಿನ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು.
0: ಥ್ಯಾಂಕ್ಸ್ ಮೇಡಮ್.
2: ಇದುವರೆಗೆ ಅಪಸ್ಮಾರ ಹಾಗೂ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಹಾಸನದ ಡಾಕ್ಟರ್ ವತ್ಸಲ ಲಕ್ಷ್ಮಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ

0: ಸಮಯ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಯೋಜನೆ ಕುರಿತು ಈಗ ಮಾತನಾಡುವವರು ಮಾರುತಿ ಪ್ರಸನ್ನ ಅವರು.
2: ಇಂದಿನ ಕಾಲದ ಉದ್ಯೋಗ ಪುರುಷ ಲಕ್ಷಣ ಎಂಬ ಮನೋಭಾವನೆಯು ಇಂದು ಉದ್ಯೋಗ ಮಾನವ ಲಕ್ಷಣ ಎಂಬ ನಿರ್ಧಾರಕ್ಕೆ ನಮ್ಮ ಸಾಮಾಜಿಕ ವ್ಯವಸ್ಥೆ ತಲುಪಿದೆ. ಆದರೆ 2010 ನಂತರದ ಕಾಲಘಟ್ಟದಿಂದ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಕೆಲಸ ಹುಡುಕುವವರಾಗುವ ಬದಲು ಕೆಲಸ ನೀಡುವವರಾಗುವುದು ಮುಖ್ಯ. ಅಂದರೆ ಉದ್ಯಮಿಯಾಗುವುದು ಅತ್ಯಂತ ಗೌರವಾನ್ವಿತ ಮತ್ತು ಲಾಭದಾಯಕ ನಿರ್ಧಾರವಾಗಿದೆ. ಇಂದು ಉದ್ಯೋಗಗಳನ್ನು ಪಡೆಯಲು ಹಲವಾರು ಕಂಪನಿಗಳು ಸಂಸ್ಥೆಗಳು ವಿಪುಲವಾಗಿವೆ. ಯುವಜನರು ಹೊಸ ಆಲೋಚನೆಗಳೊಂದಿಗೆ ಕಡಿಮೆ ಬಂಡವಾಳದೊಂದಿಗೆ ಸ್ವಂತ ಉದ್ಯಮ ಮತ್ತು ಸ್ಟಾರ್ಟ್ಅಪ್ ಆರಂಭಿಸಲು ಬಯಸಿದರೆ ಅವರು ಯಶಸ್ವಿಯಾಗಲು ಅನುಸರಿಸಬೇಕಾದ ಕೌಶಲ್ಯಗಳಿವೆ. ಉದ್ಯಮಶೀಲತೆಯು ಕೇವಲ ಹಣ ಸಂಪಾದನೆಯ ಮಾರ್ಗವಲ್ಲ, ಅದು ದೇಶದ ಆರ್ಥಿಕತೆಯನ್ನು, ಜಿಡಿಪಿ, ರಾಷ್ಟ್ರೀಯ ಆದಾಯಗಳನ್ನು ಬೆಳೆಸುವ ಮತ್ತು ಸಮಾಜಕ್ಕೆ ಹೊಸ ದಿಕ್ಕು ನೀಡುವ ಶಕ್ತಿಯಾಗಿದೆ. ಶಿಸ್ತು, ನಿರಂತರ ಪರಿಶ್ರಮ ಮತ್ತು ಗ್ರಾಹಕರ ಮೇಲಿನ ಗೌರವ ನಿಮ್ಮನ್ನು ಯಶಸ್ವಿ ಉದ್ಯಮಿಯನ್ನಾಗಿ ಮಾಡುತ್ತದೆ. ಸರಿಯಾದ ಆಲೋಚನೆ, ಮಾರುಕಟ್ಟೆಯ ಸರಿಯಾದ ತಿಳುವಳಿಕೆ, ಸಣ್ಣ ಮಟ್ಟದಿಂದ ಉದ್ಯಮ ಆರಂಭ, ಸೋಲನ್ನು ಎದುರಿಸುವ ಧೈರ್ಯ ಮೊದಲಾದ ಮನಸ್ಥಿತಿಗಳು ಉದ್ಯಮಿಯಾಗಲು ಪ್ರೇರಣೆ ಒದಗಿಸುತ್ತದೆ. ಈ ಎಲ್ಲ ಕಾರ್ಯಯೋಜನೆಗಳಿಗೆ 2015 ಕೇಂದ್ರ ಸರ್ಕಾರವು 10 ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಸಿದ್ಧಪಡಿಸಿ ವಿಕಸಿತ ಭಾರತದ ನಿರ್ಮಾಣಕ್ಕೆ ಕಂಕಣಬದ್ಧವಾಗಿ ಆರ್ಥಿಕ ಸ್ವಾವಲಂಬನೆಯನ್ನು ದೇಶದ ಜನತೆಗೆ ನೀಡಲು ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಅವುಗಳಲ್ಲಿ ಪ್ರಮುಖವಾದ ಯೋಜನೆ ಸ್ಟ್ಯಾಂಡ್ ಅಪ್ ಇಂಡಿಯಾ. ಈ ಯೋಜನೆಯು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಒಂದು ಪ್ರಮುಖ ಉಪಕ್ರಮವಾಗಿದೆ.

ಹಾಕಿದೆ. ಸಮಾಜದ ಕೆಳಹಂತದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು ಮತ್ತು ಇದುವರೆಗೆ ಸರಿಯಾದ ಆರ್ಥಿಕ ನೆರವು ಸಿಗದ ಜನರಿಗೆ ತಮ್ಮದೇ ಆದ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಧನಸಹಾಯ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ ಪ್ರಕಾರ ದೇಶದ ಎಲ್ಲ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕ್ಗಳ ಪ್ರತಿಯೊಂದು ಬ್ಯಾಂಕ್ ಶಾಖೆಯು ಕನಿಷ್ಠ ಇಬ್ಬರಿಗೆ ಸಾಲ ಸೌಲಭ್ಯವನ್ನು ನೀಡಬೇಕು. ಒಬ್ಬರು ಮಹಿಳಾ ಉದ್ಯಮಿ ಮತ್ತು ಇನ್ನೊಬ್ಬರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಉದ್ಯಮಿಯೇ ಆಗಿರಬೇಕು ಎಂಬ ಷರತ್ತು ಮಾಡಿ ಮಹಿಳಾ ಮತ್ತು ಶೋಷಿತರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದೇ ಆಗಿದೆ. ಭಾರತದಲ್ಲಿ ಸಮಗ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಭಾರತ ಸರ್ಕಾರವು 5 ಏಪ್ರಿಲ್ 2016 ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯನ್ನು ಆರಂಭಿಸಿತು. ಈ ಯೋಜನೆಯನ್ನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಾದ ಪರಿಶಿಷ್ಟಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಉದ್ಯಮಿಗಳಿಗೆ ಹೊಸ ಉದ್ಯಮಗಳನ್ನು ಆರಂಭಿಸಲು ಆರ್ಥಿಕ ನೆರವು ಹಾಗೂ ಬ್ಯಾಂಕ್ ಸಾಲವನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಪ್ರತಿಯೊಂದು ಬ್ಯಾಂಕ್ ಶಾಖೆಯು ಎಸ್ಸಿ ಮತ್ತು ಎಸ್ಟಿ ಉದ್ಯಮಿ ಹಾಗೂ ಮಹಿಳಾ ಉದ್ಯಮಿಗೆ ಸಾಲ ನೀಡಲು ಪ್ರೋತ್ಸಾಹಿಸಲಾಗುತ್ತದೆ. ಹೊಸ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ಸ್ವಯಂ ಉದ್ಯೋಗವನ್ನು ಹೆಚ್ಚಿಸುವುದು, ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಮತ್ತು ದೇಶದ ಆರ್ಥಿಕತೆಗೆ ಕೊಡುಗೆ ನೀಡುವುದು ಈ ಯೋಜನೆಯ ಪ್ರಮುಖ ಆಶಯವಾಗಿದೆ. ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಎಲ್ಲ ವರ್ಗದ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದೇ ಈ ಯೋಜನೆಯ ಪ್ರಮುಖ ಸದುದ್ದೇಶ. ಇದರ ಬಹುಮುಖ್ಯವಾಗಿರುವಂತಹ ಉದ್ದೇಶಗಳು ಹೊಸ ಉದ್ಯಮಗಳನ್ನು ಸ್ಥಾಪಿಸಲು ಹಣಕಾಸಿನ ನೆರವು ಒದಗಿಸುವುದು, ಸ್ವಯಂ ಉದ್ಯೋಗ ಮತ್ತು ಉದ್ಯೋಗ ಸೃಷ್ಟಿ ಹೆಚ್ಚಿಸುವುದು, ಬ್ಯಾಂಕ್ ಸಾಲವನ್ನು ಸುಲಭವಾಗಿ ಪಡೆಯಲು ಅವಕಾಶ ಕಲ್ಪಿಸುವುದು, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯಮ ಅಭಿವೃದ್ಧಿಯನ್ನು ಉತ್ತೇಜಿಸುವುದು, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಬಲಪಡಿಸುವುದು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬೆಳವಣಿಗೆಗೆ ಬೆಂಬಲ ನೀಡುವುದು, ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನು ಉತ್ತೇಜಿಸುವುದು, ದೇಶದಲ್ಲಿ ಉದ್ಯಮಶೀಲತೆ ಮತ್ತು ನವೀನತೆಯನ್ನು ಪ್ರೋತ್ಸಾಹಿಸುವುದು, ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಬೆಂಬಲ ನೀಡುವುದೇ ಆಗಿದೆ. ಈ ಯೋಜನೆಯಲ್ಲಿ ಹಣಕಾಸು ನೆರವು ಪಡೆಯಲು ಕೆಲವು ನಿರ್ದಿಷ್ಟ ಅರ್ಹತೆಗಳನ್ನು ಕಡ್ಡಾಯಗೊಳಿಸಲಾಗಿದೆ. ಅವುಗಳೆಂದರೆ ಅರ್ಜಿದಾರರ ವಯಸ್ಸು 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರಬೇಕು. ಅರ್ಜಿದಾರರು ಕಡ್ಡಾಯವಾಗಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರಾಗಿರಬೇಕು ಹಾಗೂ ಮಹಿಳೆಯರಾಗಿರಬೇಕು. ಉದ್ಯಮವು ಮೊದಲ ಬಾರಿಗೆ ಆರಂಭಿಸುವ ಉದ್ಯಮವಾಗಿರಬೇಕು. ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗೆ ಉದ್ದೇಶಪೂರ್ವಕ ಸಾಲ ಬಾಕಿದಾರರಾಗಿರಬಾರದು. ಅಗತ್ಯ ದಾಖಲೆಗಳು ಮತ್ತು ಯೋಜನಾ ವರದಿಯನ್ನು ಸಲ್ಲಿಸಬೇಕು. ಸಾಲದ ಮೊತ್ತ 10 ಲಕ್ಷದಿಂದ 1 ಕೋಟಿವರೆಗೆ ನೀಡಲಾಗುವುದು. ಉತ್ಪಾದನೆ, ಸೇವೆ, ವ್ಯಾಪಾರ ಮತ್ತು ಕೃಷಿ ಸಂಬಂಧಿತ ಉದ್ಯಮಗಳಿಗೆ ಈ ಯೋಜನೆ ಪ್ರಮುಖವಾಗಿ ಅನ್ವಯವಾಗುತ್ತದೆ. ಯೋಜನಾ ವೆಚ್ಚದ ಒಂದು ಭಾಗವನ್ನು ಫಲಾನುಭವಿಯು ಸ್ವಂತ ಬಂಡವಾಳಗೆ ಹೂಡಬೇಕು. ಗರಿಷ್ಠ 7 ವರ್ಷಗಳ ಕಾಲ ಸಾಲದ ಮರುಪಾವತಿಯ ಅವಧಿ ಇದೆ. ಅಗತ್ಯವಿದ್ದಲ್ಲಿ 18 ತಿಂಗಳವರೆಗೆ ಮೊರಾಟೋರಿಯಂ ಸೌಲಭ್ಯವನ್ನು ಸಹ ಬ್ಯಾಂಕು ನೀಡುತ್ತದೆ. ಉದ್ಯಮಿಗಳಿಗೆ ತಾವು ಆರಂಭಿಸುವ ಉದ್ಯಮದ ಬಗೆಗೆ ತರಬೇತಿ, ಕೌಶಲ್ಯಾಭಿವೃದ್ಧಿ, ಮಾರ್ಗದರ್ಶನ ಮತ್ತು ಸಲಹೆಯನ್ನು ನೀಡಲಾಗುತ್ತದೆ. ಬ್ಯಾಂಕುಗಳ ಮೂಲಕ ಪಾರದರ್ಶಕವಾಗಿ ಸಾಲ ವಿತರಣೆ ನೀಡುವುದು ಈ ಯೋಜನೆಯಲ್ಲಿ ಪ್ರಮುಖವಾಗಿ ಇದೆ. ಹೊಸ ಉದ್ಯಮ ಆರಂಭಿಸಲು ಸುಲಭವಾಗಿ ಹಣಕಾಸಿನ ನೆರವು ನೀಡುವುದು, ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗಲು ಸಹಾಯ ಮಾಡುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು, ಸ್ಥಳೀಯ ಉತ್ಪಾದನೆ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪ್ರೇರಣೆ ನೀಡುವುದು, ದೇಶದ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ನೆರವು ನೀಡುವುದೇ ಈ ಯೋಜನೆಯ ಪ್ರಮುಖ ಉದ್ದೇಶ. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯು ಭಾರತದಲ್ಲಿ ಸಮಗ್ರ ಮತ್ತು ಸಮಾನ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವ ಪ್ರಮುಖ ಯೋಜನೆಯಾಗಿದೆ. ವಿಶೇಷವಾಗಿ ಮಹಿಳೆಯರು ಮತ್ತು ಪರಿಶಿಷ್ಟಜಾತಿ ಪರಿಶಿಷ್ಟ ಪಂಗಡದ ಉದ್ಯಮಿಗಳಿಗೆ ಸ್ವಂತ ಉದ್ಯಮ ಆರಂಭಿಸಲು ಈ ಯೋಜನೆ ಉತ್ತಮ ಅವಕಾಶ ಒದಗಿಸುತ್ತದೆ. ಉದ್ಯೋಗ ಸೃಷ್ಟಿ, ಸ್ವಾವಲಂಬನೆ, ಉದ್ಯಮಶೀಲತೆ ಮತ್ತು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಈ ಯೋಜನೆಯ ಮಹತ್ವ ಪಾತ್ರವನ್ನು ವಹಿಸುತ್ತದೆ. ಈ ಯೋಜನೆಯ ಮೂಲಕ ಉದಯೋನ್ಮುಖ ಉದ್ಯಮಿಯಾಗಿ ವೃತ್ತಿಯನ್ನು ರೂಪಿಸಿ ಉದ್ಯೋಗದಾತರಾಗುವುದಕ್ಕೆ ಅವಕಾಶವಿದೆ. ಇನ್ನೇಕೆ ತಡ, ಆತ್ಮವಿಶ್ವಾಸದಿಂದ

0: ನಿಮ್ಮ ಕನಸಿನ ಉದ್ಯಮವನ್ನು ಪ್ರಾರಂಭಿಸಲು ಮನಸ್ಸು ಮಾಡಿ. ಹೆಚ್ಚಿನ ಮಾಹಿತಿಗೆ ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಾಲಯದ ವೆಬ್ಸೈಟ್ ಹಾಗೂ ನಿಮ್ಮ ಹತ್ತಿರದ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕ್ಗಳನ್ನು ಸಂಪರ್ಕಿಸಿ. ಉದ್ಯೋಗ ನಿರೀಕ್ಷಿಸುವ ನಿರುದ್ಯೋಗಿಗಳಿಗೆ ಉದ್ಯೋಗದಾತರಾಗಿಯೇ ಜೀವನ ನಡೆಸುವುದಕ್ಕೆ ಅವಕಾಶವಿದೆ.
1: ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಮಾರುತಿ ಪ್ರಸನ್ನ. ಪ್ರಗತಿ ಪಥ

0: ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಮಾರುತಿ ಪ್ರಸನ್ನ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
2: ಕಾಯಕ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು. ಹರಿಯಾಣದ ಜಿಂದ್ನಲ್ಲಿ ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ದ ವಿಮಾನಗಳು. ಹಾಗೂ ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ದಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿದೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನಿಂದಾಗಿ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವು ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಇಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ರೈಲಿನ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ ಪ್ರವಾಸದ ಭಾಗವಾಗಿ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಹರಿಯಾಣದ ಜಿಂದ್ನಲ್ಲಿ ಹೈಡ್ರೋಜನ್ ರೈಲಿನ ಲೋಕಾರ್ಪಣೆಯೊಂದಿಗೆ ಇತಿಹಾಸ ಸೃಷ್ಟಿಸಲಾಗಿದೆ. ಇನ್ನು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಲ್ಲಿ 2 ವೈದ್ಯಕೀಯ ಕಾಲೇಜುಗಳು ಸೇರಿವೆ ಎಂದರು. ಹರಿಯಾಣ ಪ್ರವಾಸದ ಬಳಿಕ ಪ್ರಧಾನಿ ಚಂಡೀಗಢಕ್ಕೆ

0: ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ದಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಪ್ರಧಾನಿ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡ್ ವಿಭಾಗದ ತಿರೂರ್, ತಲಶೇರಿ, ಪರಪ್ಪನಂಗಡಿ ಮತ್ತು ನೀಲಾಂಬೂರ್ ರೋಡ್ ರೈಲು ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಇದೇ 19ರಂದು ಸಂಸತ್ತಿನ ಉಭಯ ಸದನಗಳ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯನ್ನು ಕರೆದಿದೆ. ಅಧಿವೇಶನದ ಅವಧಿಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳು ಯಾವುದೇ ಅಡ್ಡಿಯಿಲ್ಲದೆ ಸುಗಮವಾಗಿ ನಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಈ ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲಿದೆ. ಸರ್ವಪಕ್ಷ ಸಭೆಯಲ್ಲಿ ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಮುಂದಿನ ತಿಂಗಳ 13ರವರೆಗೆ ಮುಂದುವರಿಯಲಿದೆ. ಈ ಬಾರಿಯ ಸುದೀರ್ಘ ಅಧಿವೇಶನದಲ್ಲಿ ಹಲವು ಪ್ರಮುಖ ಮತ್ತು ನಿರ್ಣಾಯಕ ವಿಧೇಯಕಗಳನ್ನು ಚರ್ಚೆಗೆ ಹಾಗೂ ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಭಾರತೀಯ ನಾವಿಕರನ್ನು ಮುಂದಿನ ಆದೇಶದವರೆಗೆ ನಿಯೋಜಿಸದಂತೆ ಹಡಗು ಮಾಲೀಕರು ಹಾಗೂ ನಿರ್ವಹಣಾ ಸಂಸ್ಥೆಗಳು ಹಾಗೂ ನೇಮಕಾತಿ ಮತ್ತು ನಿಯೋಜನಾ ಸೇವಾ ಪರವಾನಗಿ ಹೊಂದಿರುವ ಸಂಸ್ಥೆಗಳಿಗೆ ಸಾಗರ ಆಡಳಿತ ಮಹಾನಿರ್ದೇಶನಾಲಯ DGMA ನಿರ್ದೇಶನ ನೀಡಿದೆ. ಗಲ್ಫ್ ಪ್ರದೇಶದಲ್ಲಿ ಉಲ್ಬಣಗೊಂಡಿರುವ ಭದ್ರತಾ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಭದ್ರತೆಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವಂತೆ DGMA ಸಲಹೆ ನೀಡಿದೆ. ಭಾರತೀಯ ನಾವಿಕರ ಸುರಕ್ಷತೆ, ಭದ್ರತೆ ಮತ್ತು ಕಲ್ಯಾಣ ಹಾಗೂ ಭಾರತೀಯ ಹಡಗುಗಳ ರಕ್ಷಣೆ DGMAಗೆ ಅತ್ಯಂತ ಆದ್ಯತೆಯ ವಿಷಯವಾಗಿದೆ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಆಸ್ಟ್ರೇಲಿಯಾ ವಾಯುಪಡೆ ಆಯೋಜಿಸಿರುವ ಬಹುರಾಷ್ಟೀಯ ಜಂಟಿ ಸಮರಾಭ್ಯಾಸ ಪಿಚ್ ಬ್ಲಾಕ್ 2026ರಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಾಯುಪಡೆಯ ತುಕಡಿಯು ಆಸ್ಟ್ರೇಲಿಯಾ ತಲುಪಿದೆ. ಈ ತುಕಡಿಯು 4 ರಫೇಲ್ ಯುದ್ದ ವಿಮಾನಗಳು, 2 C-17 ಸಾರಿಗೆ ವಿಮಾನಗಳು ಮತ್ತು 120ಕ್ಕೂ ಹೆಚ್ಚು ವಾಯುಯೋಧರನ್ನು ಒಳಗೊಂಡಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ರಕ್ಷಣಾ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಈ ನಿಯೋಜನೆ ಪ್ರಮುಖವಾಗಿದೆ. ಮುಂದಿನ 3 ವಾರಗಳ ಕಾಲ ನಡೆಯಲಿರುವ ಈ ಜಂಟಿ ತರಬೇತಿಯಲ್ಲಿ ಭಾರತೀಯ ವಾಯುಪಡೆಯು ಇಂಡೋ ಪೆಸಿಫಿಕ್ ಮತ್ತು ಯುರೋಪ್ ವಲಯದ ದೇಶಗಳೊಂದಿಗೆ ಪರಸ್ಪರ ಕಾರ್ಯಾಚರಣಾ ಸಾಮರ್ಥ್ಯ ಹಾಗೂ ವೈಮಾನಿಕ ಯುದ್ದ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳಲಿದೆ. ಈ ಸಮರಾಭ್ಯಾಸವು ಇದೇ 20ರಿಂದ ಆಗಸ್ಟ್ 7ರವರೆಗೆ ಉತ್ತರ ಆಸ್ಟ್ರೇಲಿಯಾದ ವಾಯುನೆಲೆಗಳಲ್ಲಿ ಜರುಗಲಿದೆ. ಗೋವಾ ಸರ್ಕಾರ ಕ್ಯಾಸಿನೋಗಳ ಕಾರ್ಯಾಚರಣೆಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದ್ದು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಕ್ಯಾಸಿನೋ ಆಟದ ಪ್ರವೇಶಗಳಿಗೆ ಪ್ರವೇಶ ನಿಷೇಧಿಸಿದೆ. ಈ ಸಂಬಂಧ ಗೃಹ ಇಲಾಖೆ ಅಧಿಸೂಚನೆ ಹೊರಡಿಸಿ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಅಧಿಸೂಚನೆಯಲ್ಲಿ ಸಮುದ್ರದಲ್ಲಿರುವ ಕ್ಯಾಸಿನೋ ಹಡಗುಗಳ ಪರವಾನಗಿ ಶುಲ್ಕ ಪಾವತಿಗೆ ಸಂಬಂಧಿಸಿದಂತೆ ಕೂಡ ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ನಿಗದಿತ ಅವಧಿಯೊಳಗೆ ವಾರ್ಷಿಕ ಪರವಾನಗಿ ಶುಲ್ಕ ಪಾವತಿಸಲು ವಿಫಲವಾಗುವ ಕಡಲಾಚೆಯ ಕ್ಯಾಸಿನೋ ನಿರ್ವಾಹಕರು 18%ರಷ್ಟು ದಂಡವನ್ನು ಪಾವತಿಸಬೇಕಾಗುತ್ತದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಹಾಲ್ ತಾನಿ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿ, ಕತಾರ್ನ ಮಾಜಿ

ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾಜಿ ಅಮೀರ್ ಅವರ ಶಾಶ್ವತ ಪರಂಪರೆ, ಭಾರತ ಮತ್ತು ಕತಾರ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಇನ್ನಷ್ಟು ಬಲಪಡಿಸುವಲ್ಲಿ ಮಾರ್ಗದರ್ಶಕವಾಗಲಿದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ನ್ಯಾಯ ದಿನವನ್ನು ಇಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ನ್ಯಾಯವನ್ನು ಬೆಂಬಲಿಸುವುದು, ಅಪರಾಧ ಸಂತ್ರಸ್ತರ ಹಕ್ಕುಗಳನ್ನು ಉತ್ತೇಜಿಸುವುದು ಹಾಗೂ ವಿಶ್ವದ ಶಾಂತಿ, ಭದ್ರತೆ ಮತ್ತು ಜನರ ಕಲ್ಯಾಣಕ್ಕೆ ಧಕ್ಕೆ ತರುವ ಅಪರಾಧಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ದೇಶದಲ್ಲಿ ಹಾಕಿ ಕ್ರೀಡೆಯ ಅಭಿವೃದ್ದಿ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹಾಕಿ ಇಂಡಿಯಾ ನಾಳೆಯಿಂದ ದೇಶವ್ಯಾಪಿ ತರಬೇತಿ ಮತ್ತು ಕ್ರೀಡಾ ರೆಫ್ರಿಗಳ ಶಿಕ್ಷಣ ಪಥ ಕಾರ್ಯಾಗಾರಗಳನ್ನು ಆರಂಭಿಸಲಿದೆ. ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ ಕಲಿಕಾ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ರೂಪಿಸಲಾದ ಈ ಕಾರ್ಯಾಗಾರಗಳಲ್ಲಿ ಆಧುನಿಕ ತರಬೇತಿ ವಿಧಾನಗಳು, ತಾಂತ್ರಿಕ ಜ್ಞಾನ ಹಾಗೂ ತೀರ್ಪುಗಾರಿಕೆಯ ನೂತನ ಮಾನದಂಡಗಳ ಕುರಿತು ಭಾಗವಹಿಸುವವರಿಗೆ ತರಬೇತಿ ನೀಡಲಾಗುತ್ತದೆ. ಈ ಉಪಕ್ರಮ ತರಬೇತಿ ಮತ್ತು ತಾಂತ್ರಿಕ ಅಧಿಕಾರಿಗಳ ಜ್ಞಾನ ಹಾಗೂ ಕೌಶಲ್ಯವನ್ನು ವೃದ್ಧಿಸುವುದರ ಜೊತೆಗೆ ದೇಶಾದ್ಯಂತ ವ್ಯವಸ್ಥಿತ ಹಾಕಿ ಶಿಕ್ಷಣವನ್ನು ಉತ್ತೇಜಿಸುವ ಗುರಿ ಹೊಂದಿದೆ. ಕಾರ್ಯಕ್ರಮದಡಿ ಕೋಚ್ಗಳು ಮತ್ತು ತಾಂತ್ರಿಕ ಅಧಿಕಾರಿಗಳಿಗಾಗಿ ಪ್ರತ್ಯೇಕ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರಿಯಾಣದ ಜಿನ್ನಲ್ಲಿ ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ದ ವಿಮಾನಗಳು. ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ದಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಆತ್ಮೀಯ ಕೇಳುಗರಿಗೆಲ್ಲ ಮದಕರಿ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ಡಿ ಕಾವ್ಯ ಮಾಡುವ ನಮಸ್ಕಾರ. ಈಗ ಸಮಯ 1:20:25. ಇನ್ನು ಮುಂದೆ ಉಲ್ಲಾಸ ಕಾರ್ಯಕ್ರಮ ಮೂಡಿಬರಲಿದೆ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಕರುಣಾಳು ಬಾಬೆಳಕ್ಕೆ ಹಾಗೂ ಆರೋಗ್ಯ ಬಿಂದುವನ್ನ ಕೇಳುವಿರಿ. ಮೊದಲಿಗೆ ಕೇಳೋಣ ಭಾವಗೀತೆಯನ್ನ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಕೇಳುಗರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆಯನ್ನ ಕೇಳೋಣ ಅಂತೇಳಿ. ಪ್ರತಿದಿನವನ್ನು ಕೂಡ ಒಂದೊಂದು ದಿನಾಚರಣೆಗೆ ಅಂತೇಳಿ ಮೀಸಲಿಡಲಾಗ್ತಾ ಇದೆ. ಅದರಲ್ಲೂ ಕೂಡ ಇಂದಿನ ಡಿಜಿಟಲ್ ಸಂವಹನದಲ್ಲಿ ಎಮೋಜಿಗಳ ಪಾತ್ರ ಬಹಳ ದೊಡ್ಡದಿದೆ. ನಮ್ಮ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸೋದಕ್ಕೆ ಈ ಎಮೋಜಿಗಳು ನೆರವಾಗುತ್ತೆ. ಹಾಗಾಗಿಯೇ ಇವುಗಳ ಜನಪ್ರಿಯತೆ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರುವಂಥದ್ದು. ಈ ದಿನವನ್ನ ಅಂತಾರಾಷ್ಟ್ರೀಯ ನ್ಯಾಯ ದಿನ ಅಂತ ಆಚರಿಸೋ ಹಾಗೇನೆ ವಿಶ್ವ ಎಮೋಜಿ ದಿನವನ್ನಾಗಿ ಕೂಡ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾದರೆ ಪ್ರಶ್ನೆ ಏನು ಅಂತಂದರೆ, ಈ ಆಚರಣೆಯನ್ನ ಯಾವ ವರ್ಷದಿಂದ ಆರಂಭ ಮಾಡಲಾಗಿದೆ ಅನ್ನೋದೇ ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಪ್ರಶ್ನೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ವಿಶ್ವ ಎಮೋಜಿ ದಿನವನ್ನ ಯಾವ ವರ್ಷದಿಂದ ಆಚರಣೆ ಮಾಡಲಾಗ್ತಾ ಇದೆ? ಓಕೆ, ಈ ಪ್ರಶ್ನೆಗೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಸಂದೇಶ ಕಳಿಸೋದ್ರ ಮೂಲಕ ನಿಮ್ಮ ಉತ್ತರವನ್ನು ತಲುಪಿಸಬಹುದು. ಹಾಗೆ ಸ್ನೇಹಿತರೆ, ಪ್ರಶ್ನೆ ಕೇಳಿದ ನಂತರ ಬಂದಂತಹ ಸಂದೇಶಗಳನ್ನು ಮಾತ್ರ ಪರಿಗಣಿಸಲಾಗುತ್ತೆ. ಓಕೆ, ಈಗ ಸಮಯ 1:27:05. ಈ ನಂತರ ಬಂದ ಸಂದೇಶಗಳಿಗಷ್ಟೇ ಅವಕಾಶ ಇರುತ್ತೆ. ನಿಮ್ಮ ಉತ್ತರವನ್ನು ಕಳುಹಿಸಿ ಒಂದು ಭಾವಗೀತೆಯ ಸಮಯ ಅವಕಾಶ ನಿಮಗಿದೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಓಕೆ ಕೇಳುಗರೆ, ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೀನಿ. ಇಂದಿನ ದಿನಮಾನದಲ್ಲಿ ನಮ್ಗೆ ಯಾರಿಗಾದ್ರೂ ಸಂದೇಶ ಕಳಿಸ್ಬೇಕಾದ್ರೆ ಪದಗಳಿಗಿಂತ ಹೆಚ್ಚಾಗಿ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಎಮೋಜಿಗಳನ್ನ ಬಳಸ್ತೇವೆ ಅಲ್ವಾ? ಕೇವಲ ಒಂದು ಪುಟ್ಟ ಚಿತ್ರ ಇಡೀ ನಮ್ಮ ಮನಸ್ಥಿತಿಯನ್ನೇ ಎದುರಿಗಿರುವವರಿಗೆ ಮನದಟ್ಟು ಮಾಡಿಕೊಡುತ್ತೆ. ಅಂತಹ ಅದ್ಭುತ ಡಿಜಿಟಲ್ ಸಂಕೇತಗಳ ಆಚರಣೆ ಈ ದಿನ ಆಗಿದೆ, ವಿಶ್ವ ಎಮೋಜಿ ದಿನ. ಹಾಗಾದ್ರೆ ಯಾವ ವರ್ಷದಿಂದ ಈ ಆಚರಣೆ ಜಾರಿಗೆ ಬಂದಿದೆ? ಇದು ನಿಮಗೆ ಕೇಳಿದಂತಹ ಪ್ರಶ್ನೆಯಾಗಿತ್ತು. ಒಂದು ಹಾಡಿನ ಕಾಲಾವಧಿಯಲ್ಲಿ ನಮಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿ ಉತ್ತರವನ್ನ ತಿಳಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ನೋಡೋಣ. ಚಿನ್ಮಯಿ, ಮಮತಾ, ತಿಮ್ಮಾರೆಡ್ಡಿ, ಮರಳಸಿದ್ದೇಶ್,

0: ಮಹೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹಾಗೆ ನಾಗವೇಣಿ ಸತೀಶ್ ರೋಹಿತ್ ಓಕೆ ಕನ್ನಿಕಾ ರಸ್ತೆ ಚಿತ್ರದುರ್ಗದಿಂದ, ಅಪ್ಪಾಜಿ ಎ ಮುಸ್ಟೂರು, ಸುಧಾರಾಣಿ ಚಂದನ ಸ್ಪಂದನ ಮುಸ್ಟೂರು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ, ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಇನ್ನು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್, ಚೈತ್ರ ಸೋನು ಪ್ರಜ್ವಲ್, ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ಸರ್ವೇಶ್ ಮುತ್ತಿಗಾರಹಳ್ಳಿಯಿಂದ, ಶಿಲ್ಪ ವಿದ್ಯಾನಗರದಿಂದ, ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆಯಿಂದ, ಎನ್ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಸಿಎಲ್ ಉಮಾಮೆ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರಾ ಬಯಲು ಚಿತ್ರದುರ್ಗದಿಂದ, ಹಾಗೆ ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ ಜಿಎಚ್ಆರ್ ಲೇಔಟ್ ಚಿತ್ರದುರ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಓಕೆ ಇಲ್ಲಿಂದ ಅಂದರೆ ಜಗಳೂರಿನಿಂದ, ಇನ್ನು ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರಿನಿಂದ, ಹಾಗೆ ಮಲ್ಲಿಕಾರ್ಜುನ್ ಮಾರಮ್ಮನಹಳ್ಳಿಯಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ, ನಯನ ಪ್ರಮೋದ್ ಚಿತ್ರದುರ್ಗದಿಂದ ಓಕೆ ಮುಂದಿನ ಸಂದೇಶ ವಾಣಿ ಸತೀಶ್ ಚಿತ್ರದುರ್ಗದಿಂದ, ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಸಂದೇಶ ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಸಂದೇಶ ಕಳಿಸಿರೋದು. ಲತಾ ಸುಹಾಸ್ ಹೊಸಕೋಟೆಯಿಂದ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಹಾಗೆ ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ವಿಜಯಪುರದ ಸಂಗಮೇಶ್ವರ ಬಡಾವಣೆಯಿಂದ ಗುರುರಾಜ್, ಕಾವೇರಿ ಪ್ರವೀಣ್ ಹಾಗೂ ಸಮರ್ಥ್ ಕುಲಕರ್ಣಿ ಸಂದೇಶವನ್ನ ಕಳಿಸಿದ್ದಾರೆ. ಮುಂದಿನ ಸಂದೇಶ ವಿಜಯ್ ಕುಮಾರ್ ಸಮನ ಜೆಸಿಆರ್ ಎಕ್ಸ್ಟೆನ್ಷನ್ ಚಿತ್ರದುರ್ಗದಿಂದ, ರಾಯಭಾಗ ತಾಲೂಕು ಮುಗುಳಗೋಡಿನಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಹಾಗೂ ಅಭಿಷೇಕಯ್ಯ ಹಿರೇಮಠ್ ಅವರು ಸಂದೇಶ ಕಳಿಸಿದ್ದಾರೆ. ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರದಿಂದ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿಯಿಂದ, ಹಾಗೆ ಬೋಕನಕೆರೆ ವಿಜೇಂದ್ರ ಓಕೆ ಇಲ್ಲಿಂದ ಸಂದೇಶ ಅಂದರೆ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮೀರಾನಾಡಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು ಎಂ ಬಸವರಾಜ್, ಸಾವಿತ್ರಮ್ಮ, ಸಿದ್ದೇಶ್, ಯಶೋಧ ಓಕೆ ಸಂದೇಶವನ್ನು ಕಳಿಸಿದ್ದಾರೆ. ತಿಪ್ಪಮ್ಮ ಅಂತನೂ ಕೂಡ ಇದ್ದಾರೆ. ಕಾನಾ ಹೊಸಹಳ್ಳಿ ಕುಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ ಓಕೆ ಸ್ನೇಹಿತರೆ, ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಕೊಟ್ಟಂತಹ ಕಾಲಾವಕಾಶದಲ್ಲಿ ಕಳಿಸಿದಂತಹವರ ಹೆಸರುಗಳನ್ನು ನಾನೀಗ ತಿಳಿಸಿದ್ದೇನೆ. ಹಾಗಾದರೆ ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರ 2014. 2014ರಿಂದ ಪ್ರತಿ ವರ್ಷ ಜುಲೈ 17ನ್ನು ವಿಶ್ವ ಎಮೋಜಿ ದಿನವನ್ನಾಗಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಓಕೆ ಸ್ನೇಹಿತರೆ, ಈ ವಿಶ್ವ ಎಮೋಜಿ ದಿನದ ಬಗ್ಗೆ ಒಂದಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ತೇನೆ. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕರುಣಾಳು ಬಾಬಿಳಕ್ಕಿ.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಇದು ಬೇಂದ್ರೆ ಅವರ ಬಗ್ಗೆ ಕೇಳಿದಂತ ಒಂದು ಸುಂದರ ಪ್ರಸಂಗ. ಇದನ್ನ ಅನಂತಮೂರ್ತಿಯವರು ನನಗೆ ಹೇಳಿದರು. ಒಂದ್ ಬಾರಿ ಜರ್ಮನ್ ಭಾಷಾಶಾಸ್ತ್ರದ ಅಧ್ಯಾಪಕರು ಭಾರತಕ್ಕೆ ಬಂದ್ರಂತೆ. ಅವ್ರು ಬೇರೆ ಬೇರೆ ಕಡೆ ಭಾಷಣ ಕೊಟ್ಟು ವಿಶ್ವವಿದ್ಯಾಲಯಗಳಲ್ಲಿ, ಕೊನೆಗೆ ಬೆಂಗಳೂರಿಗೆ ಬಂದರು. ಬಂದು ಅವರಿಗೆ ಅರವಿಂದರ ಸಾಹಿತ್ಯ ಅರ್ಥ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ಕೋತಾ ಇದ್ರು. ಶ್ರೀ ಅರವಿಂದರ ದರ್ಶನ ಸುಲಭ ಅಲ್ಲ, ಅದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಭಾರತೀಯ ಅಧ್ಯಾತ್ಮದ ಪರಿಭಾಷೆಯನ್ನು, ಯೋಗದ ಪರಿಭಾಷೆಯನ್ನು ಸ್ವಲ್ಪ ಆದರೂ ತಿಳ್ಕೊಂಡಿರಬೇಕು. ಅವರಿಗೆ ಇದರ ಆಳ ಇಲ್ಲ. ಅವ್ರು ಅನಂತಮೂರ್ತಿಯವರು ಕೇಳಿದ್ರಂತೆ, ನಮ್ಮ ಭಾರತದಲ್ಲಿ ಅರವಿಂದರ ದರ್ಶನ ಚೆನ್ನಾಗಿ ತಿಳ್ಕೊಂಡವ್ರು ಯಾರಾದರೂ ಇದ್ದಾರಾ, ತಿಳಿಸಿ ಸ್ವಲ್ಪ. ನಾನು ಅವ್ರ ಬಳಿಗೆ ಹೋಗಿ ಅಧ್ಯಾತ್ಮರ ಆಧ್ಯಾತ್ಮಿಕ ನೆಲೆಗಳನ್ನು ಸ್ವಲ್ಪ ತಿಳ್ಕೋಬೇಕಂತಿದ್ದೀನಿ, ಮತ್ತು ಆ ವ್ಯಕ್ತಿ ಸ್ವಲ್ಪ ಸಾಹಿತ್ಯದಲ್ಲೂ ಅರವಿಂದರನ್ನ ಅರಿತಿದ್ರೆ ಇನ್ನೂ ಒಳ್ಳೆಯದು, ಎರಡನ್ನೂ ತಿಳ್ಕೊಳಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರಂತೆ. ಆಗ ಅನಂತಮೂರ್ತಿಯವರು ಹೇಳಿದ್ರಂತೆ, ಎರಡರಲ್ಲೂ ಗಟ್ಟಿಗಿರಬೇಕು ನಿಮಗೆ, ಅರವಿಂದರು ಮತ್ತು ಸಾಹಿತ್ಯ ಬೇಕು ಅಂದರೆ ಬೇಂದ್ರೆನೇ ಸರಿಯಪ್ಪ ನಿಮಗೆ. ಯಾಕಂದರೆ ಅರವಿಂದರು ಬೇಂದ್ರೆಯವರಿಗೆ ಆಧ್ಯಾತ್ಮಿಕ ಗುರುಗಳು, ಅವರ ಚಿಂತನೆಯನ್ನು ಚೆನ್ನಾಗಿ ಅರ್ಗಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದು ಅಲ್ಲದೆ ಬೇಂದ್ರೆ ಜಗದ ಕವಿ, ಮಾಂತ್ರಿಕ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಅಂತೆಲ್ಲ ಅವರು ವರ್ಣಿಸಿ ಕಳಿಸಿದ್ರಂತೆ. ಈ ಜರ್ಮನಿ ವಿದ್ವಾಂಸರು ಬೇಂದ್ರೆಯವರಿಗೆ ಸಂಪರ್ಕ ಮಾಡಿ ಪರವಾನಗಿ ತಗೊಂಡು ಧಾರವಾಡಕ್ಕೆ ಹೋದರು. ಬೇಂದ್ರೆಯವರನ್ನು

0: ಅದು ಅಂದ್ರೆ ಶಬ್ದ ಬ್ರಹ್ಮನ ಕಾರ್ಯಾಲಯದಲ್ಲಿ ಹೋದ ಹಾಗೆ ಹೊರಗೆ ಬರೋಕೆ ಸಾಧ್ಯ ಇದೆಯಾ ಬೇಗ? 8-10 ದಿವಸ ವಿದ್ವಾಂಸರು ಬೇಂದ್ರೆಯವ್ರ ಜೊತೆಗೆ ಇದ್ಬಿಟ್ರಂತೆ. ದಿನಗಟ್ಟಲೆ ಸಾಯಂಕಾಲ ರಾತ್ರಿವರೆಗೂ ಬರೀ ಅರವಿಂದ್ರ ಬಗ್ಗೆ ಚರ್ಚೆ, ಆ ವಿಷಯ ಈ ವಿಷಯ ಸಂಗ್ರಹ ಮಾಡಿಕೊಂಡ್ರು, ಮನನ ಮಾಡಿಕೊಂಡ್ರು, ನೋಟ್ಸ್ ಮಾಡಿಕೊಂಡ್ರು. ಬೇಂದ್ರೆ ಅವರಿಗೆ ಅರವಿಂದ್ರ ಬಗ್ಗೆ ಇರುವಂತಹ ಗೌರವ ಪೂಜ್ಯತೆಯನ್ನು ಕಂಡು ಆಶ್ಚರ್ಯ ಆಗಿ ಹೋಯ್ತಂತೆ. ಆ ಬೇಂದ್ರೆ ಅವ್ರು ಏನು ಮಾಡ್ತಿದ್ರು ಗೊತ್ತಾ? ತಮ್ಮ ಪೂಜೆ ಮನೆಯಲ್ಲಿ ಅರವಿಂದ್ರದ ಫೋಟೋ ಇದೆ. ದೇವರಿಗೆ ಮಂಗಳಾರತಿ ಮಾಡುವಾಗ ಅದಕ್ಕೂ ಮಾಡ್ತಿದ್ರಂತೆ. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕದು. ಅರವಿಂದ್ರ ಫೋಟೋಕ್ಕೆ ಆರತಿ ಮಾಡ್ತಾರಂದ್ರೆ ದೇವರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ. ಹಾಗೆ ಮಹಾಕವಿ ಆದಂಥ ಬೇಂದ್ರೆ ಅರವಿಂದ್ರನ ದೇವರಂತ ಪೂಜೆ ಮಾಡ್ತಾರಲ್ಲ ಅಂತ ಆಶ್ಚರ್ಯ ಆಯಿತು. ಮುಂದೆ ಹೊರಡೋ ದಿವಸ ಬಂತು. ಬೀಳ್ಕೊಡೋ ಸಮಯ ಬಂದಾಗ ಈ ಜರ್ಮನ್ ಪಂಡಿತರು ಕುತೂಹಲಕ್ಕೋ ತಮಾಷೆಗೋ ಕಾಲು ಎಳೆಯೋದಕ್ಕೋ ಗೊತ್ತಿಲ್ಲ, ಅದು ಕೇಳ್ಕೊಂಡೇ ಬಿಡಬೇಕು ಅಂತ ಪ್ರಶ್ನೆ ಕೇಳಿದ್ರಂತೆ ಬೇಂದ್ರೆಯವ್ರನ್ನ. ಬೇಂದ್ರೆಯವರೇ, ನಿಮ್ಮನ್ನು ನೋಡಿದ್ದೀನಿ ನಾನು, ದಿನಾಲು ಅರವಿಂದ್ರನ್ನ ದೇವರು ಅಂತ ಪೂಜೆ ಮಾಡ್ತೀರಪ್ಪ ನೀವು. ಸರಿ, ನೀವು ಒಬ್ಬ ಕವಿ, ಅರವಿಂದ್ರು ಒಬ್ಬ ಕವಿನೇ ತಾನೆ? ಆಸ್ ಅ ಪೋಯೆಟ್, ಹೂ ಈಸ್ ಗ್ರೇಟರ್, ಅರವಿಂದೋ ಆರ್ ಬೇಂದ್ರೆ ಅಂದ್ರಂತೆ. ತಿಳ್ಕೊಳ್ಳಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಇದು. ಅರವಿಂದವರನ್ನ ದೇವರು ಅಂತ ಪೂಜೆ ಮಾಡ್ತಾರೆ, ಆರತಿ ಮಾಡ್ತಾರೆ ಬೇಂದ್ರೆಯವರು. ಅವ್ರಿಗೆ ಇವ್ರು ಕೇಳಿದ್ದು, ಕವಿಯಾಗಿ ಯಾರು ದೊಡ್ಡವರು, ಬೇಂದ್ರೆ ದೊಡ್ಡವರು ಅರವಿಂದ ದೊಡ್ಡವರು ಅಂತ. ಬೇಂದ್ರೆ ಸ್ವಭಾವ ಗೊತ್ತು ನಿಮಗೆ, ಒಂದು ಕ್ಷಣ ಕೂಡ ತಡಬಡಿಸ್ಲಿಲ್ಲಂತೆ. ತಕ್ಷಣ ಹೇಳಿದ್ರಂತೆ, ನೋಡಿ, ದಾರ್ಶನಿಕನಾಗಿ ಅರವಿಂದೋ ನನ್ನ ಗುರುಗಳು, ನನ್ನ ದೇವರು, ಆದರೆ ಕವಿಯಾಗಿ ಬೇಂದ್ರೆ ಅರವಿಂದೋಕ್ಕಿಂತ ದೊಡ್ಡವನು ಅಂತ ಹೇಳಿದ್ರಂತೆ. ಇದು ಧಾರ್ಷ್ಟ್ಯದ ಮಾತು ಅನ್ನಿಸ್ಬೇಕು. ಜರ್ಮನ್ ವಿದ್ವಾಂಸ ಬೆರಗಾಗಿ ನಿಂತಂತೆ. ಅರವಿಂದರನ್ನ ಆಧ್ಯಾತ್ಮಿಕ ಗುರು ಅಂದು ಭಾವಿಸಿದಂಥ ಬೇಂದ್ರೆಯವರು ಕವಿಯಾಗಿ ತಾನು ಅರವಿಂದೋಕ್ಕಿಂತ ದೊಡ್ಡವನು ಅಂತ. ಇದು ಅಹಂಕಾರದ ಮಾತಲ್ಲ, ಸತ್ಯ ಕೂಡ. ಬೇಂದ್ರೆ ಹೇಳ್ತಾರೆ, ಅರವಿಂದೋ ಸಾಹಿತ್ಯ ಅರ್ಥ ಆಗಿರೋದು ಕೆಲವು 1% ಮಂದಿಗೆ, ದೊಡ್ಡ ದೊಡ್ಡವರಿಗೆ ಮಾತ್ರ. ಅದು ನನ್ನ ಕವನ ಇನ್ನೂ ಯಾಕೆ ಬರಲಿಲ್ಲವ, ಹುಬ್ಬಳ್ಳಿ ಅವ, ಹಳ್ಳಿ ಹುಡುಗರು ಕೂಡ ಹಾಡ್ತಾರೆ, ಎಲ್ರಿಗೂ ಮುಟ್ಟಿದಂಥದ್ದು. ಆದರೆ ಕವಿಯಾಗಿ ನಾನು ದೊಡ್ಡವನು ಅಂತ ಹೇಳ್ಕೊಂಡ್ರಂತೆ. ಇದನ್ನು ದಯವಿಟ್ಟು ಗಮನ ಇಡಬೇಕು ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಯಾರನ್ನಾದರೂ ಮೆಚ್ಚಿಕೊಂಡ್ರೆ ಅವ್ರು ಮಾಡಿದ್ದೆಲ್ಲವನ್ನು ಮೆಚ್ಕೊಂಡ್ಬಿಡ್ತೇವೆ, ಭಾಗಶಃ ಕುರುಡಾಗಿ ಹೋಗ್ಬಿಡ್ತೇವೆ, ವೈಚಾರಿಕ ಚಿಂತನೆ ಮಾಡೋದು ನಿಲ್ಲಿಸ್ಕೊಂಡ್ಬಿಡ್ತೇವೆ, ಭಾವಾವೇಶದಿಂದ ಅವ್ರು ಹೇಳಿದ್ದೆನ್ನೆಲ್ಲ ಸರಿ ಅಂತ ಒಪ್ಕೋತೀವಿ. ದಯವಿಟ್ಟು ಹಾಗೆ ಮಾಡಬಾರ್ದು. ಒಬ್ಬರು ದೊಡ್ಡವರು ಮಾತು ಹೇಳಿದರು ಅಂದರೆ ಅದು ಒಳ್ಳೆಯದು, ಅದರನ್ನು ಪರೀಕ್ಷಾರ್ಹವಾದಂಥ ಮಾತು, ಯಾರು ಹೇಳಿದ್ರು ಪರೀಕ್ಷೆ ಮಾಡಲೇಬೇಕು ಅದನ್ನು. ಬೇಂದ್ರೆಯವರ ಮಾತು ಭಾವನೆಯನ್ನು, ವೈಚಾರಿಕತೆಯನ್ನು ಬೇರ್ಪಡಿಸಿದ್ದು ಸ್ಪಷ್ಟವಾಗಿ ಕಾಣಿಸ್ತದೆ. ಭಾವನೆ ಬೇರೆ, ಅರವಿಂದೋ ನನ್ನ ದೇವರು, ಯಾವಾಗ ಆಧ್ಯಾತ್ಮಿಕವಾಗಿ ನೋಡಿದಾಗ, ಆದರೆ ಕವಿಯಾಗಿ ನೋಡಿದಾಗ ನಾನು ದೊಡ್ಡವನು ಅಂತ ಹೇಳೋದು. ಈಗ ವೈಚಾರಿಕತೆಯನ್ನು ಭಾವನೆಯಿಂದ ಬೇರ್ಪಡಿಸೋದಿದೆಯಲ್ಲ, ಇದು ಜೀವನವನ್ನು ಸರಿಯಾಗಿ ನಡೆಸುವಂಥ ದಾರಿ. ನಾವು ಎಷ್ಟೋ ಸಲ ಭಾವನಾತ್ಮಕ ತೀರ್ಮಾನ ತಗೊಂಡ್ಬಿಡ್ತೇವೆ, ವೈಚಾರಿಕತೆ ಇರೋಲ್ಲ, ತುಂಬ ವಿಚಾರವಂತರಾಗಿರ್ತೇವೆ, ಭಾವನೆಯನ್ನು ಮರೆತು ಹೋಗ್ತೇವೆ. ಎರಡನ್ನೂ ಬೇರ್ಪಡಿಸಿದಾಗ ಮಾತ್ರ ನಮ್ಮ ನಡೆ, ನುಡಿ ತುಂಬ ಚೆನ್ನಾಗಾಗ್ತದೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಓಕೆ ಕೇಳುಗರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆಯನ್ನ ಕೇಳಿದ್ದೆ. ವಿಶ್ವ ಎಮೋಜಿ ದಿನ, ಇದರ ಆಚರಣೆ ಯಾವ ವರ್ಷದಿಂದ ಆರಂಭ ಆಗಿದೆ ಅಂತೇಳಿ. ನಮಗೀಗ ಉತ್ತರ ಗೊತ್ತಾಗಿದೆ, 2014 ಈ ಆಚರಣೆಯನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ ಅಂತ. ಹಾಗಾದರೆ ಈ ಆಚರಣೆ ಆರಂಭ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ. ನಮ್ಮ ಮೊಬೈಲ್ನಲ್ಲಿರುವಂತಹ ಒಂದು ಕ್ಯಾಲೆಂಡರ್ ಎಮೋಜಿಯನ್ನು ನಾವು ಗಮನಿಸಿದ್ರೆ ಅದರ ಮೇಲೆ ಜುಲೈ 17 ಅಂತ ಬರೆದಿರುವುದನ್ನು ನಾವು ಕಾಣ್ತೇವೆ. ಕಾರಣ ಏನು ಅಂದರೆ, 2002 ಆಪಲ್ ಸಂಸ್ಥೆಯ ತನ್ನ ಐಕ್ಯಾಲ್ ಕ್ಯಾಲೆಂಡರ್ ಅಪ್ಲಿಕೇಶನನ್ನು ಪರಿಚಯಿಸಿದ ದಿನ ಜುಲೈ 17 ಆಗಿದೆ. ಹಾಗಾಗಿಯೇ ಕ್ಯಾಲೆಂಡರ್ ಎಮೋಜಿಯಲ್ಲಿ 17 ಎಂಬಂತಹ ಒಂದು ಚಿಹ್ನೆಯನ್ನು ಕಾಣ್ತೇವೆ. ಇದೇ ಕಾರಣಕ್ಕಾಗಿ ಎಮೋಜಿಪೀಡಿಯಾದ ಸಂಸ್ಥಾಪಕರಾದ ಜೆರೆಮಿ ಬರ್ಜ್ ಅವರು 2014 ಜುಲೈ 17 ವಿಶ್ವ ಎಮೋಜಿ ದಿನ ಅಂತೇಳಿ ಘೋಷಣೆ ಮಾಡ್ತಾರಂತೆ. ಅಂದಿನಿಂದ ಈ ದಿನಾಚರಣೆ ಜಾಗತಿಕವಾಗಿ ಟ್ರೆಂಡ್ ಆಗಿ ಬದಲಾಗಿದೆಯಂತೆ. ಹಾಗಾದರೆ ಈ ಎಮೋಜಿ ಅನ್ನೋ ಕಲ್ಪನೆ ಹುಟ್ಟಿದ್ದು ಹೇಗೆ, ಇದರ ವಿನ್ಯಾಸಕಾರರು ಯಾರು ಅಂತ ತಿಳ್ಕೊಳ್ಳೋದಾದರೆ, 1999 ಜಪಾನ್ನ ಮೊಬೈಲ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಶಿಗೆಟಾಕ ಕುರಿಟಾ ಎಂಬುವರು ಮೊದಲ ಬಾರಿಗೆ ನೂರ

ಮೂರು ಎಮೋಜಿಗಳನ್ನ ವಿನ್ಯಾಸಗೊಳಿಸ್ತಾರಂತೆ, ಇವರೇ ಮೊದಲಿಗರು. ಇನ್ನು ಈ ಎಮೋಜಿಯ ಅರ್ಥ ಜಪಾನಿ ಪದವಾಗಿರುವಂತಹ ಎಮೋಜಿ, ಎ ಎಂದರೆ ಚಿತ್ರ, ಮೋಜಿ ಎಂದರೆ ಅಕ್ಷರ ಎಂಬ ಅರ್ಥವನ್ನ ಒಳಗೊಂಡಿದೆ. ಅಂದರೆ ಚಿತ್ರರೂಪದ ಅಕ್ಷರ ಎಂದರ್ಥವನ್ನ ಎಮೋಜಿ ಹೇಳುವಂಥದ್ದು. ಓಕೆ ಸ್ನೇಹಿತರೆ, ಈ ಎಮೋಜಿ ದಿನವನ್ನ ಹೇಗೆ ಆಚರಿಸ್ತಾರೆ ಅದರ ಬಗ್ಗೆ ಕೂಡ ತಿಳಿಸ್ತೇನೆ. ಕಾರ್ಯಕ್ರಮದಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ. ಈಗ ಕೇಳೋಣ

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಕೇಳುಗರೆ ಗಮನಿಸಿ ನಾಳೆ ಬೆಳಗ್ಗೆ 10:00 to 11:00 ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ ಮೂಡಿಬರಲಿದೆ ಕಾರ್ಯಕ್ರಮದಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ 102.6 MHz ಕೇಳುಗರು ವಾಟ್ಸಪ್ ಮೂಲಕ ಸಂದೇಶವನ್ನ ಕೂಡ ಕಳಿಸಬಹುದು ಸಂಖ್ಯೆ 9448640273 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ ನಾಳೆ ಬೆಳಗ್ಗೆ 10:00 ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ವಿಶ್ವ ಎಮೋಜಿ ದಿನವನ್ನು ಹೇಗೆ ಆಚರಿಸ್ತಾರೆ ಅಂತ ತಿಳಿಸ್ತೇನೆ ಅಂತ ಹೇಳಿದ್ದೆ. ಈ ದಿನದಂದು ಪ್ರತಿ ವರ್ಷ ಜಾಗತಿಕವಾಗಿ ಅತಿ ಹೆಚ್ಚು ಬಳಕೆಗೆ ಒಳಗಾದಂತಹ ಎಮೋಜಿಗೆ ಮತದಾನ ನಡೆಸಿ ಪ್ರಶಸ್ತಿಯನ್ನ ಘೋಷಿಸಿ ಸನ್ಮಾನಿಸ್ತಾರಂತೆ. ಹಾಗೆ ಹೊಸ ಹೊಸ ಎಮೋಜಿಗಳ ವಿನ್ಯಾಸವನ್ನ ಕೂಡ ಜಗತ್ತಿಗೆ ಪರಿಚಯಿಸ್ತಾರೆ. ಇನ್ನೂ ಮುಖ್ಯವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಎಮೋಜಿಯನ್ನ ಬಳಸುವ ಮೂಲಕವೇ ಸಂಭಾಷಣೆಯನ್ನ ನಡೆಸ್ತಾರಂತೆ. ಈ ರೀತಿಯಾಗಿ ವಿಶ್ವ ಎಮೋಜಿ ದಿನವನ್ನ ಆಚರಿಸ್ತಾರೆ. ಇನ್ನು ಅತಿ ಹೆಚ್ಚು ಬಳಕೆಯಲ್ಲಿರುವಂತಹ ಎಮೋಜಿ ಅಂತಂದ್ರೆ ಆನಂದ ಬಾಷ್ಪ ಸುರಿಸುವ ಮುಖ, ಅಂದ್ರೆ ಫೇಸ್ ವಿತ್ ಟಿಯರ್ಸ್ ಆಫ್ ಜಾಯ್ ಎಂಬಂತಹ ಎಮೋಜಿ, ಹಾಗೆ ರೆಡ್ ಹಾರ್ಟ್ ಕೆಂಪು ಹೃದಯ ಎಂಬ ಈ ಎಮೋಜಿಗಳು ಹೆಚ್ಚಾಗಿ ಬಳಕೆಗೆ ಒಳಗಾಗ್ತವಂತೆ. ಓಕೆ, ಒಟ್ಟಾರೆ ಯಾವುದೇ ಭಾಷೆಯ ಹಂಗಿಲ್ಲದೆ ಭಾವಗಳನ್ನು ವ್ಯಕ್ತಪಡಿಸುವ ಎಮೋಜಿಗಳನ್ನು ನೆನಪಿಸಿಕೊಳ್ಳೋದಕ್ಕಂತಾನೆ ಈ ದಿನವನ್ನು ಆಚರಿಸ್ತಾ ಇದ್ದಾರೆ. ಈ ದಿನದ ಸಲುವಾಗಿ ಈ ಕಿರು ಮಾಹಿತಿ ನಿಮಗೆ ಸ್ನೇಹಿತರೆ. ಏನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಆರೋಗ್ಯ ಬಿಂದು.
2: ಆಯುರ್ವೇದದಲ್ಲಿ ಆಹಾರ ವಿಧಿ ವಿಶೇಷ ಆಯತನ ಅನ್ನೋ ಒಂದು ವಿಷಯದ ಬಗ್ಗೆ ಪ್ರಸ್ತಾಪವಾಗಿದೆ. ಈ ಆಹಾರ ವಿಧಿ ವಿಶೇಷ ಆಯತನದಲ್ಲಿ 8 ವಿಧಿಗಳ ಬಗ್ಗೆ ನಮ್ಮ ಆಚಾರ್ಯರು ಹೇಳ್ತಾರೆ. ಅದರಲ್ಲಿ 8 ವಿಷಯಗಳಲ್ಲಿ ಮೊದಲನೇದು ಅಂದರೆ ಪ್ರಕೃತಿ. ಈಗ ದೇಹ ಪ್ರಕೃತಿ ಹೇಗೆ ವಿಭಿನ್ನವಾಗಿರುತ್ತೋ ಹಾಗೆಯೇ ಆಹಾರಕ್ಕೂ ಅದರದ್ದೇ ಆದ ಪ್ರಕೃತಿ ಇರುತ್ತೆ. ಉದಾಹರಣೆಗೆ ತಗೊಂಡ್ರೆ ಈ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳಾಗಿರ್ಬೋದು, ಅದು ಗುರುವಾಗಿರುತ್ತೆ. ಅಂದರೆ ನಮ್ಮ ಜೀರ್ಣಶಕ್ತಿಗೆ ಅದು ಭಾರವಾಗಿರುತ್ತೆ, ಸುಲಭವಾಗಿ ಜೀರ್ಣ ಆಗೋದಿಲ್ಲ. ಅದೇ ಮೊಸರು, ಅದು ಕೂಡ ಜೀರ್ಣಕ್ಕೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡಬಹುದು. ಅದೇ ಹೆಸರು ಕಾಳಾಗಿರಬಹುದು ಅಥವಾ ಮಜ್ಜಿಗೆ ಆಗಿರ್ಬೋದು, ಇದೆಲ್ಲ ಜೀರ್ಣಕ್ಕೆ ಸುಲಭವಾಗುವಂಥದ್ದು, ಲಘು ಆಹಾರ ಅಂತ ಕರಿತೀವಿ. ಹಾಗಾಗಿ ಆಯಾ ಆಹಾರ ಪದಾರ್ಥಕ್ಕೆ ಇರುವ ಪ್ರಕೃತಿಯನ್ನು ತಿಳಿದುಕೊಂಡು ನಮ್ಮ ದೇಹಕ್ಕೆ ಅನುಕೂಲವಾಗುವಂತಹ ಆಹಾರವನ್ನು ಸೇವಿಸೋದನ್ನ ಆಹಾರ ಪ್ರಕೃತಿ ಅಂತ ಕರಿತೀವಿ. ಎರಡನೇದಾಗಿ ಕರಣ ಅಥವಾ ಸಂಸ್ಕಾರ ಅಂತ ನಾನು ಏನು ಹೇಳಿದೆ, ಆಹಾರವನ್ನು ಸರಿಯಾಗಿ ಬೇಯಿಸುವುದು ಅಥವಾ ಆಹಾರವನ್ನು ಸರಿಯಾಗಿ ಸ್ವಚ್ಛ ಮಾಡಿ ತಿನ್ನುವುದು. ಈಗ ನಾವು ಬೆಳ್ಳುಳ್ಳಿಯನ್ನು ಸೇವಿಸಬೇಕಾದ್ರೆ ಅದರ ಸಿಪ್ಪೆಯನ್ನೆಲ್ಲ ತೆಗೆದು, ಅಥವಾ ಬಾಳೆಹಣ್ಣು ಸೇವಿಸಬೇಕಾದ್ರೆ ಅದರ ಸಿಪ್ಪೆಯನ್ನು ತೆಗೆದು ಏನು ತಿಂತೀವಿ, ಹಾಗೆ ನಾವು ತರಕಾರಿಗಳನ್ನ ಸೇವನೆ ಮಾಡುವಾಗ ಅದನ್ನು ಬೇಯಿಸಿ ತಿನ್ನುವುದು, ಇದೆಲ್ಲ ಸಂಸ್ಕಾರದಲ್ಲಿ ಬರುತ್ತೆ. ಆದರೆ ಅರ್ಧಂಬರ್ಧ ಬೆಂದಿರುವಂತಹ ರೋಸ್ಟೆಡ್ ಮೀಟ್ ಅಂತ ಏನು ತಿಂತಾರೆ, ಅಥವಾ ಬಾರ್ಬಿಕ್ಯೂ ಅಂತ ತಿನ್ನುವಂಥದ್ದಾಗಲಿ, ಅಥವಾ ಮೈಕ್ರೋವೇವ್ ಅಲ್ಲಿ ತಯಾರಿಸಿದ ಆಹಾರ ಪದೇ ಪದೇ ಮೈಕ್ರೋವೇವ್ ಅಲ್ಲಿ ಬಿಸಿ ಮಾಡಿ ತಿನ್ನುವುದು, ಹಾಗೆ ಟೆಫ್ಲಾನ್ ಕೋಟೆಡ್ ನಾನ್ ಸ್ಟಿಕ್ ಪ್ಯಾನ್ ಪಾತ್ರೆಗಳನ್ನ ಏನು ಉಪಯೋಗಿಸಿ ಅಡುಗೆಗಳು ಮಾಡ್ತೀವಿ, ಇದನ್ನೆಲ್ಲ ನಿಲ್ಲಿಸಬೇಕು. ಯಾಕಂದ್ರೆ ಇದರಿಂದ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆಗಳು ಸಹ ಇರುತ್ತೆ. ಸುಮಾರು ಅಧ್ಯಯನಗಳ ಮೂಲಕ

0: ಕೂಡ ಇದನ್ನ ತಿಳ್ಕೊಬಹುದಾಗಿದೆ. ಮೂರನೇದಾಗಿ ಸಂಯೋಗ, ಅಂದರೆ ನಾವೇನು ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೀವಿ, ಒಂದು ಪ್ಯಾಕೇಜಿಂಗ್ ಅಲ್ಲಿ ಬರುವಂತಹದ್ದು, ಅಲ್ಲಿ ಸಂಯೋಗ ಅಂದರೆ ಪ್ರಮಾಣಗಳ ಏರುಪೇರು, ಯಾವ ಆಹಾರ ಯಾವ ಆಹಾರ ಜೊತೆ ಸೇರಬೇಕು, ಯಾವ ಆಹಾರ ಪದಾರ್ಥ ಯಾವ ಆಹಾರ ಪದಾರ್ಥ ಜೊತೆ ಸೇರುವುದಿಲ್ಲ ಅಂತ ತಿಳ್ಕೊಂಡು ಅದರ ಅನುಸಾರವಾಗಿ ಆಹಾರ ಸೇವನೆ ಮಾಡಬೇಕು. ಆದರೆ ನಾವು ತಿನ್ನುವ ಪ್ರೊಸೆಸ್ಡ್ ಅಥವಾ ಪ್ಯಾಕೇಜ್ಡ್ ಫುಡ್ಗಳಲ್ಲಿ ಏನಿರುತ್ತೆ ಅಂದರೆ ಅವರು ಅನುಕೂಲಕ್ಕೆ ತಕ್ಕಂತೆ ಗುಣ ವಿರುದ್ಧ ಇರುವ ಪದಾರ್ಥಗಳನ್ನ ಸೇರಿಸಿ ಆ ಆಹಾರಗಳನ್ನ ಮಾಡಿರ್ತಾರೆ. ಹಾಗಾಗಿ ಆದಷ್ಟು ಹೊರಗೆ ಸಿಗುವಂತಹ ಈ ಪದಾರ್ಥಗಳನ್ನ ತಿನ್ನೋದನ್ನ ನಿಲ್ಲಿಸಬೇಕು. ಹಾಗೆ ರಾಶಿ ವಿರುದ್ಧ ಅಂತ ಹೇಳಿದ್ರೆ ಪ್ರಮಾಣ, ಯಾವ ಪ್ರಮಾಣದಲ್ಲಿ ನಾವು ಯಾವ ಆಹಾರವನ್ನ ಸೇವಿಸಬೇಕು ಅನ್ನೋದು ತುಂಬಾ ಅಗತ್ಯವಾಗಿರುತ್ತೆ. ಬ್ಯಾಲೆನ್ಸ್ಡ್ ಡಯೆಟ್ ಅನ್ನೋ ವಿಷಯದ ಬಗ್ಗೆ ನಾವು ಏನು ಚರ್ಚಿಸ್ತೀವಿ, ಹಾಗೆ ನಿಮ್ಮ ತಟ್ಟೆಯಲ್ಲಿ ಸರಿಯಾದ ಪ್ರಮಾಣವಾದ ಅನ್ನ, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಅಂತ ಅಂದರೆ ನಾವು ತಿನ್ನುವಂಥ ಬೇಳೆಗಳಾಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಅಂತ ಏನು ಕರಿತೀವಿ, ಇದು ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಹಾಗೆಯೇ ಸಲಾಡ್ಗಳು, ದೇಹಕ್ಕೆ ಬೇಕಿರುವಂತಹ ಖನಿಜಗಳು ಇರಬಹುದು ಅಥವಾ ಫೈಬರ್ಸ್ ಅಂತ ನಾವೇನು ಹೇಳ್ತೀವಿ, ಇದು ಸಹ ಇರಬೇಕು. ಒಟ್ಟಿನಲ್ಲಿ ನಿಮ್ಮ ತಟ್ಟೆಯಲ್ಲಿ ಸರಿ ಪ್ರಮಾಣವಾದ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಗುಡ್ ಫ್ಯಾಟ್ ಅಂತ ಹೇಳ್ಬೋದು, ಅಂದರೆ ತುಪ್ಪ ಇರ್ಬೋದು ಅಥವಾ ಪ್ರೋಟೀನ್ಸ್, ಇವೆಲ್ಲವೂ ಸರಿಯಾದ ಪ್ರಮಾಣದಲ್ಲಿ ತಿನ್ನೋದ್ರಿಂದ ಇದು ರಾಶಿ ಅನುಕೂಲವಾಗಿ ಆಹಾರ ಸೇವನೆ ಮಾಡಿದಾಗುತ್ತೆ. ಮುಂದಿನದು ದೇಶ. ಈಗ ನಾವು ಇರುವಂತಹ ದೇಶ ಅಥವಾ ಅದ್ರ ವಾತಾವರಣಕ್ಕೆ ಅನುಕೂಲವಾದ ಆಹಾರಗಳನ್ನ ಸೇವನೆ ಮಾಡಬೇಕು. ನೀವಿರುವಂತಹ ಪ್ರದೇಶದಲ್ಲಿ ಶುಷ್ಕತೆ ಅಥವಾ ಗಾಳಿ ಹೆಚ್ಚಾಗಿದೆ ಅಂತ ಅಂದರೆ ಅದಕ್ಕೆ ಅನುಕೂಲವಾಗಿರುವಂತಹ ತುಪ್ಪ ಆಗಿರ್ಬೋದು ಅಥವಾ ನೆನೆಸಿಟ್ಟು ತಿನ್ನುವಂತಹ ಅಭ್ಯಾಸಗಳನ್ನ ಮಾಡ್ಕೋಬೇಕಾಗುತ್ತೆ. ಅದೇ ನೀವು ಆನು ಪ್ರದೇಶ ಅಂತ ಕರಿತೀವಿ, ಹೆಚ್ಚಾಗಿ ಮಳೆ ಬರುವಂತಹ ಮಲೆನಾಡಿನ ಪ್ರದೇಶದಲ್ಲಾಗಿರುವಂತಹದ್ದಿದ್ರೆ ಮಿಲ್ಕ್ ಶೇಕ್ಗಳ ಸೇವನೆ ಅಥವಾ ತಂಪು ಪಾನೀಯಗಳ ಸೇವನೆ ಹೆಚ್ಚಾಗಿ ಮಾಡಬಾರ್ದು. ಹಾಗೆ ಮಾಡಿದ್ದಲ್ಲಿ ಮತ್ತೆ ಶ್ವಾಸಕೋಶ ಈ ರೀತಿಯ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳು ಇರ್ತವೆ. ಮುಂದಿನದು ಕಾಲ. ಕಾಲ ಅಂತ ಅಂದ್ರೆ ಋತುಗಳ ಅನುಸಾರವಾಗಿ ಯಾವ್ಯಾವ ಹಣ್ಣು ತರಕಾರಿಗಳನ್ನ ತಿನ್ಬೇಕು ಅದೇ ತರವಾಗಿ ತಿನ್ಬೇಕು. ಹಾಗೆ ನಿಮ್ಮ ಆರೋಗ್ಯ ಏರುಪೇರಾಗಿದ್ದು ಯಾವ್ದಾದ್ರು ರೋಗ ಕೂಡ ನಿಮ್ಮಲ್ಲಿ ಇದ್ರೆ ಸಹ ಆ ರೋಗದ ಅವಸ್ಥೆ, ಅಂದ್ರೆ ಈಗ ಜ್ವರ ಅಂತ ಬಂದಾಗ ಜ್ವರದ ಮೊದಲನೇ ಭಾಗದಲ್ಲಿ ನೀವು ಹಾಲು ಅಥವಾ ಹೆಚ್ಚಿನ ಜೀರ್ಣಕ್ಕೆ ಗುರುವಾಗಿರುವಂತಹ ಆಹಾರವನ್ನ ಸೇವಿಸಬಾರದು. ಜ್ವರ ಬಂದಿರುವಂತ ಸಮಯದಲ್ಲಿ ಉಷ್ಣ ನೀರನ್ನು ಅಥವಾ ಲಘು ಆಹಾರ ಅಂದ್ರೆ ಗಂಜಿ ಈ ತರ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಅನುಕೂಲವಾಗುತ್ತೆ. ಜೀರ್ಣಕ್ರಿಯೆಗೆ ಸುಲಭವಾಗಿರುವಂತಹ ಆಹಾರಗಳನ್ನ ಸೇವನೆ ಮಾಡಬೇಕಾಗುತ್ತೆ. ಕಾಲ ಅಂತ ಅಂದ್ರೆ ಒಂದು ಋತು ಅನುಸಾರವಾಗಿಯೂ ಹೌದು, ಇನ್ನೊಂದು ನಿಮ್ಮ ರೋಗದ ಕಾಲಾವಸ್ಥೆಯನ್ನು ತಿಳಿದುಕೊಂಡು ಅದರ ಅನುಸಾರವಾಗಿ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಹಾಗೆ ಉಪಯೋಗ ಸಂಸ್ಥ ಅಂತ ಹೇಳ್ತೀವಿ. ಇದೇನು ಅಂದರೆ ಆಹಾರ ವಿಧಿವಿಧಾನ ಬಗ್ಗೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ. ಏನಂದರೆ ಉಷ್ಣ ಆಹಾರ ಮಾತ್ರ ಕನುಗುಣವಾಗಿರುವಂತಹ ಆಹಾರ, ನಾವು ಇಷ್ಟ ದೇಶದಲ್ಲಿ ಕೂತು ಒಳ್ಳೆಯ ಪಾತ್ರೆಗಳನ್ನು ಸ್ವಚ್ಛವಾಗಿರುವ ಪಾತ್ರೆಗಳನ್ನ ಬಳಸಿ ಶಾಂತ ಹಾಗೂ ಸಮಾಧಾನ ಮನಸ್ಸಿನಿಂದ ಊಟ ಮಾಡಬೇಕು. ಹಾಗೆ ಊಟ ಮಾಡುವಾಗ ಹೆಚ್ಚಾಗಿ ನಗುವುದು, ಹೆಚ್ಚಾಗಿ ಮಾತಾಡುವುದು ಇದೆಲ್ಲ ಮಾಡಬಾರ್ದು. ಇದೆಲ್ಲ ಮಾಡೋದ್ರಿಂದ ನಾವು ಸೇವಿಸಿದ ಆಹಾರ ಅನ್ನ ನಾಳಕ್ಕೆ ಸರಿಯಾಗಿ ತಲುಪದೇ ಇರಬಹುದು, ಅದರಿಂದ ಅನೇಕ ರೋಗಗಳು ಅಥವಾ ಅನೇಕ ಪರಿಸ್ಥಿತಿಗಳು ಉಂಟಾಗ ಸಂಭವ ಇರುತ್ತೆ. ಹಾಗಾಗಿ ನೀವು ಆಹಾರ ಸೇವಿಸುವಾಗ ಹೆಚ್ಚಾಗಿ ಫೋನ್ ನೋಡಿಕೊಂಡು, ಟಿವಿ ನೋಡಿಕೊಂಡು ಅಥವಾ ಮಾತಾಡಿಕೊಂಡು ಹೀಗೆ ತಿನ್ನೋದ್ರಿಂದ ರೋಗಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಕೊನೆಯದಾಗಿ ಉಪಯುಕ್ತ. ಉಪಯುಕ್ತ ಅಂತ ಹೇಳಿದ್ರೆ ಏನು, ದೇಹದ ಸಾತ್ಮ್ಯದ ಬಗ್ಗೆ ನಾವು ಮಾತಾಡ್ತೇವೆ. ಸಾತ್ಮ್ಯ ಅಂತ ಅಂದ್ರೆ ನಮ್ಮ ದೇಹಕ್ಕೆ ಹೊಂದಿಕೊಂಡಿರುವಂತಹ ಆಹಾರಗಳು, ನಾವು ಹುಟ್ಟಿದಾಗಿಂದ ತಿಂದಿರುವಂತಹ ಆಹಾರಗಳನ್ನೇ ನಾವು ಸೇವಿಸಬೇಕು. ನಾವು ವೆಸ್ಟರ್ನ್ ಕಲ್ಚರ್ ಅನುಗುಣವಾಗಿ ಸೇವಿಸುವಂತಹ ಇಟಾಲಿಯನ್, ಚೈನೀಸ್ ಈ ತರ ಆಹಾರಗಳನ್ನ ಪದೇ ಪದೇ ಸೇವನೆ ಮಾಡಬಾರ್ದು. ಈ ತರ ಪದೇ ಪದೇ ನಮ್ಮದಲ್ಲದೆ ಇರುವ ನಮ್ಮ ದೇಹಕ್ಕೆ ಹೊಂದಿಕೊಂಡಿಲ್ದಿರುವಂತಹ ಆಹಾರವನ್ನು ತಗೊಂಡಾಗ ದೇಹದ ದೋಷಗಳು ಏರುಪೇರಾಗುವಂತಹ ಸಂಭವ ಇರುತ್ತೆ. ಹಾಗಾಗಿ ನಾವು ಆಹಾರ ತಿನ್ನುವಾಗ ಈ ಎಲ್ಲ ಪ್ರಕೃತಿ, ಸಂಸ್ಕಾರ, ರಾಶಿ, ದೇಶ, ಸಮಯೋಗ, ಕಾಲ, ಉಪಯೋಗ ಸಂಸ್ಥ ಹಾಗೆ ಉಪಯುಕ್ತ ಈ ಎಲ್ಲದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಆಹಾರ ಸೇವನೆ ಮಾಡಬೇಕಾಗತ್ತೆ.
1: ಆರೋಗ್ಯ ಬಿಂದು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಈ ಭಾವಗೀತೆಯನ್ನ.

ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲು ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ, ತೊಡಕು ನಿವಾರಣೆಗೆ ಪಂಚ ಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ಧ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣಗಳನ್ನು ಇಂದು ಉದ್ಘಾಟಿಸಲಿದ್ದಾರೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮರ್ಪಿಸುತ್ತಿರುವ 75 ನಿಲ್ದಾಣಗಳ ಪೈಕಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17 ಕೋಟಿ 20 ಲಕ್ಷ, ಬಾದಾಮಿ 15 ಕೋಟಿ 10 ಲಕ್ಷ, ಬಂಟ್ವಾಳ 26 ಕೋಟಿ 18 ಲಕ್ಷ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 14 ಲಕ್ಷ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳೊಂದಿಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಪುನರಾಭಿವೃದ್ಧಿಗೊಂಡ ನಿಲ್ದಾಣಗಳಲ್ಲಿ ವಿಸ್ತರಿಸಲಾದ ಹಾಗೂ ಸುಧಾರಿತ ಕಟ್ಟಡ ವ್ಯವಸ್ಥೆ, ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಅನುಕೂಲಕರವಾಗುವ ವಿನ್ಯಾಸ ಮತ್ತು ಸ್ಥಳೀಯ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುವ ಆಧುನಿಕ ಮುಂಭಾಗ ವಿನ್ಯಾಸವನ್ನು ಅಳವಡಿಸಲಾಗಿದೆ. ಎಲ್ಲರಿಗೂ ಸಮಾನ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ದಿವ್ಯಾಂಗ ಸ್ನೇಹಿ ವ್ಯವಸ್ಥೆಗಳಾದ ರ್ಯಾಂಪ್ಗಳು, ಸುಲಭ ಪ್ರವೇಶದ ಟಿಕೆಟ್ ಕೌಂಟರ್ಗಳು, ಮಾರ್ಗದರ್ಶಕ ದಾರಿಗಳು, ಮೀಸಲು ಪಾರ್ಕಿಂಗ್ ಹಾಗೂ ಅನುಕೂಲಕರ ಶೌಚಾಲಯಗಳನ್ನು ಒದಗಿಸಲಾಗಿದೆ. ಹೊಸ ಪ್ಲಾಟ್ಫಾರ್ಮ್ ಶೆಲ್ಟರ್ಗಳು, ಸುಧಾರಿತ ಸಂಚಾರ ಪ್ರದೇಶಗಳು ಹಾಗೂ 12 ಮೀಟರ್ ಅಗಲದ ಪಾದಾಚಾರಿ ಮೇಲ್ಸೇತುವೆ ನಿರ್ಮಾಣದ ಮೂಲಕ ಪ್ರಯಾಣಿಕರ ಅನುಕೂಲವನ್ನು ಹೆಚ್ಚಿಸಲಾಗಿದೆ. ಜೊತೆಗೆ ಎಲ್ಲಾ ನಿಲ್ದಾಣಗಳಲ್ಲಿ ಲಿಫ್ಟ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ಕೊಪ್ಪಳ ನಿಲ್ದಾಣದಲ್ಲಿ ಲಿಫ್ಟ್ಗಳ ಜೊತೆಗೆ 2 ಎಸ್ಕಲೇಟರ್ಗಳನ್ನು ಅಳವಡಿಸಲಾಗಿದೆ. ಆಧುನಿಕ ಸೌಲಭ್ಯಗಳಾಗಿ ವಿಶಾಲವಾದ ಹವಾನಿಯಂತ್ರಿತ ಕಾಯುವ ಕೊಠಡಿಗಳು, ಸುಧಾರಿತ ಶೌಚಾಲಯ ವ್ಯವಸ್ಥೆ, ಶಿಶುಗಳಿಗೆ ಆಹಾರ ನೀಡುವ ವ್ಯವಸ್ಥೆಯೊಂದಿಗೆ ಮಹಿಳೆಯರಿಗಾಗಿ ಪ್ರತ್ಯೇಕ ಕಾಯುವ ಕೊಠಡಿ ಮತ್ತು ಉತ್ತಮ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಪ್ರಯಾಣಿಕರ ಸಂಪರ್ಕ ಸುಗಮಗೊಳಿಸಲು ಆಟೋಸ್ಟ್ಯಾಂಡ್ ಹಾಗೂ ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳಿಗಾಗಿ ಬೇರೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ. ಇದಲ್ಲದೆ ಎಲ್ಇಡಿ ಕೋಚ್, ಸೂಚನಾ ಫಲಕಗಳು, ರೈಲು ಸೂಚನಾ ಫಲಕಗಳು, ಡಿಜಿಟಲ್ ಗಡಿಯಾರಗಳು, ಸಿಸಿಟಿವಿ ಹಾಗೂ ಸುಧಾರಿತ ಸಾರ್ವಜನಿಕ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಉಚಿತ ವೈಫೈ ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಒದಗಿಸಲಾಗಿದೆ. ನಿಲ್ದಾಣಗಳ ಸೌಂದರ್ಯ ವರ್ಧನೆಗಾಗಿ ಕಲಾಕೃತಿಗಳು ಮತ್ತು ಭಿತ್ತಿಚಿತ್ರಗಳನ್ನು ಬಿಡಿಸಿ ಪ್ರಯಾಣವನ್ನು ಇನ್ನಷ್ಟು ಆಕರ್ಷಕ ಹಾಗೂ ಸುಖಕರವಾಗಿ ಮಾಡಲಾಗಿದೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ಪಡೆಯಲು ಸಾರ್ವಜನಿಕರು ಎದುರಿಸುತ್ತಿರುವ ತೊಡಕುಗಳನ್ನು ನಿವಾರಿಸಲು 5 ಸದಸ್ಯರ ಸಮಿತಿ ರಚಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಇಲಾಖೆಯ ಕಾರ್ಯದರ್ಶಿಗೆ ಸಚಿವರು ಲಿಖಿತ ಸೂಚನೆ ನೀಡಿದ್ದಾರೆ. ತಂತ್ರಾಂಶ ಮತ್ತು ಸರ್ವರ್ ಸಮಸ್ಯೆಯಿಂದ ಸಾವಿರಾರು ಈ ಸ್ವತ್ತು ಅರ್ಜಿಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಪಂಚಾಯತ್ ರಾಜ್ ಕಾರ್ಯದರ್ಶಿ ಡಿ ರಮದೀಪ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು, ಮಂಗಳೂರು, ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಳಗೊಂಡ ಈ ಸಮಿತಿ 10 ದಿನಗಳೊಳಗಾಗಿ ನಿಯಮಗಳಿಗೆ ತರಬಹುದು.

0: ಬಹುದಾದ ಬದಲಾವಣೆಗಳನ್ನು ನಮೂದಿಸಿ ಸ್ಪಷ್ಟ ವರದಿ ನೀಡುವಂತೆ ನಿರ್ದೇಶಿಸಿದ್ದಾರೆ. ದಾಖಲೆ ಇಲ್ಲದ ಗ್ರಾಮಠಾಣಾ ಆಸ್ತಿಗೂ ಈ ಸ್ವತ್ತು ಪಡೆಯಲು ಅನುಕೂಲವಾಗುವಂತೆ ಮನೆ ಸಮೀಕ್ಷೆ ಮಾಡಿ ಸಮಸ್ಯೆ ಪರಿಹರಿಸಲು ಮಾರ್ಗೋಪಾಯ ಸೂಚಿಸುವಂತೆಯೂ ಸಚಿವರು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಹಿರಿಯ ಬಿಜೆಪಿ ನಾಯಕಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಈ ಯೋಜನೆಯ ವಿರುದ್ದ ಬೆಂಗಳೂರಿನಲ್ಲಿಂದು ಬಿಜೆಪಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ರಾಜ್ಯದ ರೈತರು ಈಗಾಗಲೇ ಬರಗಾಲದಿಂದ ಪರಿತಪಿಸುವ ಸ್ಥಿತಿ ಇದೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರೇಷ್ಮೆ, ಮಾವು ಹಾಗೂ ರಾಗಿಗೆ ಹೆಸರಾದ ಬಿಡದಿ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಹೊರಟಿದೆ. ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿರುವ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಫಲವತ್ತಾದ ಜಮೀನುಗಳನ್ನು ಬಲವಂತವಾಗಿ ಕಸಿದುಕೊಳ್ಳುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬಿಜೆಪಿ ಬಿಡದಿ ಭಾಗದ ರೈತರ ಪರವಾಗಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಅನ್ನ ನೀಡುವ ರೈತರ ಹಿತ ಕಾಯುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೃಷಿ ಚಟುವಟಿಕೆಯನ್ನೇ ನಂಬಿಕೊಂಡಿರುವ ಬಡ ರೈತರ ಜಮೀನನ್ನು ಯೋಜನೆಗಾಗಿ ಬಳಸಿಕೊಳ್ಳಲಾಗುತ್ತಿದೆ. ಸರ್ಕಾರ ಈ ವಿಚಾರದಲ್ಲಿ ದ್ವಂದ್ವ ನೀತಿ ಅನುಸರಿಸುತ್ತಿದೆ ಎಂದು ಅವರು ಟೀಕಿಸಿದ್ದಾರೆ. ಉತ್ತರ ಕರ್ನಾಟಕದ ರೈತರ ಜ್ವಲಂತ ಸಮಸ್ಯೆಗಳನ್ನು ಮತ್ತು ಅವರ ಸಂಕಷ್ಟಗಳನ್ನು ಪರಿಹರಿಸಲು ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ DCRE ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಇರುವುದರಿಂದ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿಯಲ್ಲಿಂದು ನಡೆದ ಬರ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಟಾಸ್ಕ್ಫೋರ್ಸ್ ಸಮಿತಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಕಡೆ ಕೊಳವೆಬಾವಿ ಕೊರೆಸಬೇಕು ಹಾಗೂ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶಿಸಿದರು. ಸರ್ಕಾರ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಣೆಗಾಗಿ 5 ಕೋಟಿ ಅನುದಾನ ನೀಡಿದೆ. ಬರಗಾಲದಲ್ಲಿ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ 7ನೇ ಘಟಿಕೋತ್ಸವವು ನಾಳೆ ನಡೆಯಲಿದ್ದು, ಮೊದಲ ಗೌರವ ಡಾಕ್ಟರೇಟ್ ಅನ್ನು ರಾಜ್ಯಸಭಾ ಸದಸ್ಯ ಸುಧಾಮೂರ್ತಿ ಅವರಿಗೆ ನೀಡಲು ನಿರ್ಧರಿಸಲಾಗಿದೆ. ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, 2016ರಲ್ಲಿ ಆರಂಭಗೊಂಡಿರುವ ಐಐಟಿ ಇದೀಗ ದಶಕದ ಸಂಭ್ರಮದಲ್ಲಿದೆ. ಪ್ರಪ್ರಥಮ ಐಐಟಿ ಗೌರವವನ್ನು ಐಟಿ ಕ್ಷೇತ್ರದ ಜತೆಗೆ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆ ಪರಿಗಣಿಸಿ ಸುಧಾಮೂರ್ತಿ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದರು. ನಾಳೆ ಮಧ್ಯಾಹ್ನ ನಡೆಯಲಿರುವ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮ್ ಸಿಂಗ್, ಗೌರವ ಅತಿಥಿಗಳಾಗಿ ಟಾಟಾ ಪವರ್ ರಿನ್ಯೂವೇಬಲ್ ಮೈಕ್ರೋಗ್ರಿಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮನೋಜ್ ಗುಪ್ತಾ, ಪ್ಯಾನ್ ಐಐಟಿ ಪೂರ್ವ ಛಾತ್ರಗಣ ಅಧ್ಯಕ್ಷ ಪ್ರಭಾತ ಕುಮಾರ ಭಾಗವಹಿಸಲಿದ್ದಾರೆ. ಧಾರವಾಡ ಐಐಟಿ ಆಡಳಿತ ಮಂಡಳಿ ಅಧ್ಯಕ್ಷ ಡಾ ಶರತ್ ಕುಮಾರ್ ಸರಾಫ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ದ ಜನಜಾಗೃತಿ ಮೂಡಿಸುವ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೂ ಅಭಿಯಾನ 20 ದಿನಗಳವರೆಗೆ ಜರುಗಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೂಡಿ ತಿಳಿಸಿದ್ದಾರೆ. ತಿರಸ್ಕರಿಸಿ ತಿಳಿಸಿ, ಬೆಂಬಲಿಸಿ ಹಾಗೂ ಸಬಲೀಕರಿಸಿ ಎನ್ನುವ ಧ್ಯೇಯವನ್ನು ಈ ಅಭಿಯಾನ ಹೊಂದಿದೆ. ರಾಜ್ಯ ಸರ್ಕಾರವು 2028ರೊಳಗೆ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಮಾಡಲು ಮುಂದಾಗಿದೆ. ಜಿಲ್ಲೆಯಲ್ಲಿ 2 ವರ್ಷಗಳಲ್ಲಿ ಡ್ರಗ್ಸ್ಗೆ ಸಂಬಂಧಿಸಿದಂತೆ 79 ಪ್ರಕರಣ ದಾಖಲಿಸಿ ಸುಮಾರು 27 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯ ಜಪ್ತಿ ಮಾಡಲಾಗಿದೆ. ಮಾದಕ ದ್ರವ್ಯ ವ್ಯಸನಿಗಳನ್ನು ಸನ್ಮಿತ್ರ ವ್ಯವಸ್ಥೆ ಮೂಲಕ ನಿಗಾ ವಹಿಸಲಾಗಿದೆ. ಸಮಾಲೋಚನೆ, ಚಿಕಿತ್ಸೆ ಹಾಗೂ ಪುನರ್ವಸತಿಗೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ಲಾಸ್ಟಿಕ್ ನಿಷೇಧವನ್ನು ಸಮರ್ಪಕವಾಗಿ ಜಾರಿಗೊಳಿಸದಿದ್ದರೆ ಉತ್ಪಾದಕರು, ಸಂಬಂಧಿತ ಇಲಾಖೆ ಅಧಿಕಾರಿಗಳು ಹಾಗೂ ನಿಯಮ ಉಲ್ಲಂಘಿಸುವವರ ವಿರುದ್ಧ ಪರಿಸರ

ನಡೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳಸಿದ್ದಾರಾಧ್ಯ ಎಚ್ಚರಿಸಿದ್ದಾರೆ. ನಗರದ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯ ಕುರಿತು ವಿವಿಧ ಇಲಾಖೆಗಳು, ವ್ಯಾಪಾರಿಗಳು ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಬಳಕೆ ಪರಿಸರ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ದಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ತೊಡಕು ನಿವಾರಣೆಗೆ ಪಂಚಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ದ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ. ಈಗ ಸಮಯ 2:48 ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕನಸು ಎಂಬ ವಿಷಯದ ಬಗ್ಗೆ ಮಾತಾಡೋಣ ಅಂತೇಳಿ. ಕನಸು ಎಂದಾಕ್ಷಣ ನಮ್ಮ ಮನಸ್ಸಿಗೆ ಎಷ್ಟೆಲ್ಲ ಆಲೋಚನೆಗಳು ಬರುತ್ತೆ ಅಲ್ವಾ? ಕನಸು ಕಾಣದೇ ಇರೋ ವ್ಯಕ್ತಿಗಳೇ ಇಲ್ಲ ಅಂತ ಹೇಳಬಹುದು. ನಾವು ಕಾಣುವಂತ ಕನಸು ಬದುಕಿಗೆ ಒಂದು ಆಶಯವಿದ್ದಂತೆ. ಪ್ರಸಿದ್ಧ ಸಾಲನ್ನ ನೀವು ಕೇಳಿರಬಹುದು, ನಿದ್ರೆ ಮಾಡುವಾಗ ಕಾಣುವುದು ಕನಸಲ್ಲ, ಯಾವ ಕನಸು ನಿದ್ರಿಸಲು ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು ಅಂತೇಳಿ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಈ ಪ್ರಸಿದ್ಧ ಸಾಲುಗಳು ಎಂಥವರಿಗಾದರೂ ಸರಿ ಜೀವನದಲ್ಲಿ ಸಾಧನೆಯ ಕನಸು ಕಾಣಲು ಪ್ರೇರೇಪಣೆಯನ್ನ ನೀಡುತ್ತೆ. ಈ ಕನಸಿನ ಕುರಿತಾಗಿ ಮತ್ತಷ್ಟು ಮಾತಾಡೋಣ ಸ್ನೇಹಿತರೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಶ್ರಾವಣ ಚಿತ್ರದ ಹಾಡು. ಬಿಎಸ್ ರಾಜಶೇಖರ್ ಅವರ ಸಾಹಿತ್ಯಕ್ಕೆ ಧ್ವನಿಯಾಗಿದ್ದಾರೆ ಚೈತ್ರ ಹಾಗೂ ವೈಶಾಲಿ.

ಕೇಳುಗರೆ, ವಿಷಯ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ವಿಷಯ ಕನಸು ಅಂತ ಹೇಳ್ತಾ ಇದ್ದ ಹಾಗೆ ನೀವುಗಳು ಕೂಡ ನಿಮ್ಮ ಕನಸುಗಳ ಬಗ್ಗೆ, ಹಾಗೆ ಯಾವೆಲ್ಲ ಕನಸುಗಳಿವೆ ಅದನ್ನ ಹೇಗೆ ನನಸಾಗಿಸಿಕೊಳ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ, ಅಥವಾ ಕನಸುಗಳನ್ನ ನನಸಾಗಿಸಿಕೊಳ್ಳೋದಕ್ಕೆ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೀರಾ? ಏನೇ ಇರಲಿ, ನಾವು ಕಂಡಂತ ಕನಸುಗಳನ್ನ ನನಸಾಗಿಸಿಕೊಳ್ಳೋದಕ್ಕೆ ಶ್ರದ್ಧೆಯಿಂದ ಪ್ರಯತ್ನವಂತೂ ಪಡಲೇಬೇಕು. ಹಾಗೆ ಕನಸನ್ನ ಈಡೇರಿಸಿಕೊಳ್ಳೋದಕ್ಕೆ ಪ್ರಯತ್ನದ ಜೊತೆ ನಮ್ಮಲ್ಲಿ ಸಂಯಮ ಹಾಗೆ ತಾಳ್ಮೆ ಕೂಡ ಇರಬೇಕಾಗುತ್ತೆ. ಏಕೆಂದರೆ ಬಿತ್ತಿದ ಹಾಗೆ ಬೆಳೆಯೇ ಹೊರತು ಬಯಸಿದ ಹಾಗೆ ಅಲ್ಲ ಎಂಬ ಮಾತಿನಂತೆ ಬರೀ ಕನಸು ಕಾಣುತ್ತಾ ಕೂತರೆ ಸಾಧಕರಾಗಲು ಸಾಧ್ಯವಿಲ್ಲ, ಅದಕ್ಕೆ ಪ್ರಯತ್ನ ಪಡಬೇಕು. ಕನಸುಗಳು ನಮ್ಮನ್ನ ಜೀವಂತವಾಗಿಡೋದ್ರ ಜೊತೆಗೆ ನಾವು ಕಾಣುವ ಕನಸುಗಳೇ ನಾಳೆಯ ವಾಸ್ತವವಾಗಬೇಕು. ಆ ರೀತಿ ನಮ್ಮ ಕನಸಿರಬೇಕು. ಈಗ ಕೇಳೋಣ ಸುಮಂಗಲಿ ಚಿತ್ರದ ಹಾಡನ್ನ. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಧ್ವನಿಯಾಗಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜೈರಾಮ್. ಸಂಗೀತ ಟಿಜಿ ಲಿಂಗಪ್ಪ ಅವರದು.

ಹೊಟ್ಟಿನಿಂದ ಶುರುವಾದ ಕನಸುಗಳ ಮಾಲೆ ಜೀವನದ ಅಂತ್ಯ ಸಮೀಪಿಸಿದರೂ ಕೂಡ ಇನ್ನೂ ಒಂದಲ್ಲ ಒಂದು ಕನಸನ್ನ ನಮ್ಮ ಕನಸಿನ ಮಾಲೆಗೆ ಜೋಡಿಸ್ತಾನೇ ಇರ್ತೇವೆ. ಇದು ಒಂದು ರೀತಿ ನಮಗೆ ಆಸ್ತಿ ಇದ್ದ ಹಾಗೆ ಅಲ್ವೇ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಒಂದಲ್ಲ ಒಂದು ಕನಸುಗಳು ಇದ್ದೇ ಇರುತ್ತೆ. ಆದರೆ ಅವುಗಳ ರೂಪ ಪ್ರಮಾಣ ಬೇರೆ ಬೇರೆಯಾಗಿರುತ್ತೆ ಅಷ್ಟೇ. ನಾವು ಕೆಲಸ ಮಾಡುವಾಗ ದಕ್ಷವಾಗಿರಬೇಕು, ಮಾತನಾಡುವಾಗ ಎಚ್ಚರದಿಂದಿರಬೇಕು, ಹಾಗೆ ಕನಸು ಕಾಣುವಾಗ ಜಾಗೃತವಾಗಿರಬೇಕು. ಏಕೆಂದರೆ ಆ ಕನಸು ನಮ್ಮನ್ನು ಎಲ್ಲಿಗೆ ಮುಟ್ಟಿಸುತ್ತೆ ಅನ್ನೋ ಅರಿವು ನಮಗಿರಬೇಕು. ಕೇರ್ ಆಫ್ ಫುಟ್ಪಾತ್ ಚಿತ್ರದ ಹಾಡು

ಕನಸುಗಳು. ಕನಸುಗಳೆಂದರೆ ನಮ್ಮ ಮನಸ್ಸಿನ ಆಳದಲ್ಲಿ ಅಡಗಿರುವ ಅದೃಶ್ಯ ಲೋಕದ ಪ್ರತಿಬಿಂಬಗಳು. ಆ ಸುಂದರ, ನಿಗೂಢ ಮತ್ತು ವಿಸ್ಮಯಕಾರಿ ಕನಸುಗಳಂದ್ರೆ ನಮಗೊಂದಷ್ಟು ಅಚ್ಚರಿ ಅಲ್ವೇ? ನಮ್ಮ ದಿನವೆಲ್ಲ ಮುಗಿದು ರಾತ್ರಿ ಶಾಂತವಾಗಿ ನಿದ್ರೆಗೆ ಜಾರುವಾಗ ಈ ಕನಸಿನ ಹೊಸ ಲೋಕ ತೆರೆದುಕೊಳ್ಳುತ್ತೆ. ಕಣ್ಣು ಮುಚ್ಚಿದಾಗ ತೆರೆದುಕೊಳ್ಳುವ ಈ ರಂಗಭೂಮಿಗೆ ನಾವೇ ನಾಯಕರು, ಹಾಗೆ ನಾವೇ ಪ್ರೇಕ್ಷಕರು ಅಲ್ವಾ ಸ್ನೇಹಿತರೆ? ಕನಸಂದ್ರೇನು? ವಿಜ್ಞಾನಿಗಳ ಪ್ರಕಾರ ಕನಸು ಅಂದ್ರೆ ನಮ್ಮ ಮೆದುಳಿನ ಕಾರ್ಯಚಟುವಟಿಕೆ ಇರಬಹುದು. ಆದರೆ ಭಾವನಾತ್ಮಕವಾಗಿ ನೋಡೋದಾದ್ರೆ ಕನಸು ಅಂದ್ರೆ ನನಸಾಗದ ಆಸೆಗಳ ಸುಂದರ ಪ್ರತಿರೂಪ, ಹಗಲಿನಲ್ಲಿ ಹೇಳಲಾಗದ ಮಾತುಗಳ ರಹಸ್ಯ ಸಂಕೇತ, ನಮ್ಮೊಳಗಿನ ಹಠ, ಹಂಬಲ, ಭಯಗಳ ಕನ್ನಡಿ ಇದ್ದಂತೆ. ಇನ್ನು ನಮ್ಮ ಕನಸುಗಳು ಒಂದೇ ತರ ಇರೋದಿಲ್ಲ ಅಲ್ವಾ ಸ್ನೇಹಿತರೆ? ಕೆಲವು ಕನಸುಗಳು ಬೆಣ್ಣೆಯಂತೆ ಮೃದುವಾಗಿ ನಮ್ಮನ್ನ ನಗಿಸ್ತವೆ, ಇನ್ನು ಕೆಲವು ಕನಸುಗಳು ಹಾರರ್ ಸಿನಿಮಾದಂತೆ ಹೆದರಿಸಿ ಎಚ್ಚರವಾದಾಗ್ಲೂ ಕೂಡ ಎದೆ ಬಡಿತವನ್ನ ಹೆಚ್ಚಿಸುತ್ತೆ. ಇನ್ನು ಕೆಲವು ಕನಸುಗಳಂತೂ ಎಷ್ಟು ವಿಚಿತ್ರವಾಗಿರುತ್ತೆ ಅಂದ್ರೆ ನಾವೆಲ್ಲೋ ಹಾರ್ತಾ ಇರ್ತೀವಿ, ಯಾವುದೋ ವಿಚಿತ್ರ ಪ್ರಾಣಿ ಮಾತನಾಡ್ತಾ ಇರುತ್ತೆ, ಆದ್ರೆ ಏನೇನೋ ಆಗ್ತಾ ಇರುವಂತಹ ಕ್ಷಣಗಳಿಗೆ ನಮ್ಮ ಕೈಯಲ್ಲಿ ನಿಯಂತ್ರಿಸೋದಕ್ಕೆ ಸಾಧ್ಯನೇ ಆಗೋಲ್ಲ. ಅದನ್ನೇ ನಾವು ಕನಸು ಅಂತ ಹೇಳ್ತೀವಿ. ರಾತ್ರಿಯಲ್ಲಿ ಕಾಣುವಂತಹ ಕನಸು, ನಿದ್ದೆಯಲ್ಲಿ ಕಾಣುವಂತಹ ಕನಸುಗಳು ಒಂದೆಡೆ ಆದ್ರೆ ಜೀವನದ ಆಸೆ ಗುರಿಗಳನ್ನ ಸಾಧಿಸುವ ಕನಸುಗಳು ಇನ್ನೊಂದೆಡೆ ಆಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ನಮ್ಮ ಕನಸುಗಳ ಬಗ್ಗೆ ನಮಗೆ ಎಚ್ಚರಿಕೆ ಇರಬೇಕು. ಏಕೆಂದರೆ ನಮ್ಮ ಕನಸುಗಳು ಸಮಾಜದಲ್ಲಿ ನಮ್ಮನ್ನ ಉನ್ನತ ಗೌರವಾನ್ವಿತ ವ್ಯಕ್ತಿಯನ್ನಾಗಿ ರೂಪಿಸುವ ಹಾಗಿರಬೇಕೇ ಹೊರತು ನಮ್ಮನ್ನ ಎಂದಿಗೂ ಕೂಡ ಎದೆಗುಂದಿಸುವ ಹಾಗೆ ಇರಬಾರದು. ಒಟ್ಟಾರೆ ಸುಂದರ ಕನಸುಗಳನ್ನ ಕಾಣ್ತಾ ನಮ್ಮ ಜೀವನದಲ್ಲಿರುವಂತಹ ಕನಸಿನ ಆಶಯವನ್ನ ಯಶಸ್ವಿಗೊಳಿಸಿಕೊಳ್ಳೋಣ ಸ್ನೇಹಿತರೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಹೀರೋ ಚಿತ್ರದ ಹಾಡು.

0: ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 3 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಸಂಜೆ 5 ಗಂಟೆಯವರೆಗೆ ಕೇಳುವಿರಿ. ಬಳಿಕ ನಮ್ಮ ನಿಲಯದಿಂದ ಸಂಜೆಯ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳು ಮೂಡಿಬರಲಿವೆ.
1: ಸುನ್ ರಹೆ ಹೇ ವಿವಿಧ ಭಾರತಿ ರಾಷ್ಟ್ರೀಯ ಸೇವಾ ದೇಶ್ ಕಿ ಸುರೀಲಿ ಧಡಕನ್ ಕಾರ್ಯಕ್ರಮ ಹೆಲೋ ಸಹೇಲಿ ಕೆ ಲಿಯೇ ಕೀಜಿಯೇ ಬಸ್ ಥೋಡಾ ಸಾ ಇಂತಜಾರ್.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 5:48. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಮೆಚ್ಚಿನ ರೇಡಿಯೋಗಳೆಯ ಹೆಚ್ ಇ ಗಣೇಶ್ ಬಾಬು ಮಾಡುವ ಆದರದ ಸ್ವಾಗತ ಹಾಗೂ ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕೇಳಿ
1: ಆಕಾಶವಾಣಿ ಕೇಳಿ ಸಿನಿ ಪ್ರಪಂಚ.
0: ಹಾಯ್ ಹಳೆ ಹಲೋ ಕೇಳಿದರೆ, ಇವತ್ತಿನ ಸಿನಿ ಪ್ರಪಂಚದ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಅಂತ ಅಂದ್ಕೊಂಡಿದ್ದೀರಾ? ಹೌದು, ಇವತ್ತು ಬಿ ಎಸ್ ರಂಗ ಅವರ ಬಗ್ಗೆ ಮಾಹಿತಿ ಹಾಗೂ ಅವರು ನಿರ್ದೇಶಿಸಿದ ಕೆಲವು ಚಿತ್ರದ ಗೀತೆಗಳನ್ನು ಈಗ ಕೇಳ್ತಾ ಹೋಗೋಣ. ಬಿಂಡಿಗ ನವಿಲೆ ಶ್ರೀನಿವಾಸ ಅಯ್ಯಂಗಾರ್ ಇವರು 1917 ನವೆಂಬರ್ 11 ಬಿ ಎಸ್ ರಂಗ ಕನ್ನಡ ಚಿತ್ರರಂಗ ಕಂಡ ಬಹುಮುಖ ಪ್ರತಿಭಾವಂತರಲ್ಲಿ ಪ್ರಮುಖರು. ಛಾಯಾಗ್ರಹಣ, ನಿರ್ದೇಶನ, ನಿರ್ಮಾಣ ಹೀಗೆ ಮೂರು ವಿಭಾಗಗಳಲ್ಲಿ ರಂಗ ಅವರು ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿರುವ ಸೇವೆ ಅಮೂಲ್ಯವಾದದ್ದು. 1956 ಮದ್ರಾಸಿನಲ್ಲಿ ವಿಕ್ರಮ್ ಸ್ಟುಡಿಯೋಸ್ ಆರಂಭಿಸಿದ ರಂಗ ಹೊರ ರಾಜ್ಯದಲ್ಲಿ ಸ್ಟುಡಿಯೋ ಆರಂಭಿಸಿದ ಮೊದಲ ಕನ್ನಡಿಗ. ಅಂದಿನ ದಿನಗಳಲ್ಲಿ ಕಚ್ಚಾ ಫಿಲಂ ದೊರಕುತ್ತಿದ್ದುದು ಕೇವಲ ಸ್ಟುಡಿಯೋ ಮಾಲೀಕರಿಗೆ ಮಾತ್ರ. ರಂಗ ಸ್ಟುಡಿಯೋ ಸ್ಥಾಪಿಸಿ ಈ ಸ್ಟುಡಿಯೋದಲ್ಲಿ ತಯಾರಿಸಿದ ಪ್ರಥಮ ಚಿತ್ರ ಭಕ್ತ ಮಾರ್ಕಂಡೇಯ 1957. ಕನ್ನಡ, ತಮಿಳು ಮತ್ತು ತೆಲುಗು ಮೂರು ಭಾಷೆಗಳಲ್ಲಿ ತಯಾರಾಗಿದೆ. ಬೆಂಗಳೂರು ಅಮೆಚೂರ್ ಡ್ರಾಮಾಟಿಕ್ ಅಸೋಸಿಯೇಷನ್ ಭಕ್ತ ಮಾರ್ಕಂಡೇಯ ನಾಟಕ ಆಡುತ್ತಿತ್ತು. ಅದನ್ನೇ ರಂಗ ಚಲನಚಿತ್ರ ಮಾಡಿದರು. ಇವರು ವಿವಿಧ ಭಾಷೆಗಳಲ್ಲಿ 65 ಹೆಚ್ಚು ಚಿತ್ರ ನಿರ್ಮಾಣ ಮಾಡಿದವರು. ಚಲನಚಿತ್ರವೆಂಬ ಕಲ್ಪನೆ ಇನ್ನೂ ರೂಪುಗೊಳ್ಳುತ್ತಿದ್ದ ಕಾಲದಲ್ಲಿ ಪೌರಾಣಿಕ ಚಿತ್ರಗಳನ್ನು ನಿರ್ಮಿಸಿ ಸ್ಟುಡಿಯೋ ಸ್ಥಾಪಿಸಿ ಚಿತ್ರೋದ್ಯಮದ ಆತ್ಮವಿಶ್ವಾಸ ಹೆಚ್ಚಿಸುತ್ತಾರೆ. ಇವರೇ ನಿರ್ದೇಶಿಸಿದ ಭಕ್ತ ಅಮರಶಿಲ್ಪಿ ಜಕಣಾಚಾರಿ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಘಂಟಸಾಲ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿ

ಬಿ ಎಸ್ ರಂಗ ಅವರು 1917 ನವೆಂಬರ್ 11 ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬಿಂಡಿಗನವಿಲ್ಲೆ ಗ್ರಾಮದಲ್ಲಿ ಜನಿಸ್ತಾರೆ. ತಮ್ಮ 17 ವಯಸ್ಸಿನ ಪ್ರಾಯದಲ್ಲಿ ಫೋಟೋಗ್ರಫಿಯಲ್ಲಿ ಆಕರ್ಷಿತರಾಗ್ತಾರೆ. ಆ ವಲಯದಲ್ಲಿ ಅತ್ಯಂತ ಮಹತ್ವದ ಕೊಡುಗೆಗಳನ್ನು ಕೊಟ್ಟ ಬಳಿಕ ಲಂಡನ್ನ ರಾಯಲ್ ಫೋಟೋಗ್ರಾಫಿಕ್ ಸೊಸೈಟಿಯ ಆನರ್ ಫೆಲೋ ಆಗಿ ಆಯ್ಕೆಯಾಗ್ತಾರೆ. 1937 ಕಾಲೇಜು ತೊರೆದು ತಂದೆ ಬಿ ಶ್ರೀನಿವಾಸ ಅಯ್ಯಂಗಾರ್ಯವರ ಮುದ್ರಣ ಕಾರ್ಯದಲ್ಲಿ ಸಹಾಯಕರಾಗಿ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸ್ತಾರೆ. ತಂದೆ ಅಮೆಚೂರ್ ಡ್ರಾಮಾಟಿಕ್ ಅಸೋಸಿಯೇಷನ್ ಹುಟ್ಟುಹಾಕಿಸ್ತಾರೆ. ಈ ಅಸೋಸಿಯೇಷನ್ ಮೂಲಕ ರಂಗ ಅವರಿಗೆ ಹಲವಾರು ಸಾಹಿತಿಗಳ ರಂಗಮಂಟಪಗಳ ಪರಿಚಯವಾಗುತ್ತೆ. ಅದು ಅವರಲ್ಲಿ ಚಲನಚಿತ್ರರಂಗದಲ್ಲಿ ಆಸಕ್ತಿ ರೂಪುಗೊಳ್ಳುವಂತೆ ಮಾಡುತ್ತೆ. ಎಲ್ಲ ವಿಭಾಗಗಳಿಂದಗಿಂತ ಛಾಯಾಗ್ರಹಣದ ಆಸಕ್ತರಾದ ಅವರು ಮುಂಬಯಿಗೆ ತೆರಳಿ ಭಾರತದ ಪ್ರಥಮ ಆಟೋಮ್ಯಾಟಿಕ್ ಪ್ರೊಸೆಸಿಂಗ್ ಲ್ಯಾಬೊರೇಟರಿ ಸ್ಥಾಪಕರಾದ ಕೃಷ್ಣ ಗೋಪಾಲ್ರವರ ಸಹಾಯಕರಾಗಿ ಕೆಲಸಕ್ಕೆ ಸೇರ್ತಾರೆ. ಹಿಂದಿ ಚಿತ್ರರಂಗದ ದಿಗ್ಗಜರ ಒಡನಾಟ ಲಭ್ಯವಾಗುತ್ತೆ. ಹಲವು ಚಿತ್ರಗಳಿಗೆ ಸಹಾಯಕ ಛಾಯಾಗ್ರಾಹಕರಾಗಿ ದುಡಿಯುವ ಅವಕಾಶವೂ ದೊರೆಯುತ್ತೆ. ರಂಗ ಅವರು ಸ್ವತಂತ್ರ ಛಾಯಾಗ್ರಾಹಕರಾಗಿ ದುಡಿದದ್ದು ಭಕ್ತ ನಾರದರ್ ಎಂಬ ತಮಿಳು ಚಲನಚಿತ್ರ 1947-49 ಅವಧಿಯಲ್ಲಿ ಮಾಗೋಪಿ ಎಂಬ ತೆಲುಗು ಚಿತ್ರವನ್ನು ಸ್ವತಂತ್ರವಾಗಿ ಚಿತ್ರೀಕರಿಸಿ ನಿರ್ದೇಶಿಸುತ್ತಾರೆ. ಸಹಿತ ಛಾಯಾಗ್ರಾಹಕರಾಗಿ ಅಕ್ಕಿನೇನಿ ನಾಗೇಶ್ವರರಾವ್, ಸಾವಿತ್ರಿ ಅಭಿನಯದ ದೇವದಾಸು ಸೇರಿದಂತೆ ಹಲವು ಚಿತ್ರಗಳಿಗೆ ಕ್ಯಾಮರಾಮ್ಯಾನ್ ಆಗಿ ಕೆಲಸ ಮಾಡ್ತಾರೆ. ಮಾಹಿತಿಯನ್ನು ಹಾಗೆ ಮುಂದುವರಿಸೋಣ. ಈಗ ಅವರೇ ನಿರ್ದೇಶಿಸಿದ ಮಹಿಷಾಸುರ ಮರ್ದಿನಿ ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕರು ಎಸ್ ಜಾನಕಿ ಹಾಗೂ ರಾಜ್ಕುಮಾರ್.

ಕಲಿಸಿದನುವ ಪ್ರೇಮದ ಗಾಳಿ ಬಂದು ಜೀವನ ಬರಲಿ ಜೀವನ ಬರಲಿ. ರಂಗ ನಿರ್ದೇಶಿಸಿ ನಿರ್ಮಿಸಿದ ಮೊದಲ ಚಿತ್ರ ಭಕ್ತ ಮಾರ್ಕಂಡೇಯ. ನಂತರ ಮಹಿಷಾಸುರ ಮರ್ದಿನಿ ಹಾಗೂ ಅಮರಶಿಲ್ಪಿ ಜಕಣಾಚಾರಿ ಯಶಸ್ವಿ ಚಿತ್ರಗಳನ್ನು ನಿರ್ದೇಶಿಸಿ ನಿರ್ಮಿಸುತ್ತಾರೆ. ಅಮರಶಿಲ್ಪಿ ಜಕಣಾಚಾರಿ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿಯೇ ಪ್ರಪ್ರಥಮವಾಗಿ ಸಂಪೂರ್ಣವಾಗಿ ವರ್ಣಚಿತ್ರವಾಗಿ ನಿರ್ಮಾಣಗೊಳ್ಳುತ್ತೆ. ಗೀತೆಗಳು ಅತ್ಯಂತ ಯಶಸ್ವಿಯಾದುದಲ್ಲದೆ ಗಳಿಕೆ ದೃಷ್ಟಿಯಿಂದಲೂ ದಾಖಲೆಯನ್ನು ನಿರ್ಮಿಸುತ್ತೆ. ಅವರು ನಿರ್ದೇಶಿಸಿದ ಚಂದ್ರಹಾಸ, ಬಾಲನಾಗಮ್ಮ ಚಿತ್ರಗಳು ಸಹ ಜನಪ್ರಿಯವಾಗ್ತವೆ. ಈಗ ಅವರ ಮೊದಲ ನಿರ್ದೇಶನದ ಚಿತ್ರ ಈಗ ಕೇಳೋಣ. ಭಕ್ತ ಮಾರ್ಕಂಡೇಯ ಚಿತ್ರದ ಈ ಹಾಡು ಹಾಡಿದ್ದಾರೆ ಪೀಠಾಪುರಂ ಹಾಗೂ ಜಮುನಾ ರಾಣಿ.

ಕೆಳಗಡೆಯಿಂದ ಮುಂದೆ 5 ಗಂಟೆ 30 ನಿಮಿಷಕ್ಕೆ ನಮ್ಮ ನಿಲಯದಿಂದ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ಕೇಳುಗರು ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444864 9141972772. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನನ್ನ ಜೊತೆ ನೇರವಾಗಿ ಮಾತಾಡ್ತಾ ನಿಮ್ಮ ಮೆಚ್ಚಿನ ಹಾಡನ್ನು ಮಾತಾಡ್ತಾ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆ ಹಾಸ್ಯರತ್ನ ತೆನಾಲಿ ರಾಮಕೃಷ್ಣ ಎಂಬ ತೆಲುಗು ಚಿತ್ರ ತಯಾರಿಸಿ ರಂಗ ಪ್ರಸಿದ್ಧರಾಗ್ತಾರೆ. ನಂತರ ಮಹಾಸತಿ ಅನಸೂಯ, ಪಾರ್ವತಿ ಕಲ್ಯಾಣ, ಮಿಸ್ಟರ್ ರಾಜ್ಕುಮಾರ್ ಮುಂತಾದ ಅದ್ದೂರಿ ಚಿತ್ರಗಳನ್ನು ನಿರ್ಮಿಸಿ ನಿರ್ದೇಶಿಸಿ ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸ್ತಾರೆ. ಸುಳಿ ಚಿತ್ರದ ನಂತರ ಅಲ್ಪಕಾಲ ದೂರ ಉಳಿದಿದ್ದ ರಂಗ ನಂತರ 1982 ಹಾಸ್ಯರತ್ನ ರಾಮಕೃಷ್ಣ ಎಂಬ ಹಾಸ್ಯ ಪ್ರಧಾನ ಚಿತ್ರವನ್ನು ನಿರ್ಮಿಸುತ್ತಾರೆ. ಈ ಚಿತ್ರದಲ್ಲಿ ಹಲವಾರು ನಟರ ಜೊತೆಗೆ ಆಗಿನ ಕಾಲದ ಅತ್ಯಂತ ಬೇಡಿಕೆಯ ಸುಪ್ರಸಿದ್ಧ ನಟರಾಗಿದ್ದ ಎನ್ ಟಿ ರಾಮರಾವ್ ಹಾಗೂ ಅಕ್ಕಿನೇನಿ ನಾಗೇಶ್ವರರಾವ್ ಸಹಿತ ನಟಿಸ್ತಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಸುಮಾರು 45 ಕನ್ನಡ, ತೆಲುಗು, ತಮಿಳು ಹಾಗೂ ಹಿಂದಿ ಚಿತ್ರಗಳನ್ನು ನಿರ್ದೇಶಿಸ್ತಾರೆ. ಈಗ ಇವರೇ ನಿರ್ದೇಶಿಸಿದ ಮಹಿಷಾಸುರ ಮರ್ದಿನಿ ಚಿತ್ರದ ಹಾಡನ್ನು ಕೇಳೋಣ. ಗಾಯಕರು ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರು.

ಬಿ ಎಸ್ ರಂಗ ಅವರು ನಿರ್ದೇಶಿಸಿದ ಚಲನಚಿತ್ರಗಳು ಯಾವುವಂದರೆ 1956ರಲ್ಲಿ ಭಕ್ತ ಮಾರ್ಕಂಡೇಯ, 1959ರಲ್ಲಿ ಮಹಿಷಾಸುರ ಮರ್ಧಿನಿ, 1964ರಲ್ಲಿ ಅಮರಶಿಲ್ಪಿ ಜಗಣಾಚಾರಿ, 1964ರಲ್ಲಿ ಪ್ರತಿಜ್ಞೆ, 1965ರಲ್ಲಿ ಚಂದ್ರಹಾಸ, 1965 ಮಹಾಸತಿ ಅನಸೂಯ, 1967 ಪಾರ್ವತಿ ಕಲ್ಯಾಣ, 1969 ಭಲೆ ಬಸವ, 1970 ಮಿಸ್ಟರ್ ರಾಜ್ಕುಮಾರ್, 1971 ಸಿಡಿಲಮರಿ, 1974 ಮಣ್ಣಿನ ಮಗಳು, 1978 ಸುಳಿ, 1982 ಹಾಸ್ಯರತ್ನ ರಾಮಕೃಷ್ಣ, 1984 ಹುಲಿಯಾದ ಕಾಳ, 1987 ಶಿವಭಕ್ತ ಮಾರ್ಕಂಡೇಯ, ಹಾಗೆ 1989 ಬಂಗಾರದ ಬದುಕು. ಇಂಥ ರಂಗಾರವರು 93 ವರ್ಷ ಪ್ರಾಯದ ತುಂಬು ಜೀವನವನ್ನು ನಡೆಸಿದ ಬಿ ಎಸ್ ರಂಗಾರವರು ಸ್ವಲ್ಪ ಸಮಯದಿಂದ ವಯಸ್ಸಿಗೆ ಸಂಬಂಧಿಸಿದ ಕಾಯಿಲೆಯಿಂದ ನರಳುತ್ತಾ ಚೆನ್ನೈನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೀತಾ ಇರ್ತಾರೆ. 1910 ಡಿಸೆಂಬರ್ 12ರ ರವಿವಾರದಂದು ಬೆಳಿಗ್ಗೆ 8:45 ಹೊತ್ತಿಗೆ ತಮ್ಮ ಮನೆಯಲ್ಲಿ ಉಪಹಾರ ಸೇವಿಸಿದ ಬಳಿಕ ಮಂಚದ ಹತ್ತಿರದಲ್ಲಿ ಕುಸಿದು ಬಿದ್ದು ತಮ್ಮ ಕೊನೆಯುಸಿರನ್ನು ಇಳಿತಾರೆ. ಮೃತರು ಪತ್ನಿ ಶ್ಯಾಮಲಾದೇವಿ ಹಾಗೂ ಮಕ್ಕಳಾದ ವಸಂತ್, ರಾಮ್ಕುಮಾರ್, ಕೃಷ್ಣಕುಮಾರನ್ನು ಅಗಲಿ ತೆರಳುತ್ತಾರೆ. ಬೆಂಗಳೂರಿನ ವಸಂತ್ ಸ್ಟುಡಿಯೋ ಮಾಲೀಕ ನಿರ್ಮಾಪಕ ವಸಂತ್ ಅವರು ಬಿ ಎಸ್ ರಂಗ ಅವರ ಪುತ್ರ. ಬಿ ಎಸ್ ರಂಗಾರವರನ್ನು ಕನ್ನಡದ ವರ್ಣಚಿತ್ರಗಳ ಶಿಲ್ಪಿ ಎಂದು ಸಹ ಕರೀತಾರೆ. ಕೆಳಗರೆ ಇದಾಗಿತ್ತು ಇಂದಿನ ಸಿನಿ ಪ್ರಪಂಚದ ಕಾರ್ಯಕ್ರಮದಲ್ಲಿ ಬಿ ಎಸ್ ರಂಗ ಅವರ ಕೊಂಚ ಮಾಹಿತಿ. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಾ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಿಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448644273ಕ್ಕೆ ಕಳಿಸಿ. ನಾನು 9:15 ಸಮಯದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನೋಡ್ತೀನಿ ಅಂತ ಹೇಳ್ತಾ ಅವರೇ ನಿರ್ಮಿಸಿದ ಕೊನೆಯ ಚಿತ್ರ ಸುಳಿ ಈ ಹಾಡನ್ನು ಕೇಳೋಣ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ.

0: ಇದುವರೆಗೂ ಕಾರ್ಯಕ್ರಮ ಸಿನಿ ಪ್ರಪಂಚ ಕೇಳಿದಿರಿ. ನಡೆಸಿಕೊಟ್ಟವರು ಹೆಚ್ಇ ಗಣೇಶ್ ಬಾಬು.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 5:30 ಈಗ ನಿಮ್ಮೆಲ್ಲರ ಮೆಚ್ಚಿನ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕೆಳಗರೆ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ನಮ್ಮ ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448647273 ಹಾಗೂ 9141970272. 9448640273 ಆ್ಯಂಡ್ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಿ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಗಮನಿಸಿ, ನೀವು ಪಲ್ಲವಿ ಮಾತ್ರ ಹಾಡಬೇಕು, ಚರಣ ಹಾಡಬೇಡಿ. ಯಾಕಂದರೆ ಸಾಕಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ, ಒಬ್ಬರಿಗೆ ಒಂದು ಅವಕಾಶ ಮಾತ್ರ. ಯಾವುದೇ ಅಶ್ಲೀಲ ಹಾಡುಗಳಾಗಲಿ, ನಿಂದನೆಯ ಹಾಡುಗಳಾಗಲಿ ಸಲ್ಲ. ಹಾಗಾಗಿ ನಿಮಗೆ ಒಬ್ಬರಿಗೆ ಒಂದು ಅವಕಾಶ. ಈಗ ಒಂದು ಹಾಡನ್ನು ನಾನು ಹಾಡಿ ಕೊನೆಯ ಪದಕ್ಕೆ ನಿಲ್ಲಿಸ್ತೇನೆ, ಅದರ ಕೊನೆಯ ಪದದಿಂದ ನೀವು ಹಾಡಿ.

0: ಯಾ ಅಕ್ಷರಕ್ಕೆ ನಿಂತಿದೆ? ಹಲೋ
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು ಹೇಳಿ. ಬೀನಾವನ್ಸ್ ಅಂತ ಅವರ ಮೊದಲನೇ ಕಾಲ್, ತಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಯಾ ಅಕ್ಷರದಿಂದ ಹಾಡಿ. ಯಾ
1: ಬಂದ ನಮ್ಮ

0: رسول حميرة ياري بنو
1: ಬಹಳ ಸೊಗಸಾಗಿ ಹಾಡಿದ್ರಿ. ಇದು ಯಾವ ಚಿತ್ರದ ಹಾಡು ಅಂತ ತಮಗೆ ಗೊತ್ತಿರಬಹುದು. ಹೌದು, ಯಾರು ಹಾಡಿದ್ದು? ಹಾಡಿದ್ಯಾರು? ಎಸ್ ಜಾನಕಿ ಅವರು ಹಾಡಿದ್ದು. ಎಸ್ ಜಾನಕಿ ಅವರು ಹಾಡಿರೋ ಹಾಡು. ಬಹಳ ಸೊಗಸಾಗಿ ಹಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮ್ಗೆ. ಹಲೋ,
2: ಹಲೋ, ನಮಸ್ತೆ
1: ಮೇಡಮ್. ನಳಿನಿ ಸತೀಶ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಾ ಅಕ್ಷರ ಬಂದಿದೆ, ನಾ ಇಂದ ಹಾಡಿ.
2: ರಾಜಕುಮಾರ ಕನ್ನಡ ತಾಯಿಯ ಪ್ರೇಮದ ಕುಮಾರ, ಅನೇಕ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನೆಲೆಸಲು ಬಂದ ಕಿಶೋರ ರಾಜ್ಕುಮಾರ್ ಅಂತ ಬರ್ತದೆ ಕೊನೆಯಲ್ಲಿ.
1: ರಾಗ್ ನುಸಿದ್ರಿ ಕೊನೆಗೆ. ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮ್ಗೆ.
2: ಥ್ಯಾಂಕ್ ಯು.
1: ಹಲೋ,
3: ಹಲೋ,
1: ನಮಸ್ಕಾರ.
3: ನಮಸ್ತೆ ಸರ್.
1: ಗೀತಾ ರುದ್ರಪ್ಪ ಅವರು. ಇವತ್ ಸಿಕ್ಕಿದೆ, ಹೇಗ ಅನಿಸ್ತಿದೆ ತಮ್ಗೆ? ಕೊನೆಗೂ ಪ್ರಯತ್ನ ಪಟ್ರಿ, ತಮ್ಮ ಪ್ರತಿಫಲಕ್ಕೆ ಫಲ ಸಿಕ್ಕಿದೆ. ಬಹಳ ಸಂತೋಷ ಆಯ್ತು. ರಾ ಅಕ್ಷರ ಬಂದಿದೆ, ರಾ ಇಂದ ಹಾಡಿ.
3: ಶುಭಯೋಗ ತೋರಿದೆ ತಂದ ಹಾಲು ತಂದ ಆನಂದ ಚಂದ್ರೆ ರಾಧ.
1: ಸೊಗಸಾಗಿ ಹಾಡಿ. ಇದು ಯಾವ ಚಿತ್ರದ ಹಾಡು ಗೊತ್ತಾ? ಸನಾದಿ ಅಪ್ಪಣ್ಣ ಚಿತ್ರದ ಗೀತೆ. ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರೋ ಹಾಡು. ಸೊಗಸಾಗಿ ಹಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮ್ಗೆ.

0: हेलो
1: नमस्कार
0: सर. नमस्कार आता मिश्रा सर. ದೇವರಾಜ್ ಎಲ್ಲಿಂದ?
1: ಚಿತ್ರದುರ್ಗ.
0: ಓಕೆ, ಈಗ ಗ ಅಕ್ಷರ ಬಂದಿದೆ, ಗ ಇಂದ ಹಾಡಿ
1: ಸರ್.
0: ಗ ಗ ಗ ಅಕ್ಷರ, ಗ ಅಕ್ಷರ ಬಂದಿದೆ, ಗ ಇಂದ ಹಾಡಿ. ನಾಕ್ಷ ನಿಲ್ಸಿತ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಹಲೋ.
2: ಹಲೋ,
0: ನಮಸ್ಕಾರ.
2: ನಮಸ್ತೆ ಸರ್.
0: ಹೇಳಿ ಸರ್, ತಮ್ಮ ಹೆಸರು?
2: ಜೈ ಗೋವಿಂದ ಸ್ವಾಮಿ, ಮಲ್ಲಪ್ಪನಹಳ್ಳಿಯಿಂದ.
0: ಜೈ ಗೋವಿಂದ ಸ್ವಾಮಿ ಅವರಿಗೆ ನಾ ಅಕ್ಷರ ಬಂದಿದೆ. ನಾ ಎಂದ ಹಾಡಿ.
2: ನಾನು ನೀನು ಒಂದಾದ ಮೇಲೆ ಹೀಗೆ ನೀ ದೂರ ಓಡುವೆ, ಮುತ್ತಲ್ಲೇ ನಿನ್ನ ಶೃಂಗಾರ ಮಾಡಿ ಕಣ್ತುಂಬ ನೋಡುವೆ. ನಾನು ನೀನು ಒಂದಾದ ಮೇಲೆ ನೀನೇ ದೂರ ಓಡುವೆ.
0: ಸಗಾಡಿದ್ರಿ ಬಂದದು ನಾನಿನ್ನ ಬಿಡದಾರೆ ಚಿತ್ರದ ಗೀತೆ ಅಲ್ವಾ ಇದು? ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ ತಮ್ಗೆ.
2: ಸರ್, ಇನ್ನೊಂದು.
0: ಹ್ಮ್, ಹೇಳಿ.
2: ಹಲೋ, ನಾವು ಒಂದ್ ಸ್ವಲ್ಪ ನಾಟಕಕಾರರು, ಇದು ಸ್ಪೀಚ್ ಬೇಕಾದ್ರೆ ಹೇಳ್ತೀವಿ ಯಾವಾಗಾದ್ರೂ ಸಂದರ್ಭ ಬಂದ್ರೆ.
0: ತಾವು ನಾಟಕಕಾರರು ಆದ್ರೆ ತಾವು ನಮ್ಮ ನಿಲಯಕ್ಕೆ ಭೇಟಿ ಕೊಡ್ಬೇಕಾಗತ್ತೆ ಸರ್. ನಮ್ಮ ಸಾಹೇಬ್ರು ಇರ್ತಾರೆ ಸೋಮವಾರದಿಂದ ಶುಕ್ರವಾರದವರೆಗೆ 10 ಗಂಟೆಯಿಂದ 4-5 ಗಂಟೆವರೆಗೆ. ತಾವು ಬಂದು ಭೇಟಿಯಾಗಿ ತಮ್ಮ ನಾಟಕದ ಎಲ್ಲ ಪ್ರತಿಯ ಡಾಕ್ಯುಮೆಂಟ್ಸನ್ನು ಅವರಿಗೆ ಕೊಟ್ಟರೆ ನಿಮ್ಮನ್ನು ಆಡಿಷನ್ ಮಾಡ್ತಾರೆ. ನಿಮ್ಮ ಧ್ವನಿ ಪರೀಕ್ಷೆ ಮಾಡಿಬಿಟ್ಟು ಅವರು ಅದನ್ನ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ಸೋಮವಾರದಿಂದ ಶುಕ್ರವಾರಕ್ಕೆ ಬಂದು ತಮ್ಮ ಬಯೋಡೇಟಾ ಎಲ್ಲ ತಮ್ಮಂದು ಕೊಡಿ ಸರ್.
2: ಸರ್, ಇದೇ ಎಂ ಜಿ ರಂಗಸ್ವಾಮಿ ಹಿರಿಯರು, ಗೊತ್ತಲ್ಲ.

0: ಓಕೆ ಸರ್, ಓಕೆ. ತಾವು ಬನ್ನಿ ಸರ್, ತಾವು ಬಂದು ಸೋಮವಾರ ಇರ್ತಾರೆ ನಮ್ಮ ಸಾಹೇಬರು, ಸೋಮವಾರದಿಂದ ಶುಕ್ರವಾರದವರೆಗೆ ಬಂದು ತಮ್ಮ ದಾಖಲೆಗಳನ್ನ ಕೊಡಿ. ಇಲ್ಲ ಇಲ್ಲ, ತಾವು ಬರಬೇಕು. ತಾವು ಬಂದ್ಬಿಟ್ಟು ಇಲ್ಲಿ ತಮ್ಮ ನಾಟಕ, ಯಾಕಂದ್ರೆ ಧ್ವನಿ ಪರೀಕ್ಷೆ ಇರುತ್ತೆ ನಮ್ಮಲ್ಲಿ, ಧ್ವನಿ ಪರೀಕ್ಷೆ ಮಾಡಿಬಿಟ್ಟು ಆಮೇಲೆ ಅವರು ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಆಯ್ತು ಸರ್, ತಾವು ಬನ್ನಿ, ಬರ್ತಿರಲ್ಲ ಸೋಮವಾರ ಬನ್ನಿ, ಸಾಹೇಬ್ರು ಇರ್ತಾರೆ, ಮಾತಾಡಿ. ಕರೆ ಮಾಡಿದ್ಕೆ ಧನ್ಯವಾದಗಳು ತಮಗೆ. ಹಲೋ ಹಲೋ ಹಲೋ ಹಲೋ ಪದಬಂಧ ಪಲ್ಲವಿ ಅಂತ್ಯಾಕ್ಷರಿ. ಹೌದು, ಪಲ್ಲವಿ ಅಂತ್ಯಾಕ್ಷರಿ. ತಮ್ಮ ಹೆಸರು ಹೇಳಿ.
1: ಚಿತ್ರದುರ್ಗ.
0: ಇನ್ನೊಮ್ಮೆ ಹೇಳಿ.
1: ಚಿತ್ರದುರ್ಗ.
0: ನಾಡಿಗ್ ನಾಡಿಗ್ ಗೊತ್ತಾಯ್ತು. ಈಗ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮುಂಚೆ? ಇಲ್ಲ,
1: ಏನೇ ಸಿಕ್ಕಿಲ್ಲ ಸರ್, ಇವತ್ತು ಸಿಕ್ಕಿದ್ವಿ. ಯಾವಾಗಲೂ ಸಂದೇಶಗಳನ್ನು ಕಳಿಸ್ತಿರ್ತೀನಿ.
0: ಇವತ್ತು ಸಿಕ್ಕಿದೆ, ಹೇಗೆ ಅನಿಸ್ತಾ ಇದೆ?
1: ತುಂಬಾ ಖುಷಿ ಆಯ್ತು.
0: ಆ ಖುಷಿಯಲ್ಲಿ ವಾ ಅಕ್ಷರದಿಂದ ಹಾಡ್ತೀರಿ?
1: ಅಷ್ಟು ಸಾಧನ ಹಾಡ್ತೀನಿ. ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಮೇಲೆ ಪಂಚಮದಲ್ಲಿ ಹಾಡಿತು ಕೊರಗಿ ಪ್ರೇಮಿಗೆ ಓರ್ವನಲ್ಲೇ ಓರ್ವನಲ್ಲಿ
0: ಚಿತ್ರದುರ್ಗದಲ್ಲ. ಹೌದು, ಪಿ ಯು ಕಾಲೇಜ್. ಯಾವ್ದು ಎಸ್ ಜಿ ಎಂ ಅಲ್ಲ ಅಥವಾ ಎಸ್ ಜಿ ಎಂ? ಓಕೆ. ತಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚೆನ್ನಾಗಿ ಹಾಡಿದ್ರಿ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ ತಮ್ಗೆ. ಹಲೋ, ನಮಸ್ಕಾರ. ಹೇಳಿ, ತಮ್ಮ ಹೆಸರು ಹೇಳಿ. ಧನಂಜಯ ಅವರಿಗೆ ಎಲ್ಲಾ ಅಕ್ಷರ ಬಂದ್ಬಿಡಿದೆ. ಲಾ ಲಾ
2: ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಅಲ್ಲೇನು ಬೆಳಗಲು ಸಿರಿ ಸೇರಿಯೇ ಲಕ್ಷ್ಮೀ ಬಾರಮ್ಮ,
0: ಭಾಗ್ಯಲಕ್ಷ್ಮಿ ಬಾರಮ್ಮ ಮಾಂಗಲ್ಸಿದ್ರಿ. ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ ತಮ್ಗೆ. ಹಲೋ,
2: ನಮಸ್ಕಾರ.
0: ಸ್ವಲ್ಪ ರೆಡಿ, ಸ್ವಲ್ಪ ರೆಡಿಯಿಂದ ದೂರ ಬನ್ನಿ. ಹೇಳಿ, ತಮ್ಮ ಹೆಸರು ಹೇಳಿ. ಈಗ ಹೊನ್ನೂರು ಅಲ್ಲಿ ಅವರಿಗೆ ಮಾ ಅಕ್ಷರ ಬಂದಿದೆ. ಹೇಳಿ.
2: ಮಾನವನಾಗುವಯ ಇಲ್ಲ ದಾನವನಾಗುವಯ, ಮಾನವ ಕುಲತೇರುಳ್ಳಾಗುವಯ, ಹೇಳು ನೀ ಹೇಳು. ಲಾಭ
0: ಲಾ ಲಾ ಮತ್ತೆ ಲಾ ನಿಲ್ಸಿದ್ರ. ಓಕೆ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ ತಮ್ಗೆ.
2: ಧನ್ಯವಾದ.
0: ಹಲೋ, ಸ್ವಲ್ಪ ರೇಡಿಯೋನ ದೂರ ಬನ್ನಿ. ನಮಸ್ತೆ, ಸ್ವಲ್ಪ ರೇಡಿಯೋನ ದೂರ ಬನ್ನಿ. ಹೇಳಿ, ತಮ್ಮ ಹೆಸರು ಹೇಳಿ. ಈಗ ಎಲ್ಲಿಂದ ತಾವು? ಶಾಲಿನಿ ಅವರಿಗೆ ಲಾ ಬಂದಿದೆಯಲ್ವಾ, ಲಾ ಇಂದ ಹಾಡ್ತೀರಿ? ಹಾಡಿ. ನಿಲ್ಸಿದ್ರ, ಧನ್ಯವಾದಗಳು ತಮ್ಗೆ. ಹಲೋ
3: ಹಲೋ ಸರ್, ನಮಸ್ತೆ.
0: ನಮಸ್ತೆ, ಯಾರು ತಾವು? ಮಣ್ಣೆ ಅವ್ರು ಎಲ್ಲಿ ಕಾಣೆ ಆಗಿದ್ರ? ಬಹಳ ದಿನ ಕರೆ ಇಲ್ಲ.
3: ಇರ್ಲಿಲ್ಲ ಅಂದ್ರೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಸರ್,
0: ಹಾಗಾಗಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿರ, ಒಂದು ಒಂದು ತಿಂಗಳು ಇಲ್ಲ ಅನ್ಸುತ್ತೆ ತಾವು. ಇವತ್ತು ಒಂದು ತಿಂಗಳ ಮೇಲೆ ಮತ್ತೆ ಇವತ್ತು ಕರೆ ಸಿಕ್ಕಿದೆ. ಹಾ ಹಾ, ಇವತ್ತು ಕರೆ ಸಿಕ್ಕಿದೆ.

0: ಇವತ್ತು ಕರೆ ಸಿಕ್ಕಿದೆ,
1: ಪ್ರಯತ್ನ
0: ಪಟ್ಟು ಹಾಗೆ ಕರೆ ಸಿಕ್ಕಿತ್ತು.
1: ಈಗ ಮಾ ಅಕ್ಷರ ಬಂದಿದೆ, ಮಾ ಇಂದ ಹಾಡ್ತೀರಾ?
0: ಆಯ್ತು ಸರ್, ಹಾಡ್ತೇನೆ.
1: ಹಾಡಿ.
0: ಮೊದಲ ಮಳೆಯಲ್ಲಿ ಮೊದಲ ಕನಸೂತಿ ಒಲಿದೆವೋಲಿ
1: ಮೈನಾ ಚಿತ್ರದ ಹಾಡು. ಸಾಕು ಸಾಕು, ಅದು ಪಲ್ಲವಿ ಅಷ್ಟೇ ಹಾಡ್ಬೇಕಲ್ವಾ? ಗಾಕ್ಷರ ನಿಲ್ಸಿದ್ರ ಮೊದಲ ಮೊದಲ ಮಳೆ ಯಾವಾಗ ಬಂತು ನಿಮ್ಮ ಕಡೆ? ಮೊದಲ ಮಳೆ
0: ಅಂದ್ರೆ ಬಂತು
1: ಮೇ ಎಂಡ್ ಅಲ್ಲಿ ಮೊದಲ ಮಳೆ ಕಂಡ್ರಿ. ಓಕೆ ಆಯ್ತು, ನಿಮ್ಮ ಮಳೆ ಬರ್ತಾನೆ ಇರ್ಲಿ. ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮ್ಗೆ. ಓಕೆ ಥ್ಯಾಂಕ್ ಯು. ಹಲೋ, ನಮಸ್ತೆ, ಹೇಳಿ. ತಮ್ಮ ಹೆಸರು ಹೇಳಿ. ಮಲ್ಲಿಕಾರ್ಜುನ, ನಿಮಗೆ ಗಾ ಅಕ್ಷರ ಬಂದಿದೆ, ಗಾ ಇಂದ ಹಾಡಿ. ಗಾ ಗಾ
2: ಗೊಂದ ಹೇಳತೈತೆ ಮತ್ತೆ ಹೇಳತೈತೆ, ನೀನೇ ರಾಜಕುಮಾರ ಹೊಸಗಳ ಕೊಂದು ಫಸಲಿಗೆ ಬಂದು ಬೆಳಗಿದ ಮನೆಯ

0: ಎಂದು ಸೋಲದು ಸೋತು ದಾಕ್ಷರ ನಿಲ್ಸಿದ್ವಾ. ಓಕೆ, ಚೆನ್ನಾಗಿ ಹಾಡಿದ್ರಿ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ ತಮಗೆ. ಹಲೋ, ನಮಸ್ಕಾರ. ರಾಜ್ ಕಿರಣ್ ಅವರು ಹೇಗಿದ್ದೀರಿ ಸರ್? ಹೇಳಿ, ತಮ್ಮ ಹೆಸರು ಹೇಳಿ ಸರ್.
1: ಹಲೋ
0: ಹೇಳಿ
1: ಸರ್.
0: ಎಲ್ಲಿಂದ ಸರ್? ಪ್ರಕಾಶ್ ಅವರಿಗೆ ದಾಕ್ಷರ ಬಂದಿದೆ. ಹೇಳಿ.
1: ದೇವರಾಟ ಬಲ್ಲವರಾರು ಆತನಗೆದಿರು ಗೆಲ್ಲುವರಾಡು
0: ಕೇಳದೆ ಸುಖವ ಕೊಡುವ
1: ಕೇಳದೆ
0: ದುಃಖವ ಕೊಡುವ
1: ನನ್ನ ಮನದಲ್ಲಿ ಕುವಿ ಹಾಡುವ ದೇವರಾಟ ಬಲ್ಲವರಾರು.
0: ರಾಗ ನಿಲ್ಸಿದ್ರಿ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಹೇಳಿ. ಸುಬ್ರಹ್ಮಣ್ಯ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಾಕ್ಷರ ಬಂದಿದೆ, ರಾಯಿಂದ ಹಾಡಿ. ಬಹಳ ಸೊಗಸಾಗಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಂಗಿ.
1: ಥ್ಯಾಂಕ್ ಯು.

0: ಹೇಳಿ ಸರ್.
1: ಅಲ್ಲಿ ಅದಕ್ಕೆ ಮುಂಚೆ ಯಾರಾದ್ರು ನಮ್ಮ ಲೆಜೆಂಡ್ ಸಿಂಗರ್ ನಮ್ಮ ಯುವ ಜಾನಕಿ ಅವ್ರನ್ನ ಜ್ಞಾಪಿಸ್ಕೊಂಡ್ರೆ ಸರ್?
0: ಬಹಳ ಜನ ಎಸ್ ಜಾನಕಿ ಅವರು ಹಾಡಿದ್ದಾರೆ
1: ಹಾಡಿದ್ದಾರೆ ಜ್ಞಾಪಿಸ್ಕೊಂಡ್ರೆ ಅಂತ
0: ನೆನೆಸ್ಕೊಂಡೇ ಹಾಡಿರ್ತಾರೆ.
1: ಇರ್ಲಿ, ಆಯ್ತು, ನೀವಾದ್ರೂ ಮಾಡ್ಬೇಕಿತ್ತು. ಅದೇ ಈ ಟ್ರಿಬ್ಯೂಟ್ ಅವ್ರಿಗೋಸ್ಕರ ಹಾಡ್ತಾ ಇದ್ದೀರಿ ಸರ್?
0: ಹಾಡಿ ಸರ್.
1: ನಿನ್ನ ಲಗ್ನ ಪತ್ರಿಕೆ ಎಲ್ಲ ಕೂಗಿ ಕರೆದಿದೆ, ನಿನ್ನ ಶ್ರೀಮಂತಿಕೆ ಬಾ ಎಂದಿದೆ, ನಿನ್ನ ಶ್ರೀಮಂತಿಕೆ ಬಾ ಎಂದಿದೆ, ನಿನ್ನ ಲಗ್ನ ಪತ್ರಿಕೆ ಎಲ್ಲ ಕೂಗಿ ಕರೆದಿದೆ, ನಿನ್ನ ಶ್ರೀಮಂತಿಕೆ ಬಾ ಎಂದಿದೆ, ನಿನ್ನ ಶ್ರೀಮಂತಿಕೆ ಬಾ ಎಂದಿದೆ. ನಾನೇನು ಬರಲಿಲ್ಲ ಎಂದ ಇಲ್ಲ,
0: ಬಹಳ ಸೊಗಸಾಗಿ ಹಾಡಿದ್ರಿ ಅವರು, ಬಹಳ ಸೊಗಸಾಗಿ ಹಾಡಿದ್ದಾರೆ ಹಾಡನ್ನು ತಾವು ಹಾಗೆ ಹಾಡಿದ್ರಿ.
1: ಪ್ರತಿ ಸಲ ಹೇಳ್ತಾ ಇದ್ದೀನಿ ಇಂತ ಹಾಡುಗಳನ್ನ ಹೇಳೋದಕ್ಕೆ ಹಾಡೋದಿಕ್ಕೆ ಈ ಟ್ರಿಬ್ಯೂಟ್ ನ ಎಸ್ ಜಾನಕಿ ಅವರಿಗೆ ಸಮರ್ಪಣೆ ಮಾಡಿದ್ದೀನಿ.
0: ಅವರಿಗೆ ಅವರೇ ಸಾಟಿ, ಹಾಗಾಗಿ ಎಸ್ ಜಾನಕಿ ಅವರಿಗೆ ಎಸ್ ಜಾನಕಿ ಅವರೇ ಸಾಟಿ. ಬಹಳ ಸೊಗಸಾಗಿ ಹಾಡಿದ್ರಿ.
1: ಓಕೆ
0: ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು,
1: ಥ್ಯಾಂಕ್ ಯು ವೆರಿ ಮಚ್ ಸರ್, ಧನ್ಯವಾದ.

0: ಹಲೋ
1: ಗಣೇಶ್ ಅವರು ನಮಸ್ಕಾರ.
0: ಪರಮೇಶ್ವರ ಅವರು ಸರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀರಿ ಸರ್. ನೀವು?
0: ಹಾ ಸರ್, ಚೆನ್ನಾಗಿದ್ದೀನಿ. ಈ ಲಾ ಅಕ್ಷರದಿಂದ ಹಾಡಿ ಸರ್, ಲಾ ಬಂದಿದೆ. ಮತ್ತೆ
1: ಲಾ
2: ಬಂದಿದೆಯಾ? ಅಂಬಾಸುತ ಅಮರ ವಿಮೋಚನ ಲಂಬೋದರ ಲಿಖನ.
0: ರಾ ಅನಿಸಿದ್ರಾ? ಓಕೆ, ಕರೆ ಮಾಡಿ ಹೇಳಿದ್ದಕ್ಕೆ ಧನ್ಯವಾದ ತಮಗೆ.
1: ನಮಸ್ಕಾರ.

0: ಹಲೋ
1: ಹಲೋ
0: ನಮಸ್ಕಾರ
1: ಸರ್, ಹೇಗಿದ್ದೀರಾ ಸರ್?
0: ಆಕೆ ಚಿಕ್ಕಪ್ಪ ಶಾರದೇವರು?
1: ಖಂಡಿತ
0: ಚಿಕ್ಕಪ್ಪ ಅವರಿಗೆ ರಾ ಅಕ್ಷರ ಬಂದ್ಬಿಡಿದೆ.
1: ರಾಯರು ಬಂದರು ಮಾವನ ಮನೆಗೆ ರಾತ್ರಿ ಆಗಿತ್ತ.
0: ಹುಣ್ಣಿಮೆ ಬೆಳೆಸಿದ ಚಂದಿರ ನಡುವೆ ಹೇಳಿ ರಾ ಅಂದ ಸಾಕಷ್ಟು ಹಾಡು ಬರುತ್ತೆ ರಾಯಿಂದ. ರಾಯರು
1: ಬಂದರು ಮಾವನ ಮನೆಗೆ ರಾತ್ರಿ ಆಗಿತ್ತ. ಸರ್ ಮುಂದಕ್ಕೆ ಬರ್ತಾ ಇಲ್ಲ ಸರ್.
0: ರಾಯಿಂದ ಬೇರೆ ಹಾಡು ಹೇಳಿ.
1: ಸರ್ ಹೇಳ್ತೀನಿ. ರಾಜ ಮುದ್ದು ರಾಜ ನೂಕುವಂತ ಕೋಪ ನನ್ನಲ್ಲೇಕೆ ಮುದ್ದು ರಾಜ. ಓಕೆ ಸರ್, ಧನ್ಯವಾದಗಳು.
0: ಜಾ ನಿಲ್ಸಿದ್ರ? ಧನ್ಯವಾದಗಳು ತಮಗೆ ಕರೆ ಮಾಡಿ ಹಾಡಿದ್ಕೆ.
1: ಧನ್ಯವಾದಗಳು. ನಮಸ್ಕಾರ.
0: ಹಲೋ ಹಲೋ ಹಲೋ
2: ಹಲೋ ನಮಸ್ಕಾರ ಸರ್.
0: ನಮಸ್ತೆ, ತಮ್ಮ ಹೆಸರು?
2: ನಾನು ಸತೀಶ್ ಕುಮಾರ್ ಅಂತ ಸರ್, ಸಾಲಿ ಗ್ರಾಮ ಉದುಪಿ.
0: ಓಕೆ ಸರ್, ಈಗ ಜ ಅಕ್ಷರ ಬಂದಿದೆ ಸರ್ ತಮಗೆ. ಜ
2: ಯಾವ್ದಾಗಿದೆ?
0: ಜ
2: ಜ ಅಲ್ಲ ಜ
0: ಜ ಹೌದು.
2: ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ಕರುವೆನು ಎಂದು

0: lite, jete eli, jete jete eli, ruben hige yendu, anana, anana.
1: ಅಕ್ಷರ ನಿಲ್ಸಿದ್ರಿ, ಬಹಳ ಸೊಗಸ ಹಾಡಿದ್ರಿ, ಧನ್ಯವಾದ.
2: ಹೇಳಿ
1: ಸರ್, ಮೂರ್ತಿ ಅವ್ರು ಎಲ್ಲಿಂದ ಅಂದ್ರಿ? ನುಗ್ಗೆಹಳ್ಳಿ. ತಮಗೆ ದ ಅಕ್ಷರ ಬಂದಿದೆ, ದಾಯಿಂದ ಹಾಡಿ.
0: ಮಾಧವ ಅವತಾರ ಪುರುಷ ಮಾನ ಕೇಶ ದಯ ತೋರು ಶ್ರೀರಾಜವೇಂದ್ರ
1: ಮಾಧವಿದ್ರಿ, ಸೊಗಸ ಹಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ.
3: ನಮಸ್ತೆ ರೀ.
1: ನಮಸ್ತೆ. ಶಿವಲಿಂಗ ಹಿರೇಮಠ ಅವರು?
3: ಹೌದ್ರಿ ಸರ್. ಆರಾಮ್ ರೀ?
1: ಆರಾಮ್. ತಾವ್ ಹೇಗಿದ್ರಿ?
3: ನಾವು ಆರಾಮ.
1: ವಾ ಅಕ್ಷರ ಬಂದಿದೆ, ವಾ ಇಂದ ಹಾಡ್ತೀರಿ?
3: ಹಾಡ್ಬೇಕ್ರಿ.
0: ವಸಂತ ಬರದನು ಒಲವಿನ ಓಲೆ
1: ಮುಂಚೆ ಹಾಡಿದ್ರದು ಅಲ್ಲ, ಬೇರೆ ಹಾಡಿ, ಬೇರೆ ಹಾಡಿದ್ರು, ಮೊದಲನೇ ಕಾಲರ್ ಹಾಡಿದ್ರು.
0: ಹಲೋ ಹಲೋ. ಪ್ರೇಮಿಗೆ ಓರ್ವಳೆನಲ್ಲೇ, ಪ್ರೇಮಿಗೆ ಓರ್ವಳೆನಲ್ಲೇ,
1: ಅದು ಹಾಡು ಮೊದಲೇ ಹಾಡಿದ್ರು, ಬೇರೆ ಹಾಡಿ ಹಾಡಿದ್ರು, ಮೊದಲನೇ ಕಾಲರ್ ಹಾಡಿದ್ರು ಅದನ್ನ.
0: ಹೌದ್ರಿ. ಪ್ರೇಮ ಕಾವ್ಯದ ಕೈ ಬರಹ
1: ಪುಟ್ಟಣ ಕಣಗಾಲ ಅವರ ನಿರ್ದೇಶನ.
3: ಚಂದ್ರಶೇಖರ್ ಅಂತ ಅವರನ್ನ ವೇದಿಕೆಗೆ ತಂದವ್ರೆ ಪುಟ್ಟಣ ಕಣಗಾಲ.
1: ಧನ್ಯವಾದ ತಮಗೆ. ಹಲೋ ಹಲೋ. ಹಲೋ
4: ಹಲೋ. ಶಿವಕುಮಾರ್
1: ಕೆ ರಾಘವೇಂದ್ರ ಅವರಿಗೆ ಹ ಅಕ್ಷರ ಬಂದಿದೆ.
0: ಹರಗುಣ ಬಾಹುಲ ಹೊಸದಾಗಿ ಬಿದ್ದ ದೆಹಗಳು ಕಲ್ಕಷವಾಗಿ, ಹರಗುಣ ಬಾಹುಲ ಹೊಸದಾಗಿ ಬಿದ್ದ ದೆಹಗಳು ಕಲ್ಕಷವಾಗಿ, ಇಟ್ಟಿದೆ ಕಾಳು ಹನಿ ಹನಿಯಾಗಿ, ಬತ್ತಾಳಕಾಯಿ ತೆನೆ ತೆನೆಯಾಗಿ, ಬಿಟ್ಟಿದ್ರೆ ಕಾಳು ಹನಿ ಹನಿಯಾಗಿ, ಬತ್ತಾಳಕಾಯಿ ತೆನೆ ತೆನೆಯಾಗಿ. ಗಾಯನ ಸರ್?
1: ಜನಪದ ಗೀತೆ ಅಲ್ವಾ ಇದು?
4: ಹೌದು ಸರ್.
1: ಬಹಳ ಸೊಗಸ ಗಾಡಿದ್ರಿ, ಧನ್ಯವಾದಗಳು ತಮಗೆ. ಹಲೋ. ಸ್ವಲ್ಪ ರೇಡಿಯೋಯಿಂದ ದೂರ ಬನ್ನಿ, ಸ್ವಲ್ಪ ರೇಡಿಯೋನ ದೂರ ಬನ್ನಿ. ಹೇಳಿ ಸರ್. ತಮ್ಮ ಹೆಸರು ಹೇಳಿ ಸರ್.
4: ಹೆಸರು ರಮೇಶ್ ಅಂತ.
1: ಎಲ್ಲಿಂದ ತಾವು?
4: ಚಿತ್ರದುರ್ಗದಿಂದ.
1: ಗ ಅಕ್ಷರ ಬಂದಿದೆ, ಗಾಯಿಂದ ಹಾಡಿ.
4: ಗಾ
1: ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ ಗಾ

0: ದಾಲಗ
1: ಗಾನ
0: ಗಂಡು
1: ಎಂದರೆ ಗಂಡು ರೂಪದ ಗಂಡು ಬಂಕಾಪುರದ ಬೆಂಕಿ ಚೆಂಡು ಬಹದ್ದೂರ್ ಗಂಡು ಬಹದ್ದೂರ್ ಗಂಡು ಗಂಡು ಎಂದರೆ ಗಂಡು ರೂಪದಿ ಗಂಡು
0: ಡಾಗ್ ನಕ್ಷರ ನಿಲ್ಸಿದ್ರಿ, ಧನ್ಯವಾದಗಳು ತಮಗೆ. ಹಲೋ
2: ಹಲೋ
0: ನಮಸ್ಕಾರ.
2: ಹಲೋ ನಮಸ್ಕಾರ ಸರ್.
0: ಓಕೆ, ಬಂದೇ ನವಾಜ್ ಅವರಿಗೆ ಡ ಅಕ್ಷರ ಬಂದಿದೆ, ಇನ್ನ 30 ಸೆಕೆಂಡ್ ಟೈಮ್ ಇದೆ, ಬೇಗ ಹಾಡಿ. ಡ ಡ
2: ದರೆ ಡೊಲು ಡೋಲು ನಿನ್ನ ತನ್ನ ಡೋಲು ಡೊಲು ಡೋಲು ನನ್ನ ಮನ್ನ ಡೋಲು
0: ಹಾಡಿದ್ರಿ, ಸೊಗಸಾಗಿ ಹಾಡಿದ್ರಿ, ಅದ್ರ ಪ್ರಯತ್ನ ಪಟ್ರಿ, ಧನ್ಯವಾದಗಳು ತಮ್ಗೆ.
2: ಧನ್ಯವಾದ ಧನ್ಯವಾದ ನಮಸ್ಕಾರ ಸರ್.
0: ಇದುವರೆಗೂ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ನನ್ನ ಮನಃಪೂರ್ವಕ ಧನ್ಯವಾದಗಳು.
3: ಪ್ರೇಮ ಶ್ರುತಿಯು ಅಮೃತ ಶಿಲೆ ಬಂಬೆಯ.
0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:32. ಈಗ ಕೆಲವು ಪ್ರಕಟಣೆಗಳು.
4: ಮೈಸೂರ್ ಸ್ಯಾಂಡಲ್
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
7: ನಮಸ್ಕಾರ ನಿನಗೆ ಭಾಸ್ಕರ.
8: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
7: ನಮನ ನಮನ
8: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿಭಾವದ ಧಾರೆ. ನಮನ ನಮನ ನಮನ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟುಬಲ್ಲೆನು ನಾನು ಜಾಣೆ.
5: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
6: ಸೂರ್ಯ ಬಂದನೆ
7: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
8: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
9: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ

0: ಐದು ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ.
2: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ, ಇದು 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 6 ಗಂಟೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:12 ಸೆಕೆಂಡ್ಗಳು. ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಬುಕ್ಕಂಬೂದಿ ಗ್ರಾಮದ ಎಂ ಬಸವರಾಜಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ವಿಷಯ ಭಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ವಿಷಯ ತಜ್ಞರು ಶ್ರೀಮತಿ ರೂಪಾಯಲ್, ಜಂಟಿ ಕೃಷಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. 7:20 ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುತ್ತೀರಿ. 7:45 ಆರ್ಯರು

ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು, 9:30ಕ್ಕೆ ಭಕ್ತಿ ಪ್ರಧಾನ ಚಿತ್ರಗೀತೆಗಳನ್ನು ಕೇಳುತ್ತೀರಿ, 10 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇನ್ನು ನಮ್ಮ ನಿಲಯದ ನಾಳಿನ ಕಾರ್ಯಕ್ರಮಗಳತ್ತ ಗಮನ ಹರಿಸೋಣ. ನಮ್ಮ ನಿಲಯದ ನಾಳಿನ ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ ಬೆಳಗ್ಗೆ 6:10ಕ್ಕೆ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ, ಡಾಕ್ಟರ್ ಕೊರೋನಾ ಸರಸ್ವತಿ ಪ್ರಕಾಶ್ ಅವರಿಂದ. ಈ ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 6:35ಕ್ಕೆ ನಮ್ಮ ನಿಲಯದಿಂದ ದೇಶಭಕ್ತಿಗೀತೆ ಕೇಳುತ್ತೀರಿ. 6:40ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪನಾಯಕ UHS ನೇಗಿಲೆ ಮಿಡಿತದಲ್ಲಿ ತೋಟಗಾರಿಕೆ ಬೆಳೆಯಲ್ಲಿ ಜೈವಿಕ ಗೊಬ್ಬರದ ಪಾತ್ರ, ಈ ವಿಷಯವಾಗಿ ಮಾಹಿತಿ ನೀಡಲಿದ್ದಾರೆ ತಜ್ಞರಾದ ಕಲ್ಲೇಶ್ ನಾಗರಾಜ್ ಡಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ, ಶಿವಮೊಗ್ಗ. 7:45ಕ್ಕೆ ರೈತರಿಗೆ ಸಲಹೆ, 6:50ಕ್ಕೆ ಆರೋಗ್ಯ ಬಿಂದು ಕೇಳುತ್ತೀರಿ, ವಿಷಯ ಯೋಗದ ಪರಿಚಯ ಭಾಗ 1. ಭಾಗವಹಿಸುತ್ತಾರೆ ಡಾಕ್ಟರ್ HG ಮಂಜುನಾಥ್. 6:55ಕ್ಕೆ ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರ. 7:00ಗೆ ದಿನಚರಿ, 7:15ಕ್ಕೆ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. 7:30ಕ್ಕೆ ಹಾಗೂ ಸಂಜೆ 6:35ಕ್ಕೆ ಸೇವಾ ಮಾಹಿತಿ. 7:45ಕ್ಕೆ ಚಿತ್ರಗೀತೆಗಳು. 8:30ಕ್ಕೆ ಬಾನುಲಿ ನೆನಪಿನಂಗಳ, ಆಕಾಶವಾಣಿಗೆ 90 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುವುದು. 9:05ಕ್ಕೆ ನಲ್ನುಡಿ, ಬದುಕಿಗೊಂದು ಹಿತನುಡಿ, ಈ ಕುರಿತು ಮಾತನಾಡುತ್ತಾರೆ ಮಲ್ಲಿಕಾರ್ಜುನ MV. 9:10ಕ್ಕೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಹಿಂದಿ ಚಿತ್ರಗೀತೆ ಹಾಗೂ ಕನ್ನಡ ಚಿತ್ರಗೀತೆ ಕೇಳುತ್ತೀರಿ. 9:30ಕ್ಕೆ ಹಿಂದಿ ಚಿತ್ರಗೀತೆಗಳು. 10:00ರಿಂದ 11:00ವರೆಗೂ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ. ಅರಳಿದ ಹೂಗಳು ಮಾಲಿಕೆಯಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಲಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ NTippeswamy ಅವರೊಂದಿಗೆ ನೇರ ಮಾತುಕತೆ. ಇವರೊಂದಿಗೆ ವಿಜಯಕಲಾ ಜಗಲೂರು. 11:00ಗೆ ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. 11:30ಕ್ಕೆ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕ್ರೀಡೆಗಳ ಪರಿಚಯವಿದೆ. ಇನ್ನು ನಮ್ಮ ನಿಲಯದ ನಾಳಿನ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನೀಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ ಬೇವಿನ ಬೆಂಚಿ. ಈ ಕಾರ್ಯಕ್ರಮ ರಾಯಚೂರು ಕೇಂದ್ರದ ಕೊಡುಗೆ. 12:30ಕ್ಕೆ ನಮ್ಮ ನಿಲಯದಿಂದ ಪ್ರಕಟಣೆಗಳು. 12:35ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ, ಈ ಕುರಿತು ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ. ಈ ಕಾರ್ಯಕ್ರಮ ಹೊಸಪೇಟೆ ಕೇಂದ್ರದ ಕೊಡುಗೆ. 11:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ PMeDrive, PM ಸ್ಟ್ರೀಟ್ ವೆಂಡರ್ಸ್, ಆತ್ಮನಿರ್ಭರ ಭಾರತ ಯೋಜನೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ SM ಸುಧಾಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 11:20ಕ್ಕೆ ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರ್ನಾಡು ಬಾಬಳಕ್ಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುವಿರಿ. 2:40ಕ್ಕೆ ವಿಷಯಾಧಾರಿತ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 3:00ಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇನ್ನು ನಮ್ಮ ನಿಲಯದ ನಾಳಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00ಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳುವಿರಿ. 5:30ಕ್ಕೆ ಕಥೆ ಕೇಳಿ ಕಥೆ ಮುಂದುವರೆಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. 6:15ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಓಬನಹಳ್ಳಿ ಗ್ರಾಮದ ಲಕ್ಕಮ್ಮ ಹಾಗೂ ಸಂಗಡಿಗರಿಂದ ಮೈಲಾರಲಿಂಗಪ್ಪ ದೇವರ ಪದ ಕೇಳುವಿರಿ. 6:30ಕ್ಕೆ ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 6:51ಕ್ಕೆ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳು ಕುರಿತು ಹೊಸದುರ್ಗ ತಾಲೂಕು ಮಲ್ಲಿಹಳ್ಳಿಯ ಕೃಷಿಕ MG ಪ್ರಭುಲಿಂಗಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು UM ಮರಳುಸಿದ್ದೇಶ್. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳು. 7:45ಕ್ಕೆ ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 8:00ಗೆ ಹೊಸ ಚಿತ್ರಗೀತೆಗಳನ್ನು ಕೇಳುತ್ತೀರಿ ನಮ್ಮ ನಿಲಯದಿಂದ.

0: 9:30 8:45 ವಚನಗಳು 9:15 ಭಾವಗೀತೆಗಳು 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ ಜಿಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದಿಹೋ ಭರತ್ ಮಿಶ್ರಾ ಅವರಿಂದ ಸಂತೂರ್ ವಾದನ ಆಲಿಸುವಿರಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದುವರೆಗೂ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರೆ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಚಳ್ಳಕೆರೆ ತಾಲೂಕು ಬುಕ್ಕಂಬುದಿ ಗ್ರಾಮದ M. ಬಸವರಾಜಪ್ಪ ಹಾಗೂ ಸಂಗಡಗರಿಂದ ಭಜನೆ ಪದ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಬುಕ್ಕಂಬೋದಿ ಗ್ರಾಮದ ಎಂ ಬಸವರಾಜಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಇದು 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಅವಲೋಕನ.
1: ಆಕಾಶವಾಣಿ ಅವಲೋಕನ. ವಿಷಯ ಕಡಲ ಸಂಪತ್ತಿನ ರಕ್ಷಣೆಗಾಗಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ. ಬರೆದವರು ಅಭಯ್ ಧಾಮ್ಲೆ, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣ ಮೂರ್ತಿ. ಪ್ರಕೃತಿ ಮನುಕುಲಕ್ಕೆ ನೀಡಿರುವ ಅಮೂಲ್ಯ ಕೊಡುಗೆಗಳಲ್ಲಿ ಸಾಗರಗಳು ಪ್ರಮುಖವಾದವು. ಆದರೆ ಮಾನವನ ಅತಿಯಾದ ಹಸ್ತಕ್ಷೇಪ, ಕೈಗಾರಿಕೆಗಳ ತ್ಯಾಜ್ಯಗಳ ಅನಿಯಂತ್ರಿತ ಹರಿವು ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಪ್ಲಾಸ್ಟಿಕ್ ಮಾಲಿನ್ಯದಿಂದಾಗಿ ಇಂದು ಸಮುದ್ರದ ಪರಿಸರ ವ್ಯವಸ್ಥೆಯು ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಈ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆಯನ್ನು ಕೇವಲ ಕಾಗದದ ಮೇಲಿನ ಯೋಜನೆಯನ್ನಾಗಿ ಉಳಿಸದೆ ಅದನ್ನು ದೇಶದ ಪ್ರತಿಯೊಬ್ಬ ಪ್ರಜೆಯು ಪಾಲ್ಗೊಳ್ಳುವ ಸಾರ್ವಜನಿಕ ಜನಾಂದೋಲನವನ್ನಾಗಿ ರೂಪಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರ ನೇತೃತ್ವದಲ್ಲಿ ಇತ್ತೀಚೆಗೆ ನಡೆದ ವಿಜ್ಞಾನ ಸಚಿವಾಲಯಗಳ ಉನ್ನತ ಮಟ್ಟದ ಪರಿಶೀಲನಾ ಸಭೆಯು ಕರಾವಳಿ ಸ್ವಚ್ಛತೆಗೆ ಹೊಸದೊಂದು ವೈಜ್ಞಾನಿಕ ದಿಕ್ಸೂಚಿಯನ್ನು ನೀಡಿದೆ. ಭಾರತದ ಕರಾವಳಿ ತೀರದ ಸುಸ್ಥಿರ ಅಭಿವೃದ್ಧಿ ಹಾಗೂ ಕಡಲ ಸಂಪತ್ತಿನ ರಕ್ಷಣೆಯ ದೃಷ್ಟಿಯಿಂದ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಸೆಪ್ಟೆಂಬರ್ 10-19 ಹಮ್ಮಿಕೊಂಡಿರುವ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಅತ್ಯಂತ ಮಹತ್ವದ ರಾಷ್ಟೀಯ ಆಂದೋಲನವಾಗಿ ಮೂಡಿಬರಲಿದೆ. ವಿಜ್ಞಾನ ದಾಖಲೆಗಳು ತಮ್ಮ ಪ್ರಯೋಗಾಲಯಗಳಿಂದ ಹೊರಬಂದು ಸಾರ್ವಜನಿಕರೊಂದಿಗೆ ನೇರ ಸಂಪರ್ಕ ಸಾಧಿಸಿದಾಗ ಮಾತ್ರ ಸಂಶೋಧನೆಗಳು ಮತ್ತು ವೈಜ್ಞಾನಿಕ ಆವಿಷ್ಕಾರಗಳು ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತವೆ. ದೇಶದ ನಾನಾ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಮುಖ ರಾಷ್ಟೀಯ ವೈಜ್ಞಾನಿಕ ಸಂಸ್ಥೆಗಳ

0: ಸಮನ್ವತೆಯನ್ನು ಬಲಪಡಿಸುವುದು ಈ ಬಾರಿಯ ಸ್ವಚ್ಛತಾ ಅಭಿಯಾನದ ಪ್ರಮುಖ ಹೆಜ್ಜೆಯಾಗಿದೆ. ಈ ಹಿಂದೆ ವಿವಿಧ ಇಲಾಖೆಗಳು ಪ್ರತ್ಯೇಕ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪರಿಸ್ಥಿತಿಯನ್ನು ಬದಲಾಯಿಸಿ ಅವೆಲ್ಲವನ್ನೂ ಒಳಗೊಂಡ ಒಂದು ಸಂಯೋಜಿತ ಪರಿಸರ ವ್ಯವಸ್ಥೆಯನ್ನು ಸೃಷ್ಟಿಸಲು ಸರ್ಕಾರ ಮುಂದಾಗಿದೆ. ಇಂತಹ ತಡೆರಹಿತ ಸಹಯೋಗದಿಂದಾಗಿ ಕರಾವಳಿಯ ತ್ಯಾಜ್ಯ ನಿರ್ವಹಣೆ ಮತ್ತು ಪರಿಸರ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಆಧುನಿಕ ವೈಜ್ಞಾನಿಕ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಸಾಧ್ಯವಾಗಲಿದೆ. ಸ್ವಚ್ಛತೆ ಮಾಡುವುದಷ್ಟೇ ಅಲ್ಲದೆ ವೈಜ್ಞಾನಿಕ ಆವಿಷ್ಕಾರಗಳು ನೇರವಾಗಿ ನಾಗರಿಕರನ್ನು ತಲುಪುವಂತೆ ಮಾಡುವುದು ಮತ್ತು ಆಡಳಿತ ಸುಧಾರಣೆಗೆ ಇಲಾಖೆಗಳ ನಡುವಿನ ಜ್ಞಾನ ವಿನಿಮಯವನ್ನು ಹೆಚ್ಚಿಸುವುದು ಈ ಸಮನ್ವತೆಯ ಮುಖ್ಯ ಆಶಯವಾಗಿದೆ. ಈ ಅಭಿಯಾನದ ಪೂರ್ವಭಾವಿ ಸಭೆಯಲ್ಲಿ ದೇಶದ ವಿವಿಧ ವಿಜ್ಞಾನ ಇಲಾಖೆಗಳು ತಮ್ಮದೇ ಆದ ವಿಶಿಷ್ಟ ಜನಸಂಪರ್ಕ ಯೋಜನೆಗಳನ್ನು ಪ್ರಸ್ತುತಪಡಿಸಿವೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಅಡಿಯಲ್ಲಿ ಕೈಗೊಂಡಿರುವ ಸಂಶೋಧನೆಗಳು ಹಾಗೂ ಸರಲ್ ಎಐ ವೇದಿಕೆಯ ವ್ಯಾಪಕ ಅಳವಡಿಕೆಯ ಮೂಲಕ ಸಂಶೋಧಕರು ಮತ್ತು ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಯೋಜಿಸಿದೆ. ಇದರ ಜೊತೆಗೆ ಜೈವಿಕ ತಂತ್ರಜ್ಞಾನ ಇಲಾಖೆಯು ಸಾರ್ವಜನಿಕ ಆರೋಗ್ಯ ಬಯೋ ಇಕಾನಮಿ ಅಂದರೆ ಜೈವಿಕ ಆರ್ಥಿಕತೆ ಮತ್ತು ಕೃಷಿ ಜೈವಿಕ ತಂತ್ರಜ್ಞಾನದಲ್ಲಿ ತನ್ನ ಕೊಡುಗೆಗಳನ್ನು ಜಾಗೃತಿಗೊಳಿಸಲು ಡಿಬಿಟಿ ಕ್ವೆಸ್ಟ್ ಸಾರ್ವಜನಿಕ ಅಭಿಯಾನವನ್ನು ನಡೆಸುತ್ತಿದೆ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆಯು ಇನ್ನೋವೇಷನ್ ಇನ್ ಆಕ್ಷನ್ ಉಪನ್ಯಾಸ ಸರಣಿಯ ಮೂಲಕ ಭಾರತದ ಸಂಶೋಧನಾ ವ್ಯವಸ್ಥೆಯನ್ನು ಉತ್ತೇಜಿಸುತ್ತಿದೆ. ಈ ಎಲ್ಲಾ ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಯತ್ನಗಳು ದೇಶದಲ್ಲಿ ಹೊಸ ವೈಜ್ಞಾನಿಕ ಚಿಂತನಾ ಕ್ರಮಕ್ಕೆ ಭದ್ರ ಬುನಾದಿ ಹಾಕಲಿವೆ. ವಿವಿಧ ಸಚಿವಾಲಯಗಳ ನಡುವಿನ ಸಹಯೋಗವನ್ನು ಮತ್ತಷ್ಟು ಆಳಗೊಳಿಸುವ ನಿಟ್ಟಿನಲ್ಲಿ ಸಿಎಸ್ಐಆರ್ ಇಸ್ರೋ ಬಿಎಆರ್ಸಿ ಡಿಎಸ್ಟಿ ಮತ್ತು ಡಿಬಿಟಿ ಸಂಸ್ಥೆಗಳು ಚಿಂತನೆ ನಡೆಸಿದ್ದು ತಂತ್ರಜ್ಞಾನ ಅಭಿವೃದ್ಧಿ ಪಾಲುದಾರಿಕೆ ಬಯೋಮೆಡಿಕಲ್ ಸಂಶೋಧನಾ ಉಪಕ್ರಮಗಳು ಹಾಗೂ ಈಶಾನ್ಯ ವಲಯದ ಸಂಯೋಜಿತ ಕಾರ್ಯಕ್ರಮಗಳು ಇಲಾಖೆಗಳ ನಿಕಟ ಸಹಭಾಗಿತ್ವಕ್ಕೆ ಅತ್ಯುತ್ತಮ ಸಾಕ್ಷಿಯಾಗಿವೆ. ಕರಾವಳಿ ರಕ್ಷಣೆಯೊಂದಿಗೆ ಮುಂಬರುವ ಪ್ರಮುಖ ರಾಷ್ಟೀಯ ವೈಜ್ಞಾನಿಕ ಕಾರ್ಯಕ್ರಮಗಳಾದ ಎಸ್ಟಿಕ್ 2026, ಭಾರತ ರಾಷ್ಟೀಯ ವಿಜ್ಞಾನ ಉತ್ಸವ ಐಐಎಸ್ಎಫ್ 2026 ಮತ್ತು ರಾಷ್ಟೀಯ ಬಾಹ್ಯಾಕಾಶ ದಿನದ ಸಿದ್ದತೆಗಳು ದೇಶದಲ್ಲಿ ತಾಂತ್ರಿಕ ಕ್ರಾಂತಿಯ ಅಲೆಯನ್ನು ಸೃಷ್ಟಿಸಲಿವೆ. ಇಂತಹ ಬೃಹತ್ ಕಾರ್ಯಕ್ರಮಗಳಲ್ಲಿ ಸಂಶೋಧಕರು, ಉದ್ಯಮಗಳು, ನವೋದ್ಯಮಗಳು ಮತ್ತು ವಿದ್ಯಾರ್ಥಿಗಳನ್ನು ವ್ಯಾಪಕವಾಗಿ ತೊಡಸಿಕೊಳ್ಳಲು ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ದೇಶದ ಯುವಜನತೆ, ಕರಾವಳಿ ಭಾಗದ ಸ್ಥಳೀಯ ಮೀನುಗಾರರ ಸಮುದಾಯಗಳು ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳನ್ನು ಒಳಗೊಂಡಂತೆ ಜನಸಮುದಾಯವನ್ನು ಈ ಆಂದೋಲನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕಾಗಿದೆ. ಮುಂಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿರುವ ಈ ಸಾಗರ ಸ್ವಚ್ಛತಾ ಸಪ್ತಾಹವು ಇಡೀ ದೇಶದ ಕರಾವಳಿಯುದ್ದಕ್ಕೂ ಒಂದು ಬೃಹತ್ ಜನಾಂದೋಲನವಾಗಿ ರೂಪುಗೊಳ್ಳಬೇಕಿದೆ. ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಕಡಲ ತೀರಗಳನ್ನು ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಂದ ಮುಕ್ತಗೊಳಿಸಲು ಕೈಜೋಡಿಸಿದಾಗ ಮಾತ್ರ ಭಾರತದ ಕಡಲ ತೀರಗಳು ನೈಸರ್ಗಿಕ ಸುಂದರತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಲಿದೆ. ಕಡಲನ್ನು ಕೇವಲ ಆರ್ಥಿಕ ಸಂಪನ್ಮೂಲವಾಗಿ ನೋಡದೆ ಜೀವಸಂಕುಲದ ಪ್ರಮುಖ ಆಧಾರವೆಂದು ಗೌರವಿಸುವ ಪ್ರವೃತ್ತಿ ಸಾರ್ವಜನಿಕರಲ್ಲಿ ಬೆಳೆಯಬೇಕಿದೆ. ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಭವಿಷ್ಯದ ಪೀಳಿಗೆಗೆ ಸುರಕ್ಷಿತ ಮತ್ತು ಜೀವಂತ ಸಾಗರ ವ್ಯವಸ್ಥೆಯನ್ನು ನೀಡುವ ದೂರದರ್ಶಿ ಸಂಕಲ್ಪವಾಗಿದೆ. ಪರಿಸರ ಸಂರಕ್ಷಣೆ ಮತ್ತು ಅತ್ಯಾಧುನಿಕ ತಾಂತ್ರಿಕ ಆವಿಷ್ಕಾರಗಳು ಪರಸ್ಪರ ಸಹಯೋಗದೊಂದಿಗೆ ಸಾಗಿದಾಗ ದೇಶ ಸಮಗ್ರ ಪ್ರಗತಿಯನ್ನು ಸಾಧಿಸಲು ಸಾಧ್ಯ. ಕರಾವಳಿಯ ಸ್ವಚ್ಛತೆಯು ಕೇವಲ ಸ್ಥಳೀಯ ನಿವಾಸಿಗಳ ಜವಾಬ್ದಾರಿಯಾಗಿರದೆ ಅದು ಇಡೀ ಸಮುದಾಯದ ಜವಾಬ್ದಾರಿಯೊಂದಿಗೆ ರಾಷ್ಟ್ರದ ಹಿತಾಸಕ್ತಿಯಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಇಂದಿನ ಅವಲೋಕನ.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಇದು 102.6 ಮೆಗಾಹರ್ಟ್ಸ್ಗಳು. ಈಗ ಸೇವಾ ಮಾಹಿತಿ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಏನು ರಂಗ ಕೈಗೆ ಬ್ಯಾಂಡೇಜು?
7: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ

0: ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು. 6:40ಕ್ಕೆ ಪ್ರದೇಶ ಸಮಾಚಾರ, ನಂತರ 6:51ಕ್ಕೆ ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಕೇಳುಗರೆ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 2237049 99, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿ ರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS.

0: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಭ ಕ್ರೀಡೋತ್ಸವ ಆರಂಭ, 280 ಹೆಚ್ಚು ಕ್ರೀಡಾಪಟುಗಳು ಭಾಗಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ಧಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17.20 ಕೋಟಿ, ಬಾದಾಮಿ 15.10 ಕೋಟಿ, ಬಂಟ್ವಾಳ 26.18 ಕೋಟಿ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದರು.

0: ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದರೂ ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
1: ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 GW ಇತ್ತು ನಮ್ದು 2014ರಾಗ. 2.6 GW 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ದಿಂದ, ಸರಿಸುಮಾರು 60 GW ವಿಂಡ್ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ ಬ್ಯಾಟರಿ ಸ್ಟೋರೇಜ್ ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂತಹ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು ಅದು ಒತ್ತಡ ಕಮ್ಮಿ ಆಗ್ತದೆ.
0: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಇಂದು ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು, ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿಯವರು 2110 ಕೋಟಿ ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
2: ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಆಧುನೀಕರಣಕ್ಕೆ 2110 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನ್ ಅಮೃತ್ ಭಾರತ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು.
0: ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಟಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬ ದೋಟಿಹಾಡ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆ ಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯವನ್ನು ನಿಗದಿಪಡಿಸಿದ್ದು ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯತಿಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಪಕ್ಷದ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಗೆ ನಾಳೆ ಆಗಮಿಸಲಿದ್ದು ಅವರೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ದಸರಾ ವಸ್ತು ಪ್ರದರ್ಶನವನ್ನು ಜಾಗತಿಕ ಮಟ್ಟದಲ್ಲಿ ಆಕರ್ಷಣೀಯವಾಗಿಸಲು ವರ್ಷಪೂರ್ತಿ ಕಾರ್ಯಕ್ರಮವನ್ನು ವಹಿಸಲು ಮನರಂಜನಾ ಪಾರ್ಕ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವಂತಹ ಯೋಜನೆ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಮತ್ತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಪರಿವೀಕ್ಷಣೆ ನಡೆಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಬಾರಿಯ ದಸರಾ ವಸ್ತು ಪ್ರದರ್ಶನ ಒಟ್ಟು 9 ದಿನಗಳ ಕಾಲ ಅಂದರೆ ಜನವರಿ 8ರವರೆಗೆ ಸಾರ್ವಜನಿಕರಿಗೆ ಮುಕ್ತವಾಗಿರಲಿದೆ.

0: ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ 32 ಶಾಶ್ವತ ಮಳಿಗೆಗಳನ್ನು ಹಾಗೂ ಮಳೆ ಬಿಸಿಲಿನಿಂದ ರಕ್ಷಣೆ ನೀಡುವ ಅತ್ಯಾಧುನಿಕ ಮೇಲ್ಛಾವಣಿ ಮತ್ತು ಶಾಶ್ವತ ಆಹಾರ ಮಳಿಗೆಗಳನ್ನು ಆವರಣದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ನಿರ್ಧಾರವನ್ನು ಕೈಬಿಡಬೇಕು ಎಂದು ಹಿರಿಯ ಬಿಜೆಪಿ ಧುರೀಣ ಬಿಎಸ್ ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ. ಸರ್ಕಾರಿ ಜಮೀನು ಲಭ್ಯವಿದ್ದರೂ ಬಡ ರೈತರನ್ನು ಅವಲಂಬಿಸಲಾಗುತ್ತಿದೆ ಎಂದು ಆರೋಪಿಸಿರುವ ಅವರು, ಸರ್ಕಾರ ರೈತರ ಮತ್ತು ಮಹಿಳೆಯರ ಮೇಲೆ ದಾಖಲಿಸಿರುವ ಮೊಕದ್ದಮನೆಗಳನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮಾದಕ ವಸ್ತು ಮಾರಾಟ ಮತ್ತು ಬಳಕೆ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಗದಗದಲ್ಲಿಂದು ಆರೋಪ ಮಾಡಿದ್ದಾರೆ. ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಶಾಲೆ ಕಾಲೇಜುಗಳಿಂದ ಹಿಡಿದು ಜೈಲುಗಳವರೆಗೆ ಮಾದಕ ವಸ್ತು ಮಾರಾಟದ ಜಾಲ ವ್ಯಾಪಿಸಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಮತ್ತು ತಾಲೂಕು ಮಟ್ಟದ ಜನರಿಗೆ ಕಾನೂನು ನೆರವು ಹತ್ತಿರದಲ್ಲೇ ಸಿಗುವಂತಾಗಲು ಹೊಸ ನ್ಯಾಯಾಲಯಗಳ ಸ್ಥಾಪನೆ ಅತ್ಯಗತ್ಯವಾಗಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಮತ್ತು ಕೊಪ್ಪಳ ಜಿಲ್ಲೆಯ ಆಡಳಿತ ನ್ಯಾಯಾಧೀಶ ನ್ಯಾಯಮೂರ್ತಿ ಸಿಎಂ ಪೂಣಚ್ಚ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲಾ ನ್ಯಾಯಾಂಗ ಇಲಾಖೆ ಮತ್ತು ಗಂಗಾವತಿ ವಕೀಲರ ಸಂಘದ ಸಹಯೋಗದಲ್ಲಿಂದು ಕನಕಗಿರಿಯ ಎಪಿಎಂಸಿ ಆವರಣದ ಶ್ರಮಿಕ ಭವನದಲ್ಲಿ ನಡೆದ ಸಂಚಾರಿ ನ್ಯಾಯಾಲಯ, ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಉದ್ಘಾಟನೆಯನ್ನು ವರ್ಚುವಲ್ ಮೂಲಕ ನೆರವೇರಿಸಿ ಅವರು ಮಾತನಾಡಿದರು. ನ್ಯಾಯಾಂಗ ವ್ಯವಸ್ಥೆಯ ವಿಕೇಂದ್ರೀಕರಣ ಅತ್ಯಗತ್ಯವಾಗಿದೆ. ಸ್ಥಳೀಯವಾಗಿ ನ್ಯಾಯಾಲಯಗಳು ಸ್ಥಾಪನೆಯಾಗುವುದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಸಮಯ ಮತ್ತು ಹಣದ ಉಳಿತಾಯವಾಗುತ್ತದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಮೂರ್ತಿ ಚಂದ್ರಶೇಖರ್ ಸಿ, ಕರ್ನಾಟಕ ಭೂ ಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಮಾಜಿ ಅಧ್ಯಕ್ಷ ಎನ್ಎಸ್ ಪಾಟೀಲ್ ಪಾಲ್ಗೊಂಡಿದ್ದರು. ಧಾರವಾಡದಲ್ಲಿಂದು ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭವಾಯಿತು. ಎರಡು ದಿನಗಳ ಈ ಕ್ರೀಡೋತ್ಸವಕ್ಕೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಚಾಲನೆ ನೀಡಿದರು. ರಾಜ್ಯದ ವಿವಿಧ ಭಾಗಗಳಿಂದ ಒಟ್ಟು 15 ತಂಡಗಳು ಪಾಲ್ಗೊಂಡಿದ್ದು 280 ಹೆಚ್ಚು ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದಾರೆ. ಸ್ಪರ್ಧೆಯನ್ನು 14 ವರ್ಷದ ಒಳಗಿನ ಮತ್ತು 14 ವರ್ಷ ಮೇಲ್ಪಟ್ಟವರ ಎರಡು ವಿಭಾಗಗಳಲ್ಲಿ ಆಯೋಜನೆ ಮಾಡಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಅಮೆಚೂರ್ ಮಲ್ಲಕಂಬ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಆಷಾಢ ಮಾಸದ ಮೊದಲ ಶುಕ್ರವಾರದ ಧಾರ್ಮಿಕ ಉತ್ಸವವನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿ ಹಾಗೆಯೇ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ಬೆಟ್ಟದ ನಾಡತಾಯಿ ಚಾಮುಂಡೇಶ್ವರಿ ದೇವಾಲಯವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಇಂದು ಮುಂಜಾನೆಯಿಂದಲೇ ಮೈಸೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು ಸೇರಿದಂತೆ ನೆರೆ ರಾಜ್ಯಗಳಿಂದಲೂ ಆಗಮಿಸಿರುವ ಸಾವಿರಾರು ಭಕ್ತಾದಿಗಳು ಸುದೀರ್ಘ ಸರತಿ ಸಾಲಿನ ನಿಂತು ದೇವಿಯ ದರ್ಶನವನ್ನು ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2,110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭ, 280 ಹೆಚ್ಚು ಕ್ರೀಡಾಪಟುಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಇಂದಿನ ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.
2: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕೇಳಿ ಹಲೋ ಕೃಷಿರಂಗ.
3: ನಮಸ್ಕಾರ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುವರೆ, ಇವತ್ತು

0: ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ತಮಗೆಲ್ಲ ತಿಳಿಸಿದಂತೆ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ರೂಪಾ ಎಲ್ ಮೇಡಮ್. ರೂಪಾ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ಮತ್ತೆ ಎಲ್ಲ ಆಕಾಶವಾಣಿ ಕೇಂದ್ರಗಳ ಪರವಾಗಿ ಸ್ವಾಗತ, ನಮಸ್ಕಾರ.
1: ನಮಸ್ಕಾರ.
0: ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ತಿಳಿದ ಹಾಗೆ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದು ವಿಷಯ ಆಗಿದೆ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ, ಉತ್ತರವನ್ನು ಪಡ್ಕೊಳ್ರಿ. ಫೋನ್ ಮಾಡಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. ಫೋನ್ ಸಂಖ್ಯೆ ಈ ರೀತಿ ಇವೆ: 22370744 22370499. ಎಸ್ಟಿಡಿ ಕೋಡ್ 080. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಡಾಕ್ಟರ್ ರೂಪಾ ಮೇಡಮ್ ಅವರೇ, ನಾನೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಈಗ ಬಿತ್ತನೆ ಬೀಜದ ಪ್ರಾಮುಖ್ಯತೆ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡಿ.
1: ಬಿತ್ತನೆ ಬೀಜ ಪ್ರಾಮುಖ್ಯತೆ ಬಹುಶಃ ರೈತರಿಗೆ ಚೆನ್ನಾಗಿ ಮನದಟ್ಟು ಆಗಿದೆ ಇಲ್ಲಿ ತನಕ. ಯಾಕಂದರೆ ಒಂದು ಬಿತ್ತನೆ ಬೀಜವನ್ನು ನಾವು ಸರಿಯಾಗಿ ಬಳಸೋದ್ರಿಂದ ಇಳುವರಿಯಲ್ಲಿ 10-15% ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸೊ ಅದರಿಂದ ಬಿತ್ತನೆ ಬೀಜ ಏನಿದೆ ಅದನ್ನು ನಾವು ಬಿತ್ತನೆ ಮಾಡೋಕ್ಕೆ ಮುಂಚೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜವನ್ನು ನಾವು ಉಪಯೋಗಿಸೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಒಂದು ಬಿತ್ತನೆ ಬೀಜದಿಂದನೇ ಸಂಪೂರ್ಣ ಬೆಳೆಯನ್ನು ನಾವು ತೆಗಿಬೇಕಾಗಿರುವಂಥದ್ದು. ಹಾಗಾಗಿ ನಾವು ಒಂದು ಬೆಳೆಯನ್ನು ತೆಗಿಬೇಕಾದ್ರೆ ಹಂಗಾಮಿಗೆ ಸೂಕ್ತವಾಗಿರುವಂತಹ ಬಿತ್ತನೆ ಬೀಜಗಳನ್ನು ನಾವು ಇತರೆ ಕೃಷಿ ಪರಿಕರಗಳ ಜೊತೆ ಬಳಸಬೇಕಾಗತ್ತೆ. ಅದರಿಂದ ನಾವು ಹಂಗಾಮಿಗೆ ಸೂಕ್ತವಾಗಿರುವಂಥದ್ದು ನಮ್ಮ ಅವಶ್ಯಕತೆಗೆ ಕೂಡ ಸೂಕ್ತವಾಗಿರುವಂತಹ ರೀತಿಯಲ್ಲಿ ನಾವು ಬಿತ್ತನೆ ಬೀಜದ ಒಂದು ಬಳಕೆಯನ್ನು ಮಾಡಿದಲ್ಲಿ ಒಳ್ಳೆಯ ಬೆಳೆಯನ್ನು ತೆಗೆಯೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಬೆಳೆಯ ಜೊತೆಗೆ ಇಳುವರಿಯನ್ನು ಕೂಡ ನಾವು ಒಳ್ಳೆಯ ಹೆಚ್ಚಾಗಿ ನಾವು ಪಡ್ಕೊಳ್ಳೋದಕ್ಕೆ ಬಿತ್ತನೆ ಗುಣಮಟ್ಟದ ಬಿತ್ತನೆ ಬೀಜ ಬಹಳ ಪೂರಕವಾಗಿರುತ್ತೆ.
0: ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ.
2: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ಹೆಸರು ಹೇಳಿ ಸರ್. ಎಲ್ಲಿಂದ? ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ.
2: ಇಲ್ಲ ಮೇಡಮ್, ರೇಡಿಯೋ ಹಾಕಿಲ್ಲ ನಾವು.
0: ಆಯ್ತು, ಕೇಳಿ ಪ್ರಶ್ನೆನ.
2: ನಾವು ಚಾಮರಾಜನಗರ ಮಂಗಲದೋಸೂರಿಂದ. ಸರ್, ನಮ್ಗೆ ಮಳೆದೇ ಪ್ರಾಬ್ಲಮ್ ಆಯ್ತು. ಬಿತ್ತನೆ ಬೀಜಗಳು ಆಲ್ರೆಡಿ ಅವ್ರೆ, ಮುಸ್ಕಿನ ಜೋಳ ಇನ್ನೂ ಸ್ವಲ್ಪ ಇದಾಯ್ತಾ ಇದೆ. ಅದಕ್ಕೆ ಸ್ವಲ್ಪ ಮೇಡಮ್ ಅವ್ರು ತಿಳ್ಕೊಳ್ಳೋ, ರೂಪ ಮೇಡಮ್ ಅವ್ರ ಅಂದ್ಬಿಟ್ಟು ಹೆಂಗ್ ಮಾಡ್ತೀವಿ ಸರ್?
0: ಆಯ್ತು.
1: ಈಗ ನಮಸ್ಕಾರ ತಮ್ಗೆ.
2: ಹಲೋ ಮೇಡಮ್, ನಮಸ್ಕಾರ ಮೇಡಮ್.
1: ನಮಸ್ಕಾರ ಇವ್ರೆ, ತಮ್ಮ ಹೆಸರು?
2: ಮೇಡಮ್, ನಾವು ಚಾಮರಾಜನಗರ ಮಂಗಲದೋಸೂರಿಂದ. ಅದೇ ಬಿತ್ತನೆ ಬೀಜದ್ದು ಸ್ವಲ್ಪ ಇದಾಯ್ತಾ ಇದೆ ಮೇಡಮ್, ಅದಕ್ಕೋಸ್ಕರ ನಿನ್ನೆ ಕೃಷಿ ಇಲಾಖೆಗೂ ಹೋಗಿದ್ವಿ.
1: ಹೌದು, ಈಗ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಬಿತ್ತನೆಯನ್ನ ಕೈಗೊಳ್ಬೇಕಾದ್ರೆ ಅದಕ್ಕೆ ಪೂರಕವಾಗಿ ಮಳೆ ಕೂಡ ಆಗ್ಬೇಕಾಗತ್ತೆ. ಭೂಮಿ ಹದ
2: ಬರ್ಬೇಕಾಗಿದೆ.
1: ಇಲ್ಲ, ಸ್ಟಾಕ್ ಇಲ್ಲ ಅನ್ನೋದಕ್ಕಿಂತ ಏನಾಗುತ್ತೆ, ಕೆಲವೊಮ್ಮೆ ರೈತರು ಅದಕ್ಕೆ ಸೂಕ್ತತೆಗೆ ತಕ್ಕ ಹಾಗೆ ಬಿತ್ತನೆ ಕೈಗೊಳ್ಳದೆ ಇದ್ದಾಗ ಅವರು ಬಹಳ ತೊಂದರೆ ಎದುರಿಸಬೇಕಾಗತ್ತೆ. ಹಾಗಾಗಿ ತಾವು ಏನು ಮುಸ್ಕಿನ ಜೋಳ ತಗೊಂಡಿದ್ದೀರ, ಅದು ಬಹುಶಃ ಮೇ ಜೂನ್ ಆ ತಿಂಗಳಲ್ಲೇ, ಆ ಮಾಹೆಗಳಲ್ಲೇ ಅದನ್ನ ಬಿತ್ತನೆಯನ್ನ ಕೈಗೊಳ್ಬೇಕಾಗತ್ತೆ. ಈಗ ನಾವು ಜುಲೈಗೆ ಬಂದಿದ್ದೀವಿ, ಜುಲೈಯ ಮಧ್ಯಭಾಗದಲ್ಲಿದ್ದೀವಿ. ಈ ನಂತರದ ದಿನಗಳಲ್ಲಿ ನಾವು ಬರೋ ಅಂತ ಬೆಳೆ ಅಂತ ಹೇಳಿದ್ರೆ ರಾಗಿ ಬೆಳೆ. ರಾಗಿ ನಮ್ಮ ಮೈಸೂರು, ಮಂಡ್ಯ, ಚಾಮರಾಜನಗರ
2: ತುಂತುರುವಣಿಗೆ ರಾಗಿನೇ ಬಿತ್ತೋದು ಮೇಡಮ್.
1: ಹೌದು ಹೌದು.
2: ಮಧ್ಯದಲ್ಲಿ ಮೆಕ್ಕೆಜೋಳ ಬರ್ತದೆ, ಸಣ್ಣ ಜೋಳ ಕೆಂಪ್ಗೆ.
1: ಹೌದು,
2: ಅದನ್ನ ಸಾಲ್ ತಗೋತೀವಿ. ಆದ್ರಿಂದ ನಾವು ಇದು ಮಾಡ್ತಾ ಇದೀವಿ ಮೇಡಮ್.
1: ಹೌದು, ಈಗ ಏನಿದ್ರು ನಮ್ಗೆ ರಾಗಿ ಒಂದೇ ಒಂದು ಸೂಕ್ತವಾದ ಬೆಳೆ. ಈಗ ನಾವು ಮುಂಬರುವ ದಿನಗಳಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಆಗೋದು. ಸೊ ಬಹುಶಃ ಇದು ಮುಂದಿನ ವಾರದಲ್ಲಿ ಮಳೆಯನ್ನ ನಾವು ನಿರೀಕ್ಷೆಯಲ್ಲಿ ಇದೆ ಅಂತ ಹೇಳಿ ನಮ್ಮ IMD ಅವ್ರು ಹೇಳ್ತಾ ಇದಾರೆ. ಸೊ ಮುಂಬರುವ ದಿನಗಳಲ್ಲಿ ತಾವು ರಾಗಿ ಬೆಳೆಗೆ

0: ಸಿದ್ಧರಾಗಿರಿ,
1: ಸಿದ್ಧರಾಗಿರಿ,
0: ಮಳೆ ಬಂದ್ರೆ ಬಿತ್ಕೊಳ್ಬಹುದು,
1: ಹೌದು
0: ತಯಾರಾಗಿರಿ ಯಾವ್ದಕ್ಕೂ. ಒಳ್ಳೆ ಆಶಾವಾದ ವ್ಯಕ್ತಪಡಿಸೋಣ.
1: ಧನ್ಯವಾದ
0: ಧನ್ಯವಾದ. ಮುಂದಿನ ಕರೆಯನ್ನ ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಎಲ್ಲಿಂದ? ಹಲೋ ಹಲೋ ಕೃಷಿರಂಗ.
2: ಹಲೋ ಸರ್,
0: ಹೆಸರೇಳಿ ಎಲ್ಲಿಂದ?
2: ನಮಸ್ತೆ ಸರ್, ನಾವು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಬದನೋಳ ಗ್ರಾಮದಿಂದ.
0: ನಮಸ್ಕಾರ, ಹೆಸರು?
2: ವೆಂಕಟೇಶ್ ಬಿ ಆರ್.
0: ಕೇಳಿ
2: ಸರ್, ಅದೇ ಈಗ ಉದ್ದಿನ ಬೇಳೆ ಕೊಟ್ಟಿದ್ರೆ ಬಿತ್ತನೆ ಬೀಜ, ಮತ್ತೆ ಯಾವ್ದು ಬಿತ್ತನೆ ಬೀಜಗಳು ಕೊಟ್ಟಿಲ್ವಲ್ಲ ಸರ್, ಬೇರೆ ಯಾವ್ದೇ ರೀತಿ?
1: ವೆಂಕಟೇಶ್ ಅವರೇ, ಎಲ್ಲಿ ತಗೊಂಡಿದ್ದು ನೀವು?
2: ನಂಜನಗೂಡು ಕೃಷಿ ಇಲಾಖೆ.
1: ಹಾ, ಇದು ನಾವು ಕೃಷಿ ಇಲಾಖೆನಲ್ಲಿ ಏನ ಹೇಳಿದ್ರೆ, ಬಹುಶಃ ಅವರು ನಮ್ಮ ಪೂರ್ವ ಮುಂಗಾರು ಬೆಳೆಗೆ ಸೂಕ್ತ ಆಗಿರೋ ಹಾಗೆ ಉದ್ದಿನ ಬೆಳೆಯನ್ನ ಕೊಟ್ಟಿರ್ತಾರೆ ತಮಗೆ. ಈಗ ನಮಗೆ ಮಳೆ ಏನು ಆಗದನ್ನ ನೋಡ್ಕೊಂಡು ತಮಗೆ ನೀರಾವರಿ ಸೌಲಭ್ಯ ಇದ್ರೆ ಭತ್ತ ಆ ರೀತಿ ತಗೋಬಹುದು. ಆಮೇಲೆ ಆ ಕಡೆ ಬಹುಶಃ ಮುಸ್ಕಿನ್ ಜೋಳನೂ ಬರುತ್ತೆ. ಕೆಲವು ಕಡೆ ನಂಜನಗೂಡು ಏರಿಯಾದಲ್ಲಿ ಹತ್ತಿ ಇಲ್ಲದೆ ಇರ್ಬೋದು, ಈ ಕಡೆ ಚಾಮರಾಜನಗರ ಕಡೆ ಇರುತ್ತೆ. ಕೆಲವು ಕಡೆ ಸೂರ್ಯಕಾಂತಿ ಬೆಳೆದಿರ್ತಾರೆ. ಈ ಮುಂಬರುವ, ಯಾಕಂದ್ರೆ ನಾವು ಇವಾಗ ಕೃಷಿ ಇಲಾಖೆ ಮುಖಾಂತರನೇ ನಮ್ಮ ನಿಗಮದ ಬಿತ್ತನೆ ಬೀಜಗಳನ್ನ ನಾವು ವಿತರಣೆ ಮಾಡ್ತೀವಿ. ಸೊ ಮಳೆ ಆದ ಕೂಡಲೇ ಅದನ್ನು ಕೂಡ ತಮಗೆ ರಾಗಿ ಏನು ಈ ಮುಂದಿನ ಈ ಹಂಗಾಮ್ನಲ್ಲಿ ನಮ್ಗೆ ಇನ್ನ ಬೆಳೆ ತೆಗೆದುಕೊಳ್ಳಕ್ಕೆ ಅವಕಾಶ ಆಗೋದು ರಾಗಿ ಮಾತ್ರ. ಸೊ ಅದಕ್ಕೂ ಕೂಡ ಕೃಷಿ ಇಲಾಖೆಯಿಂದ ನಿಮಗೆ ಅವಕಾಶ ಇದೆ, ಅದನ್ನ ಮಳೆ ಆಧಾರದ ಮೇಲೆ ಅವರು ವಿತರಣೆಯನ್ನ ಮಾಡ್ತಾರೆ.
0: ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಹೆಸರೇಳಿ ಸರ್, ಎಲ್ಲಿಂದ? ಕೇಳಿ.
3: ಹಲೋ ಸರ್, ನಮಸ್ತೆ ಸರ್.
0: ನಮಸ್ಕಾರ, ಪ್ರಶ್ನೆ ಕೇಳಿ, ಎಲ್ಲಿಂದ?
3: ಸರ್, ನಾವು ಚಂದ್ರ ಅಂತ ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ.
0: ಕೇಳಿ
3: ಸರ್, ನಮ್ಮ ಜಿಲ್ಲೆಗೆ ಭತ್ತ ಕಡಿಮೆ ಆಗಬೇಕು
0: ಹೇಳ್ತಾರೆ,
3: ಕೇಳಿದ ಸರ್ ಯಾವ ತಳಿ ಬಂದೈತೆ ಅಂತ.
1: ಈಗ ತಾವು ತಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇದನ್ನ ವಿಚಾರ ಮಾಡಬೇಕು. ಸದ್ಯಕ್ಕೆ ನನಗೆ ಇರೋ ಮಾಹಿತಿ ಪ್ರಕಾರ ಮಳೆ ಆಗದಿರ ನೀರಿನ ಒಂದು ಲಭ್ಯತೆ ಕಡಿಮೆ ಇರೋದ್ರಿಂದ ಭತ್ತದ ಬಿತ್ತನೆ ಬೀಜಗಳನ್ನ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ವಿತರಣೆ ಇನ್ನ ಕೈಗೊಂಡಿಲ್ಲ,
0: ಸ್ವಲ್ಪ ತಡೆ ಹಿಡಿದಿದ್ದಾರೆ.
1: ಸೊ ಮುಂದೆ ಈ ನೀರಿನ ಲಭ್ಯತೆಗೆ ಅನುಗುಣವಾಗಿ ತಾವು ಯಾವ್ದು ಸಾಧ್ಯ ಆಗತ್ತ ಆ ತಳಿಗಳನ್ನ ವಿತರಣೆಯನ್ನ ಕೈಗೊಳ್ತಾರೆ. ಆ ನಂತರನೇ ತಾವು ಸ್ವಲ್ಪ ಇದಕ್ಕೆ ಬಿತ್ತನೆಗೆ ಸಿದ್ಧತೆ ಮಾಡ್ಕೋಬೇಕು.
0: ಸ್ವಲ್ಪ ತಾಳ್ಮೆ ವಹಿಸ್ರಿ, ಒಳ್ಳೆ ಮಳೆ ಬಂದ್ರೆ
3: ಹಂಗೆ. ಕೃಷಿ ಇದ್ರಲ್ಲಿ ಕೃಷಿ ಆಫೀಸ್ ಹೋಬಳಿ ಕೇಂದ್ರ ಇರ್ತವಲ್ಲ ಮೇಡಮ್,
1: ಹೌದು,
3: ಸಿಬ್ಬಂದಿ ಕೊರತೆ ಭಾರಿ ಆಯ್ತು ಮೇಡಮ್.
1: ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು. ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರತಿನಿಧಿಯಾಗಿ ನಾನು ಮಾತಾಡ್ತಾ ಇದ್ದೇನೆ.
0: ಈಗ ಸರ್ಕಾರ ಕೂಡ ಈಗ ಹೊಸ ಇದು ಸ್ಟಾಫ್ಗಳನ್ನ ತಗೋಬೇಕು. ಈಗಾಗಲೇ ಅಧಿಸೂಚನೆ ಡಿಪಾರ್ಟ್ಮೆಂಟ್ಗಳಲ್ಲಿ ಹೊರಡಿಸಿದೆ. ಆಶಾವಾದಿ ಆಗಿರಿ, ಸರ್ಕಾರ ಕೂಡ ಹೊಸದಾಗಿ ಈಗ ಬಂದಿದೆ, ಮತ್ತೆ ಮಾಡ್ತಾರೆ ಅದನ್ನು ಕೂಡ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಚಂದ್ರೆ. ಚಂದ್ರು ಅವರೇ, ಮುಂದಿನ ಕರೆ. ಹಲೋ ಹೇಳಿ.
4: ಹಲೋ ಸರ್.
0: ಹೆತ್ತಳ್ಳಿ ಎಲ್ಲಿಂದ?
4: ಹಲೋ ಸರ್. ಹಲೋ
0: ಹಲೋ ಕೃಷಿರಂಗ ಮಾತಾಡಿ.
4: ಹಲೋ, ನಮ್ ಬಿಳಕೆರೆಯಿಂದ ಚಿನ್ನಣ್ಣ ಸರ್.
0: ಕೇಳಿ ಚಿನ್ನಣ್ಣ ಅವ್ರೆ, ಪ್ರಶ್ನೆ ಕೇಳಿ.
4: ನಮ್ ಕಡೆ ಇಲ್ಲಿ ಸ್ವಲ್ಪ ಮಳೆ ಸ್ವಲ್ಪ ಕಮ್ಮಿ ಇದೆ, ಬಿತ್ತನೆ ಮುಂದಕ್ಕೆ ಯಾವ್ದು ಮಾಡ್ಬೇಕು ಅಂತ ಕೇಳ್ತಾ ಇದೀನಿ ಸರ್.
0: ಹೇಳ್ತಾರೆ ಮೇಡಮ್
1: ಚಿನ್ನಣ್ಣ ಅವ್ರೆ. ಈಗ ಏನೇ ಮಳೆ ಕಮ್ಮಿ ಆಗಿರುತ್ತೆ ನಮ್ಗೆ ಗೊತ್ತಿದೆ. ಈಗ ಮುಂಬರುವ ದಿನಗಳಲ್ಲಿ ನಮಗೆ ರಾಗಿನೇ ನಮಗೆ ಉಳಿದಿರೋಂಥ ಬೆಳೆ. ನಾವು ಕಡಿಮೆ ಮಳೆ ಇದ್ದರೂ ಅಥವಾ ನೀರಿದ್ರೂ ಕೂಡ ನಮಗೆ ಒಳ್ಳೆಯ ಇಳುವರಿಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು ರಾಗಿ ಬೆಳೆ ಒಂದರಲ್ಲೇ. ಸೊ ಮುಂದಿನ ದಿನಗಳಲ್ಲಿ ರಾಗಿ ಬೆಳೆನೇ ತಾವು ತಗೊಳ್ಳಿ. ಅದಕ್ಕೆ ಬಿತ್ತನೆ ಬೀಜಗಳನ್ನ ರೈತ ಸಂಪನ್ನ ಕೇಂದ್ರಗಳಲ್ಲೂ ಕೂಡ ಸಿಗುತ್ತೆ.
4: ಸರಿ ಮೇಡಮ್,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ. ನಮಸ್ಕಾರ, ಮೈಸೂರಿಂದ.
5: ಮೈಸೂರು ಜಿಲ್ಲೆ ತಿಮ್ಮರಸಪುರ ತಾಲೂಕು ಸ್ವಸ್ಥೆಯಿಂದ ಮಹದೇಶ್ ಮಾಡುವ ನಮಸ್ಕಾರಗಳು ಗುರುಗಳೇ.
0: ಕೇಳಿ ಮಹದೇಶ್ ಭಟ್ರೆ, ಪ್ರಶ್ನೆ ಕೇಳಿ.
5: ಸರ್, ನೀವು ಕೂಡ ಬಿತ್ತನ ಬೀಜಗಳ ನಾವು ಬೀಜೋಪಚಾರ ಮಾಡ್ಬೇಕಂತ ಕೇಳ್ತಾ ಇದ್ದೇನೆ.
1: ಖಂಡಿತವಾಗ್ಲೂ ಬೀಜೋಪಚಾರ ಮಾಡಬೇಕು, ಯಾಕಂದ್ರೆ ಬೀಜೋಪಚಾರ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಬೀಜವನ್ನ ಕಾಪಾಡ್ಕೊಳ್ಳೋ ಅಂತ ಇದು ಒಂದು ಪದ್ಧತಿ. ಸೊ ಬೀಜೋಪಚಾರ ಮಾಡೋದ್ರಿಂದ ಒಳ್ಳೆಯ ಮೊಳಕೆ ಪ್ರಮಾಣ ಬರುತ್ತೆ, ಹಾಗೂ ಮತ್ತೆ ಏನು ಮುಂದೆ ಅದು ಬೆಳೆಯೋ ಹಂತದಲ್ಲಿದ್ದಾಗ ಕೆಲವೊಂದು ರೋಗ ರುಜಿನಕ್ಕೂ ಅದನ್ನ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಕೊಡುತ್ತೆ. ಅದರಿಂದ ದಯವಿಟ್ಟು ಕಡ್ಡಾಯವಾಗಿ ಬೀಜೋಪಚಾರವನ್ನ ಕೈಗೊಳ್ಳಿ.
0: ಓಕೆ ಮಾಧವೇಶ್ ಭಟ್ರೆ, ಧನ್ಯವಾದಗಳು, ನಮಸ್ಕಾರ.
1: ನಮಸ್ತೆ ನಮಸ್ತೆ.

0: ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯೋಪಿ ನೇರ ಪ್ರಸಾರ. ಹಾ, ಹೆಸರು ಹೇಳಿ, ಎಲ್ಲಿಂದ ಕೇಳ್ತಾ ಇದೆ? ಹಾ ಕೇಳಿ. ಹಲೋ ಕೃಷಿರಂಗ, ಕೇಳಿ ಪ್ರಶ್ನೆ ಕೇಳಿ.
1: ಹಲೋ,
0: ಹೆಸರು ಹೇಳಿ, ಎಲ್ಲಿಂದ ಹೆಸರು ಹೇಳಿ, ಎಲ್ಲಿಂದ? ಹಲೋ
1: ಹಲೋ,
0: ಪ್ರಶ್ನೆ ಕೇಳಿ, ಎಲ್ಲಿಂದ?
1: ಅರಕೆರೆಯಿಂದ ಸರ್, ಶ್ರೀರಂಗಪಟ್ಟಣ ತಾಲೂಕು.
0: ಹಾ ಕೇಳಿ ಪ್ರಶ್ನೆ ಕೇಳಿ.
1: ಈಗ ಬಿತ್ತನೆ ಬೀಜ ನೀವು ಕೊಡ್ತಾ ಇದ್ದೀರಲ್ಲ, 1001 ಹಂಗ ಒಂದು ತಳಿನ?
0: ಹೌದು.
1: ಇದೇ ತಳಿನ ನೀವು ಬೇರೆ ತಳಿಗಳ ಜೊತೆ ಸಪ್ಲೈ ಕೊಡ್ಬೋದಲ್ಲ ಸರ್? ಈಗ MC 33, 33, 837 ಈ ತರ 6 KG ಭತ್ತಗಳು ಬರ್ತಾವಲ್ಲ, ಈ ತರ ಸಪ್ಲೈ ಕೊಡ್ಬೋದಲ್ಲ ಸರ್ ನೀವು ಉತ್ಪಾದನೆ ಮಾಡಿ ಬೀಜ ನಿಗಮದಿಂದ?
0: ಹೇಳ್ತಾರೆ,
2: ನಮ್ಮ ಬೀಜ ನಿಗಮದಿಂದ ಏನು ನಾವು ನೋಟಿಫೈಡ್ ವೆರೈಟೀಸ್ ಇದೆ ಅದನ್ನ ನಾವೀಗ ಬಿತ್ತನೆ ಬೀಜವನ್ನ ತಮಗೆ ಕೊಡ್ತಾ ಇದೀವಿ. MTU 1001 ನೀವು ಹೇಳಿದ್ದೀರಾ. ಈಗ ಏನು ಈ ನೀವು ಹೇಳ್ತಾ ಇರುವಂತಹ ಹೊಸ ತಳಿಗಳು ಯಾವ್ದನ್ನ ತಾವು ಹೇಳಿದ್ದು? MT 33, 837, 836
1: ಈ ತರ ತಳಿಗಳನ್ನ ನೀವು ಕೊಡ್ಬೋದಲ್ಲ ಸರ್?
2: ಹೌದು, ಇದು ಹೈಬ್ರಿಡ್ಸ್ ಇರುತ್ತೆ. ಈ ಹೈಬ್ರಿಡ್ ತಳಿಗಳನ್ನ ಹೆಚ್ಚಾಗಿ ನಾವು ಬೀಜ ನಿಗಮದಿಂದ ಬೀಜೋತ್ಪಾದನೆ ಕೈಗೊಳ್ತಾ ಇಲ್ಲ, ಅದಕ್ಕೆ ತಾಂತ್ರಿಕ ಕಾರಣಗಳಿದಾವೆ. ಮುಂಬರುವ ದಿನಗಳಲ್ಲಿ ಇದನ್ನು ಕೂಡ ನಾವು ಉತ್ಪಾದನೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಅದನ್ನು ಕೂಡ ನಿಮ್ಮ ಒಂದು ಸಲಹೆಯನ್ನ ನಾವು ಕೂಡ ಪ್ರಯತ್ನ ಮಾಡೇ ಮಾಡ್ತೀವಿ.
0: ಹಲೋ, ಹಾ ಕರೆ ಮಾಡಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ.
1: ಹಲೋ ರೀ.
0: ಹಾ ಕೇಳಿ ಪ್ರಶ್ನೆ.
1: ಹಲೋ ರೀ.
0: ಹಾ ಹಲೋ, ಮಾತಾಡಿ.
1: ನಾವು ಇಲ್ಲಿ ರಾಯಬಾಗಿಂದ ಭೀಮರಾವ್ ಕೊಕ್ಕಾಟೆ ಮಾತಾಡಿದ್ರಿ.
0: ಹಾ ಕೇಳ್ರಿ ಭೀಮರಾವ್ ಅವ್ರ.
1: ಮುಸ್ಕಿನ ಜೋಳ ಹಂಗಾಮ ಮುಗಿದು ಹೋತನ್ರಿ?
2: ಹಾ ಹೌದು, ಮುಸ್ಕಿನ ಜೋಳ ಏನಾದ್ರು ಮೇ ಜೂನ್ ಮಾಹೆಯಲ್ಲಿ ಬಿತ್ತನೆ ತೆಗೆದುಕೊಳ್ತಾರೆ. ಸೊ ಈಗ ಅಷ್ಟು ಸೂಕ್ತತೆ ಇರಲ್ಲ, ಯಾಕಂದ್ರೆ ಹೆಚ್ಚು ಮಳೆ ಆದ್ರೆ ಅದನ್ನ ನೀರನ್ನ ತಡ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ ಮುಂಬರುವ ದಿನದಲ್ಲಿ. ಇಲ್ಲಾಂದ್ರೆ ಈಗ ತಮ್ಮಲ್ಲಿ ಏನಾದ್ರೂ ಬೋರ್ವೆಲ್ ಇರಿಗೇಷನ್ ಇದ್ರೆ ಪ್ರಯತ್ನ ಮಾಡಬಹುದು, ಆದ್ರೆ ಈಗ ಮಳೆ ಬರೋ ಸಾಧ್ಯತೆ ಇರೋದ್ರಿಂದ ಈಗ ಸೂಕ್ತ ಅಲ್ಲ. ಬೇಡ ಬೇಡ ಇವಾಗ.
0: ಹಾ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ. ಹಲೋ ಕೃಷಿರಂಗ, ಕೇಳಿ ಹೆಸರು ಹೇಳಿ, ಎಲ್ಲಿಂದ?
1: ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಭರದ್ವಾರದಿಂದ.
0: ಹಾ ಕೇಳಿ, ಹೆಸರು?
1: ಪಕ್ಕಿರೇಶ್ ರೋಣಿ ಅಂತೇಳಿ.
0: ಹಾ ಕೇಳಿ ಪಕ್ಕಿರೇಶ್ ಅವ್ರೆ.
1: ಈಗ ಮೇಡಮ್ ಅವರ ಅದು ಬೀಜ ನಾವು ಕೃಷಿ ಇಲಾಖೆ ತಂದು ಹಾಕಿರ್ತೇವ್ರಿ.
0: ಹ್ಮ್.
1: ಆರನೇ ವರ್ಷ ನಮಗ ಅದನ್ನ ಸಂಸ್ಕರಣ ಮಾಡಿ ಬಿತ್ತಾಕ ಹೋದ್ರೆ ಅದು ಇಳುವರಿ ಅಷ್ಟು ಬರದಲ್ಲಲ್ರಿ?
2: ಇಲ್ಲ, ತಾವು ಪ್ರಮಾಣಿತ ಬಿತ್ತನೆ ಬೀಜಗಳನ್ನ ಬಳಸೋದಾದ್ರೆ ಒಂದು ಸಲ ನೀವು ಪಡ್ಕೊಂಡಿರೋದನ್ನ 3 ಸಲ ಅದನ್ನ 3 ಬಾರಿ ಅದರದ್ದು ಬೆಳೆ ತೆಗಿಬಹುದು. ಸೊ ನೀವು ಅದನ್ನ ಸಂಸ್ಕರಣೆಯನ್ನ ಸರಿಯಾಗಿ ಮಾಡ್ಕೊಂಡು ಇದು ಮಾಡಿದ್ರೆ ಈ ಸಲ ತಾವು ಪ್ರಮಾಣಿತ ಬಿತ್ತನೆ ಬೀಜಗಳನ್ನ ಏನ್ ತಗೊಂಡಿರ್ತೀರ ಅದನ್ನ ಮುಂದಿನ ವರ್ಷಕ್ಕೂ ಕೂಡ ತಾವು ಬಳಸ್ಕೊಳ್ಬಹುದು. ಮೂರನೇ ವರ್ಷದ ಇಲ್ಲ, ಮೂರನೇ ವರ್ಷಕ್ಕೆ ಕಡಿಮೆ ಆಗ್ಬಹುದು ಸ್ವಲ್ಪ ಮಟ್ಟಿಗೆ, ಆದ್ರೆ ಇದು ತಾಂತ್ರಿಕವಾಗಿ ಇರುವಂತ ವಿಚಾರವನ್ನೇ ಇದನ್ನ 3 ಸೀಸನ್ಗೆ ಅಥವಾ 3 ಬೆಳೆ ತೆಗಿಯಕ್ಕೆ ಖಂಡಿತವಾಗ್ಲೂ ತಾವು ಉಪಯೋಗ
0: ಮಾಡ್ತೀರಿ ನೀವು?
2: ಹೌದು,
1: ಹೌದು
2: ಬರುತ್ತೆ.
1: ಹೌದು
2: ಬರುತ್ತೆ.
0: ಅದು ಗುಣಮಟ್ಟ ಕಡಿಮೆ ಆಗಲ್ಲ.
2: ಇಲ್ಲ,
0: 3 ವರ್ಷ ತನಕ ಕ್ಯಾರಿ ಫಾರ್ವರ್ಡ್ ಆಗುತ್ತೆ.
2: ಆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ.
1: ಸೊ ನಮ್ಮಲ್ಲಿ ಹೆಸರು ಮತ್ತು ಕಡಲೆ ಜಾಸ್ತಿ ಬಿತ್ತವ್ರಿ ಮೇಡಮ್.
2: ಹಾ,
1: ಅದ ಅವು ಮೂರನೇ ವರ್ಷ ಬೆಳೆ ಅಷ್ಟು ನಾಟಿ ಸರಿಯಾಗಿ ಬರುದಿಲ್ಲ, ಆನಂತರ ಅದು ಗಿಡ ಅಷ್ಟು ಬೆಳೆ ಅಷ್ಟು ಫಲವತ್ತಾಗಿ ಬರುದಿಲ್ಲರಿ ಮೇಡಮ್. ನಾವು ನೋಡೇವಿ.
2: ಇಲ್ಲ, ತಾವು ಏನು ಮೊದಲನೆಯ ಇದರ ಬೆಳೆಯಲ್ಲಿ ತೆಗಿತೀರಾ ಅವಾಗ ಸ್ವಲ್ಪ ಬಿತ್ತನೆ ಬೀಜಗಳು ಚೆನ್ನಾಗಿ ಕಾಳು ತುಂಬಿರುವಂತದ್ದು ಅದನ್ನೆಲ್ಲಾನು ಸ್ವಲ್ಪ ತಾವು ಆರಿಸ್ಕೊಂಡು ಒಳ್ಳೆಯ ಅದರಲ್ಲೂ ಕೂಡ ಆಯ್ಕೆ ಮಾಡಿ ಬಳಸಿದ್ರೆ ಖಂಡಿತವಾಗ್ಲೂ ಬರುತ್ತೆ.
1: ಸರಿ ಸರಿ ಮೇಡಮ್,
0: ಕರೆ ಮಾಡಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ.
3: ಹಲೋ
0: ಕೇಳಿ ಮೇಡಮ್, ಎಲ್ಲಿಂದ? ನಮಸ್ಕಾರ.
3: ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಲಕ್ಷಾಣ ವಿಲೇಜ್ ಭಾಗಿರತಿ ಮಲ್ಲನಗೋಡ್ ಪಾಟೀಲ್ ಮಾತಾಡೋದ್ರಿ ಸರ್.
0: ಕೇಳಿ ಪ್ರಶ್ನೆ.
3: ನಮಸ್ಕಾರ ರೀ ಮೇಡಮ್ ಅವ್ರ.
2: ನಮಸ್ತೆ
3: ಮೇಡಮ್ ಅವ್ರ. ಕೃಷಿ ಸಂಪರ್ಕ ಕೇಂದ್ರದಾಗ TS3 ಯಾರ ತೊಗರಿ ಇದು ಬೀಜ ಕೊಡ್ತಾರ್ರಿ ಮೇಡಮ್ ಅವ್ರ, ಮತ್ತೆ GRG 152 ಕೊಡ್ತಾರ್ರಿ, ಮತ್ತೆ GRG 811 ಕೊಡಲ್ರಿ ಮೇಡಮ್ ಅವ್ರ?
2: ಇಲ್ಲಮ್ಮ, ಸಿಗುತ್ತೆ. ನಮ್ಮ ಕೃಷಿ ಏನು ಕರ್ನಾಟಕ ಬೀಜ ನಿಗಮದಿಂದಾನೇ ನಾವು 811 ಕೂಡ ಪೂರೈಕೆ ಮಾಡಿದೀವಿ. ಅಲ್ಲಿ ತಾವು ಮಹಾದೇವ್ ಅಂತ ಇರ್ತಾರ ADA, ಅವ್ರನ್ನ ತಾವು ಸಂಪರ್ಕ ಮಾಡಿ ಅದು ಲಭ್ಯ ಇರುತ್ತೆ. ಅಲ್ಲಿ 811 ಕೂಡ ಸಿಗುತ್ತೆ.

0: ಹೌದು 152 ಮತ್ತೆ 811 ಎರಡು ಇದೆ. ನಾನು ಒಂದ್ಸಲ ಅವರಿಗೆ ನಾಳೆ ವಿಚಾರ ತಿಳಿಸ್ತೀನಮ್ಮ.
1: ಯಾಕಂದ್ರೆ ಅದು ಇಳುವರಿ ಹೆಚ್ಚು ಬರ್ತದ್ರಿ ಮೇಡಮ್ ಅವರ,
0: ಹೌದಮ್ಮ. 811 152 ಎರಡು ಕೂಡ ಒಳ್ಳೆಯ ಇದು. ನಾನು ಅದನ್ನ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ನಾನು ತಿಳಿಸ್ತೇನೆ.
2: ನಿಮ್ಗೆ ಸಿಗುತ್ತೆ ಆ ಬೀಜ?
0: ಆಯ್ತಮ್ಮ, ಕೆಎಸ್ಎಸ್ಸಿ ಇಂದ ನಾವು ಆಲ್ರೆಡಿ ಕೊಟ್ಟಿದೀವಿ. ಹಾಗೇನಾದ್ರೂ ತಮ್ ತೀರಾ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಮ್ಮ ಬಿಜಾಪುರ ಇದರಲ್ಲಿ ನಮ್ಮದೇ ನಿಗಮದ ಕೇಂದ್ರ ಇದೆ, ಅಲ್ಲೂ ಕೂಡ ತಾವು ಸಂಪರ್ಕ ಮಾಡಿದ್ರೆ ಬಿತ್ತನೆ ಬೀಜ ಸಿಗುತ್ತೆ. ನಮಸ್ಕಾರ
2: ಮೇಡಮ್ ಅವ್ರು. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ವಲ್ಪ ದಿನ ಹಿಂದೆ ಮೇಡಮ್ ಅವರು ಅಲ್ಲೇ ಇದ್ರು. ರೂಪಾ ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ.
3: ಹಲೋ,
2: ಹೆಸರು ಹೇಳಿ ಸರ್, ಎಲ್ಲಿಂದ?
3: ಹಲೋ,
2: ಹೇಳಿ.
3: ಕೇಳ್ತಾ ಇದೆಯಾ ಸರ್?
2: ಕೇಳ್ತಾ ಇದೆ, ಪ್ರಶ್ನೆ ಕೇಳಿ. ಎಲ್ಲಿಂದ, ಹೆಸರು ಹೇಳಿ?
3: ಶ್ರೀ ಗುರು ಗೌರಂಗ ಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೇ ರಾಧೇ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿದ್ದೀನಿ. ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದಿ ಮಂಜುನಾಥ ಕಾತ್ಯಾನೆ ಮಂಗಳಾಂಬಿಕೆ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಜಗನ್ನಾಥ ರಥಯಾತ್ರೆ ಪೂರಿ, ಜಗನ್ನಾಥ ರಥಯಾತ್ರೆ ಶುಭಾಶಯ ಎಲ್ಲ ಬಾಂಧವರಿಗೆ. ನನ್ನ ಪ್ರಶ್ನೆ ಏನಂದ್ರೆ, ಕೇಳ್ತಾ ಇದೆಯಾ ಸರ್? ಹಲೋ, ಪ್ರಶ್ನೆ ಏನಂದ್ರೆ, ಈಗ ನಮ್ದು ಹೆಸರುಘಟ್ಟದಲ್ಲಿ ನಾವು ಒಂದು 600 ಹಸು ದೇಶಿ ಹಸಿ ಇರುವ ಕಾರಣ ನಾವು ರಾಗಿ ಬೆಳೆ ಬೆಳೆಸ್ತೀವಿ ಮೇವಿಗೋಸ್ಕರ. ಅದರಲ್ಲಿ ಈಗ ಬರ ಒಂದು ಪರಿಸ್ಥಿತಿ ಅಂದ್ರೆ ಮಳೆ ಕೊರತೆ ಇರುವ ಕಾರಣ ಯಾವ ತಳಿ ಬೀಜ F1 ಅಂತ ಕೆಲವರು ರೆಕಮೆಂಡ್ ಮಾಡ್ತಾರೆ, ಬೇರೆ ಯಾವ್ದಾದ್ರು ನೀವು ಹೇಳ್ತೀರಾ ಅಥವಾ ಬೀಜ ಅವೈಲೇಬಲ್ ಇದೆಯಾ ಅಂತ? ರಂಗನಾಥ್ ಗೌಡಿಯ ಮಠ ಹೆಸರುಘಟ್ಟದಲ್ಲಿ ನಾವು ಇದು ಮಾಡ್ತಿದ್ವಿ, ಅಲ್ಲಿಗೆ ಯಾವ್ದು ಸೂಕ್ತ ಅಂತ ಹೇಳ್ಬೋದಾ ಅಂತ?
0: ಅಲ್ಲ, ಯಾವ್ದು ರಾಗಿ ಇದು ಹೇಳ್ತಾ ಇದ್ದೀರಾ?
3: ಹೌದೌದು, ರಾಗಿಯಲ್ಲಿ
0: ರಾಗಿದು ಈ ಸೌತ್ ಈ ಕಡೆ ಬರುವಂತದ್ದು GPU 28 ಬರುತ್ತೆ. HR 811 ಅದು ನೀರಾವರಿಯಲ್ಲಿ ಇರೋದು. ಸ್ವಲ್ಪ ಮಳೆ ಕಮ್ಮಿ ಇದ್ರು ಕೂಡ GPU 28 ಜಾಸ್ತಿ ಇಲ್ಲಿ ಈ ಜುಲೈ ನಂತರ ಸೋಯಿಗ್ಸ್ಗೆ ಸೂಟಬಲ್ ಇರುವಂತದ್ದು.
3: ಅದು ಇಳುವರಿ ಅನುಕೂಲ, ಮೇವಿಗೆ ಅನುಕೂಲ ಆಗುತ್ತೆ. ನಮ್ಮಲ್ಲಿ 600-700 ಹಸುಗಳಿವೆ, ದೇಶಿ ಹಸುಗಳು, ಅದಕ್ಕೆ ಅನುಕೂಲ ಅದು
0: ಇಲ್ಲ. ಇವಾಗ ನೀವು
3: ಸಿಗುತ್ತಾ ಅಂತ
0: ರಾಗಿ ಅಂತ ಹೇಳಿದಾಗ ಅದು ಕಾಳು ಬರುತ್ತೆ ಮತ್ತೆ ಮೇವು ಸಿಗುತ್ತೆ, ಹುಲ್ಲು ಸಿಗುತ್ತೆ. ಸೊ ನೀವು ಯಾವ್ದೇ ಒಂದು ಮೇವಿಗೆ ಎಕ್ಸ್ಕ್ಲೂಸಿವ್ ಆಗಿ ಅಂತ ಹೇಳ್ಬಿಟ್ಟು ರಾಗಿ ಇದಿಲ್ಲ. ಅದು ಕೆಲವೊಂದು ಏನಾಗುತ್ತೆ, ನೀವು ಹಾರ್ವೆಸ್ಟಿಂಗ್ ಮೆಕನೈಸ್ಡ್ ಮಾಡಿದಾಗ್ಲೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತಾವು ಹೆಚ್ಚಿನ ಒಂದು ಇದು ಬೇಕು ಅಂತ ಹೇಳಿದ್ರೆ ಕೆಲ ಹೊಸ ವೆರೈಟೀಸ್ GKVK ಏನು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಕೂಡ ಸಂಪರ್ಕ ಮಾಡಿದ್ರೆ ತಮ್ಗೆ ಇದ್ರ ಮಾಹಿತಿ ಸಿಗುತ್ತೆ.
2: ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹರೇ ಕೃಷ್ಣ, ಮುಂದಿನ ಕರೆ.
4: ಹಲೋ,
2: ಹೇಳಿ, ಹೆಸರು ಹೇಳಿ.
4: ನಮಸ್ತೆ ಸರ್, ನಾನು ಲಕ್ಷ್ಮೀಪುರ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ ಗ್ರಾಮಾಂತರ, ವೆಂಕಟೇಶ್ ಅಂತ.
2: ಕೇಳಿ ವೆಂಕಟೇಶ್ ಅವರು.
4: ಸರ್, ಎರಡು ಪ್ರಶ್ನೆ ಇದೆ. ರೂಪಾ ಮೇಡಮ್ ಅವ್ರಿಗೆ, ಮೇಡಮ್ ನಮ್ದು ಕಬಿನಿ ಮತ್ತೆ KRS ಡ್ಯಾಮ್ ಬರುತ್ತೆ. ಇವಾಗ ನೀರು ಸ್ವಲ್ಪ ಲೇಟ್ ಆಗದೆ, ನಾವು ಪರ್ಯಾಯ ಬೆಳೆ ಏನ್ ಮಾಡ್ಬೋದು ಮತ್ತೆ ಅದಕ್ಕೆ ಬೀಜಕ್ಕೆ ನಮ್ಗೆ ಮೈಸೂರು ಇದ್ರಲ್ಲಿ ಏನ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ತೀರಾ?
0: ಈಗ ತಮ್ಗೆ ಗೊತ್ತಿರೋ ಹಾಗೆ ನೀರಾವರಿ ಅಲ್ಲಿ ಹೆಚ್ಚು ಬರುವಂತದ್ದು ಭತ್ತ. ಇವಾಗ
4: ಕಬ್ಬು,
0: ಹೌದು, ರಾಗಿ. ಈಗ ಭತ್ತ ಅದು ಏನಾದ್ರೂ ನಮಗೆ KRS ಡ್ಯಾಮ್ ನೀರ್ ತುಂಬಿದ್ರೆ, ಮಳೆ ಒಳ್ಳೆಯ ಮಳೆ ಆಗಿ ನೀರ್ ತುಂಬಿದ್ರೆ ಭತ್ತಕ್ಕೆ ಏನು ಜಿಲ್ಲಾಧಿಕಾರಿಗಳು ಅದಕ್ಕೆ ನೀರು ಬಿಡುವಂತದ್ದು ವ್ಯವಸ್ಥೆ ಆಗುತ್ತೆ. ಅವಾಗ ತಾವು ಭತ್ತವನ್ನ ತೆಗೆದುಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನಮಗೆ ಮಳೆ ಏನಾದ್ರೂ ಕಡಿಮೆ ಆದ್ರೆ ಇನ್ನ ಉಳಿದಿರೋ ಅಂತ ಬೆಳೆ ನಾವು ರಾಗಿಯನ್ನೇ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲ, ಇದು ಕೃಷಿ ಇಲಾಖೆಯ ಜೊತೆಯಲ್ಲಿ ನಾವು ಒಂದು ಸಹಯೋಗದೊಂದಿಗೆ ನಮ್ಮಲ್ಲಿ ಲಭ್ಯವಿರೋಂತ ಬಿತ್ತನೆ ಬೀಜಗಳನ್ನ, ರಾಗಿ ಇರ್ಲಿ ಭತ್ತ ಆಗ್ಲಿ ಎರಡೂ ಕೂಡ ನಾವು ಕೊಡೋದಕ್ಕೆ ನಮ್ಮಲ್ಲಿ ಸಾಕಷ್ಟು ದಾಸ್ತಾನಿದೆ. ಅಲ್ಲಿ ಅವರ ಒಂದು ಬೇಡಿಕೆ ಅನುಗುಣವಾಗಿ ಮತ್ತೆ ತಮ್ಮ ರೈತರಿಗೆ ಉಪಯೋಗ ಆಗಿರುವಂತಹ ತಳಿಗಳನ್ನೇ ನಾವು ಬಿತ್ತನೆ ಬೀಜವನ್ನ ಪೂರೈಕೆ ಮಾಡ್ತೀವಿ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ.
5: ಹಲೋ,
2: ಹೇಳಿ ಸರ್.
5: ಸರ್ ನಮಸ್ತೆ.
2: ನಮಸ್ಕಾರ, ಹಲೋ, ಕೃಷಿ ರಂಗ ಮಾತಾಡಿ.
5: ಸರ್, ತುಳಸಿದಾಸ್ ಅಂತ ಹುಣಸೂರು ತಾಲೂಕು ಹಿಂಗೆ ಗ್ರಾಮದಿಂದ ಮಾತಾಡ್ತಾ ಇರೋದು.
2: ಹೇಳಿ ತುಳಸಿದಾಸ್ ಅವರ.
5: ಸರ್, ಇದು ಬಿಳಿ ರಾಗಿ ಸಿಗುತ್ತಾ ಬಿತ್ತನೆ ಬೀಜ?
0: ಇಲ್ಲ, ನಮ್ಮ ಕರ್ನಾಟಕ ಬೀಜ ನಿಗಮದಲ್ಲಿ ಅದು ಬಿಳಿ ರಾಗಿ ಅಷ್ಟು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಇರುವಂತದ್ದು ಕಪ್ಪುದು ಮತ್ತೆ ಕೆಂಪು ರಾಗಿನೇ ಸಿಗುತ್ತೆ. ಇದು ಸ್ವಲ್ಪ ತಾವು ಹೆಬ್ಬಾಳ್ ಅವರೇ ಐದು ಸಿಗುತ್ತೆ, ಅದು ಸಿಗುತ್ತೆ.
5: ಇದು ರಾಗಿ ಮತ್ತೆ ಅವರ ಎರಡು ಜೊತೆಲಿ ಹಾಕ್ಬೋದ್ರ?
0: ಅಂದ್ರೆ ನಾರ್ಮಲಿ ಏನೇ ಪದ್ಧತಿ ಇರೋದು ಅಕಡಿ ಸಾಲ ಅಂದ್ರೆ ಒಂದ್ 10 ಸಾಲಗ್ ಒಂದ್ ಸಾಲ ಹಂಗ ಹಾಕ್ತಾರೆ. ನೀವು ಪೂರ್ತಿ

0: ಇದು ಬರೀ ಅವರೇ ಬೆಳಿಬೇಕು ಅಂತ ಹೇಳಿದ್ರೆ ತಮ್ಗೆ ಗೊತ್ತಿದೆ ಈ ನಮ್ಮ ಹಿಂಗಾರು ಬೆಳೆನಲ್ಲಿ ಅದನ್ನ ಮಂಜಿರೋ ಇದರಲ್ಲಿ ತಗೊಳ್ತಾರೆ. ಈಗಲೂ ಇವಾಗ ಇದು ಹೆಬ್ಬಾಳವರೆ ಆಲ್ ಸೀಸನ್ ಅಂತ ಇದೆ, ಅದನ್ನು ಹಾಕ್ಬೋದು. ತಾವು
1: ರಾಗಿ ಜೊತೆಲಿ ನಾಲ್ಕು ಸಾಲ ಬಿಟ್ಟು
0: ಹಾಕ್ಬೋದು. ಹೌದು, ಹಾಕ್ಬೋದು.
1: ಥ್ಯಾಂಕ್ ಯು ಮೇಡಮ್. ಓಕೆ,
2: ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ, ಹೆಸರೇಳಿ ಸರ್.
3: ನಮಸ್ತೆ ಸರ್, ನಂಜುಳಿನ ಮಹೇಶ್ ಮಾತಾಡ್ತಾ ಇದ್ದೀನಿ.
2: ಕೇಳಿ ಮಹೇಶ್ ಅವರೇ.
3: ಮೇಡಮ್ ಅವ್ರಿಗೂ ನಮಸ್ತೆ.
0: ನಮಸ್ತೆ.

0: ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ, ಹೆಸರೇಳಿ ಸರ್.
1: ನಂಜುಡಿನ ಮಹೇಶ್ ಮಾತಾಡ್ತಾ ಇದ್ದೀನಿ.
0: ಕೇಳಿ ಮಹೇಶ್ ಅವರೇ.
1: ಮೇಡಮ್ ಅವ್ರಿಗೂ ನಮಸ್ತೆ.
2: ನಮಸ್ತೆ.
1: ಮೇಡಮ್ ಅವರೇ, ಚಾಮರಾಜನಗರ ಟು ಬೀದರ್ ವರೆಗೆ ಸಮಸ್ತ ರೈತ ಬಾಂಧವರಿಗೆ ಅನುಕೂಲವಾಗುವಂತೆ ತಮ್ಮ ಇಲಾಖೆಯಿಂದ ಸಿಗಬಹುದಂತ ಸಲಹೆ ಮಾಹಿತಿ ಸೌಲಭ್ಯಗಳ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ?
0: ಅದನ್ನೇ ಕೊಡ್ತಾ ಇರೋದು ಮೇಡಮ್ ಅವರಿಗೆ.
2: ಮಹೇಶ್ ಅವರೇ, ಈಗ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ 1978 ಪ್ರಮಾಣಿತ ಬೀಜ ಬಿತ್ತನೆ ಬೀಜವನ್ನ ಕರ್ನಾಟಕ ರಾಜ್ಯದ ಸಮಸ್ತ ರೈತ ಬಾಂಧವರಿಗೆ ಕೊಡ್ತಾ ಬಂದಿದೆ. ಈಗ್ಲೂ ಕೂಡ ನಾವು ಮುಂಚೂಣಿಯಲ್ಲಿ ಇದೀವಿ. ರಾಗಿ ಆಗ್ಲಿ, ಭತ್ತ ಆಗ್ಲಿ, ತೊಗರಿ ಮತ್ತೆ ಅಲಸಂದೆ, ಹೆಸರು, ಉದ್ದು, ಈ ಏನು ಬೆಳೆಗಳಲ್ಲಿ ಬಿತ್ತನೆ ಬೀಜಗಳು, ಪ್ರಮಾಣಿತ ಬಿತ್ತನೆ ಬೀಜಗಳನ್ನ, ಸರ್ಟಿಫೈಡ್ ಸೀಡ್ಸ್ ಉತ್ಪಾದನೆ ಕೈಗೊಂಡು ಅದನ್ನ ಮಾರುಕಟ್ಟೆ ದರ ತಾವು ಕಂಪೇರ್ ಮಾಡಬಹುದು. ಮಾರುಕಟ್ಟೆ ದರಕ್ಕಿಂತ ನಾವು ಕಡಿಮೆ ದರದಲ್ಲಿ ರೈತರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಕೃಷಿ ಇಲಾಖೆಯ ಮುಖಾಂತರ ಇದಿಷ್ಟು ಬಿತ್ತನೆ ಬೀಜಗಳು, ವಿವಿಧ ತಳಿಗಳು ಅಥವಾ ವೆರೈಟೀಸ್ ಅಂತ ಏನ್ ಹೇಳ್ತೀವಿ, ಇದನ್ನೆಲ್ಲಾನು ನಾವು ವಿತರಣೆ ಮಾಡ್ತಾ ಇದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದು ಬೀಜೋತ್ಪಾದನೆ ಆಗಿದೆ. ಮತ್ತೆ ತಮ್ಗೆ ಕೃಷಿ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಾವು ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಇದನ್ನ ಕೊಡ್ತಾ ಇದೀವಿ.
0: ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಹೆಸರೇಳಿ ಸರ್, ಎಲ್ಲಿಂದ?
3: ಹಲೋ ನಮಸ್ಕಾರ.
0: ನಮಸ್ಕಾರ. ಹಲೋ ಕೃಷಿರಂಗ, ಹೆಸರೇಳಿ, ಎಲ್ಲಿಂದ?
3: ಕುಂದಗೋಳ ತಾಲೂಕು ರೊಟ್ಟಿಗವಾಡದಿಂದ ನಿರ್ಮಲಾ ಅಂತ ಹೇಳ್ರಿ.
0: ಕೇಳಿ ನಿರ್ಮಲ ಅವರೇ.
3: ಏನಿಲ್ರಿ ಸರ್, ನಾವು ನಮ್ ಮನಿ ಬೀಜನ ಬಿತ್ತೇವ್ರಿ ಹೆಸರು. ಆದ್ರೆ ಚಲೋ ಐತ್ರಿ, ಇದು ಮಳಿ ಕೈ ಕೊಟ್ಬಿಟ್ಟತ್ರಿ ಸರ್.
2: ಹೌದಮ್ಮ, ಈಗ ಮಳೆ ಇಲ್ಲ ಅಂದಾಗ ತೇವಾಂಶ ಇರೋದಿಲ್ಲ, ಅದರಿಂದ ಒಣಗುತ್ತೆ. ನೀವು ಮನೆ ಬೀಜನ ಉಪಯೋಗಿಸಿದ್ರು ಕೂಡ ಏನಾದ್ರೂ ಬೋರ್ವೆಲ್ ಆ ರೀತಿಯ ಇದ್ರೆ ಅವಾಗ ಅವಾಗ ಅದಕ್ಕೆ ನೀರು ಉಣಿಸ್ಬೇಕಾಗುತ್ತೆ.
3: ಇಲ್ಲ ಅಂತ ಹೇಳಿದ್ರೆ ಬೋರ್ ಬೆಳಲ್ಲ ಮೇಡಮ್ ನಮ್ ಕಡೆ.
2: ಅದೇ ಅಮ್ಮ, ಮಳೆ ಸ್ವಲ್ಪ ಏನು ಬರೋ ವಾರದಲ್ಲಿ ಆಗೋ ಸಾಧ್ಯತೆ ಇದೆ, ನೋಡೋಣ.
3: ಹೆಸರು ಕೈ ಕೊಟ್ಟಂಗೆ ಮೇಡಮ್.
2: ಹೌದು, ಪೂರ್ವ ಮುಂಗಾರು ಬೆಳೆ, ಅದನ್ನ ತಾವು ಬಹುಶಃ ಮೇ ಮಾ ತಿಂಗಳಲ್ಲೇ ಅದನ್ನ ಬಿತ್ತನೆ ಮಾಡಿರ್ತೀರಾ. ಇಷ್ಟು ಬಹಳ ಒಂದು ತಿಂಗಳ
3: 45 ದಿನದ ಐತ್ರಿ ಮೇಡಮ್. ಆದ್ರ ಸ್ವಲ್ಪ ಹಳಕ ಐತಿ, ಇನ್ನೂ ಒಂದು ವಾರ ಬಂದ್ರು ನಡೀತೈತಿ ಮೇಡಮ್ ಮಳಿ. ಆದ್ರ ವರುಣ ಕೃಪೆ ತೋರ್ಬೇಕು.
2: ಹೌದು ಹೌದು, ಮುಂದಿನ ವಾರ ಹೇಳ್ತಾ ಇದ್ದಾರೆ.
3: ರೈತ ನಾವ ಕೈ ಬಿಡಂಗಿಲ್ರಿ, ಆದ್ರೆ ಯಾಕೋ ಮುನಿಸ್ಕೊಂಡ ವರುಣ.
2: ಇಲ್ಲ, ಮಳೆ ಆಗುತ್ತೆ ಅಂತ ಒಂದು ಆಶಾಭಾವನೆ ಇಟ್ಕೊಳ್ಳೋಣ, ಮುಂದಿನ ವಾರದಿಂದ ನೋಡೋಣ.
3: ನಮಸ್ಕಾರ ಮೇಡಮ್.
2: ನಮಸ್ಕಾರ
0: ರೂಪಾ ಮೇಡಮ್ ಅವರೇ. ಈಗ ರಾಜ್ಯದಲ್ಲಿ ಬೀಜ ಉದ್ದಿಮೆ ಇದೆ, ಮತ್ತೆ ಈ ಬೀಜ ಉದ್ದಿಮೆ ಬಗ್ಗೆ ಸ್ವಲ್ಪ ಮಾಹಿತಿ, ಮತ್ತೆ ಬೀಜ ಉದ್ಯಮದಲ್ಲಿ ಯಾರು ಪಾಲ್ಗೊಳ್ಳಬಹುದು ಸಂಕ್ಷಿಪ್ತವಾಗಿ?
2: ಈಗ ಬೀಜ ಉದ್ದಿಮೆ ಅಂತ ಹೇಳಿದ್ರೆ ಅದರಲ್ಲಿ ಎರಡು ನಾವು ಎರಡು ರೀತಿಯಾಗಿ ನೋಡ್ಬೋದು. ಒಂದು ಬೀಜೋತ್ಪಾದನೆ ಮಾಡುವಂಥದ್ದು, ಮತ್ತೆ ಇನ್ನೊಂದು ಅದನ್ನ ಉತ್ಪಾದನೆಯಾಗಿರುವಂತ ಬೀಜಗಳನ್ನ ನಾವು ವಿತರಣೆ ಮಾಡುವಂಥದ್ದು. ಬೀಜೋತ್ಪಾದನೆ ಅಂತ ಹೇಳಿದಾಗ ನಾವೀಗ ಓಪನ್ ಪಾಲಿನೇಟೆಡ್ ವೆರೈಟೀಸ್ ಅಂತ ಹೇಳ್ತೀವಿ, ಅಂದ್ರೆ ಏಕದಳ ಧಾನ್ಯಗಳಾದ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮತ್ತೆ ಈ ನವಣೆ, ಸಜ್ಜೆ, ಈ ರೀತಿಯಾದ ಬೆಳೆಗಳು, ಮತ್ತೆ ದ್ವಿದಳ ಧಾನ್ಯಗಳಲ್ಲಿ ನಮ್ಗೆ ತೊಗರಿ ಇರ್ಬೋದು, ಹೆಸರು, ಉದ್ದು, ಇದರದ ನಾವು ಸರ್ಟಿಫೈಡ್ ಸೀಡ್ಸ್ ಬೀಜೋತ್ಪಾದನೆಯನ್ನ ಕೈಗೊಳ್ತೇವೆ. ಈ ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳಿದಾಗ ಇದು ಗುಣಮಟ್ಟವನ್ನ ಖಾತರಿ ಪಡೆಯುವಂತಹ ಇದನ್ನ ಸರ್ಟಿಫಿಕೇಶನ್ ಆಗಿರುವಂತದ್ದು, ಅಂದ್ರೆ ಇಂಡಿಯನ್ ಮಿನಿಮಮ್ ಸೀಡ್ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ಗೆ ಪೂರಕವಾಗಿ ಈ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಇದನ್ನ ಬೀಜೋತ್ಪಾದನೆ ಹೆಚ್ಚಾಗಿ ಈ ಬೆಳೆಗಳದ ಎಲ್ಲ ಬೀಜೋತ್ಪಾದನೆಯನ್ನ ಸರ್ಕಾರದ ಸ್ವಾಮ್ಯ ಸಂಸ್ಥೆಯಾದ ಕರ್ನಾಟಕ ರಾಜ್ಯ ಬೀಜ ನಿಗಮವೇ ಉತ್ಪಾದನೆ ಮಾಡ್ತಾ ಇದೆ. ಇದಲ್ದಿರ ಎಣ್ಣೆಕಾಳು ಬೆಳೆಗಳನ್ನ ಗಳಾದ ಶೇಂಗಾ ಇರ್ಬೋದು, ಆಮೇಲೆ ಸೂರ್ಯಪಾನ ಅಥವಾ ಸೂರ್ಯಕಾಂತಿ ಅಂತ ಏನ್ ಹೇಳ್ತೀವಿ ಇದನ್ನ, ಅದು ಇನ್ನೊಂದು ಸರ್ಕಾರದ ಅಂಗಸಂಸ್ಥೆಯಾದ ಕರ್ನಾಟಕ ಆಯಿಲ್ ಸೀಡ್ ಫೆಡರೇಷನ್, ಈ ಇದು ವತಿಯಿಂದ ಏನು ಬಿತ್ತನೆ ಬೀಜನ ಬೀಜೋತ್ಪಾದನೆನೂ ಆಗ್ತಾ ಇದೆ, ಮತ್ತೆ ವಿತರಣೆ ಕೂಡ ಆಗ್ತಾ ಇದೆ. ಇದಲ್ದಿರ ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್, ಕೇಂದ್ರ ಸರ್ಕಾರದ ಅಂಗಸಂಸ್ಥೆ, ಈ ಮೂರು ಕೂಡ ಕರ್ನಾಟಕ ಅಥವಾ ಸರ್ಕಾರದ ಸಂಸ್ಥೆಗಳಾಗಿದ್ದು, ಇದಲ್ದಿರ ಹಲವಾರು ಪ್ರೈವೇಟ್ ಸೆಕ್ಟರ್ಸ್ ಅಥವಾ ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ ಇದರಲ್ಲಿ. ಬೀಜೋತ್ಪಾದನೆ ಅದು ಒಂದು ಉದ್ದಿಮೆ ಅಂತ ಹೇಳ್ಬೇಕಂದ್ರೆ ಹೌದು, ಖಂಡಿತವಾಗ್ಲೂ ಉದ್ದಿಮೆ. ಯಾಕಂದ್ರೆ ಬೀಜೋತ್ಪಾದನೆ ಒಂದ್ ಹಂತದಲ್ಲಿ ರೈತರು ಬಿತ್ತನೆ ಅದನ್ನ ಬೀಜೋತ್ಪಾದನೆ ಕೈಗೊಳ್ತಾರೆ, ಅದಾದ ನಂತರ ಅದನ್ನ ಸಂಸ್ಕರಣೆ ಮಾಡಬೇಕು, ಸಂಸ್ಕರಣೆ ಮಾಡಿದ ನಂತರ ಸರ್ಟಿಫಿಕೇಶನ್ ಅಥವಾ ಅದನ್ನು ಪ್ರಮಾಣೀಕರಣ ಮಾಡಬೇಕು.

0: ಪ್ರಮಾಣೀಕರಣ ಮಾಡಿದ ನಂತರ ಅದನ್ನ ಪ್ಯಾಕಿಂಗ್ ಇದೆಲ್ಲ ಮಾಡಿ ಅದನ್ನ ಫೈನಲ್ ಮೆಟೀರಿಯಲ್ ನಾವು ರೈತರಿಗೆ ಕೊಡುವಂತದ್ದು. ಸೊ ಇದು ಆ ಪ್ರಕ್ರಿಯೆನೆ ಒಂದು ಒಂದು ಉದ್ದಿಮೆ ರೀತಿಯಲ್ಲಿ ಆಗುತ್ತೆ. ಸೊ ಹಾಗಾಗಿ ಇದನ್ನ ಬೀಜೋತ್ಪಾದನೆಯಲ್ಲಿ ಹೆಚ್ಚಾಗಿ ರೈತರು ಭಾಗವಹಿಸ್ತಾ ಇದ್ದಾರೆ.
1: ಎಲ್ಲ ರೈತರು
0: ಹೌದು.
1: ಈಗ ಒಂದು ಕರೆಯನ್ನ ನೋಡೋಣ, ಕೊನೆಯ ಕರೆ. ಹಲೋ ಕೃಷಿರಂಗ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್, ಎಲ್ಲಿಂದ?
2: ಹಲೋ
1: ಹಲೋ ಹೆಸರು ಹೇಳಿ, ಎಲ್ಲಿಂದ?
2: ಹಲೋ ಸರ್.
1: ಹಾ ಕೇಳಿ, ಕೇಳ್ತಾ ಇದೆ.
2: ಹಾ ಸರ್, ಚೆನ್ನಿದ್ದೆ ಸರ್.
1: ಹಾ ಕೇಳಿ, ಪ್ರಶ್ನೆ ಕೇಳಿ.
2: ಬಿದರ್ ಜಸ್ಟ್ ಸರ್, ನಾವು ಸೋಯಾಬೀನ್ ಹಾಕಿ ಸರ್.
1: ಸೋಯಾಬೀನ್ ಹಾಕಿದ್ರಿ? ಹಾ
2: ಮತ್ತೆ ಹಾಕಿದ್ವಿ ಸರ್, ಅದು ಉದ್ದ ಹೆಸರು.
1: ಹಾ
2: ತೊಗರಿ ಸರ್
1: ಕೇಳಿ ಮತ್ತೆ.
2: ಅದು ಬೀಜ ಸರ್, ಅದು ರೇಟು ಜನ ಅದ್ರ ಮಾಹಿತಿ ನಮ್ಗೆ ಎಕರೆಗೆ ಎಷ್ಟು ಕೊಡ್ತಾರ ಅಂತ ಮಾಹಿತಿ ಬೇಕು ಸರ್.
1: ಎಕರೆಗೆ ಎಷ್ಟು ಹಾಕಿ ಹಾಕ್ಬೇಕಂತ
2: ಹಾಕ್ಬೇಕಂತದ್ದು ಸರ್, ಮತ್ತೆ ಅದ್ರ ರೇಟು ಎಕರೆಗೆ ನಮ್ ನಾಲ್ಕು ಎಕರೆ ಎಷ್ಟು ಬರ್ತದ ಹಿಂಗ ಬೇಕ್ರೆ ಸರ್ ಮಾಹಿತಿ.
0: ಅಲ್ಲ ಈಗ ತಾವು ಸೋಯಾಬೀನ್ ಹಾಕ್ಬೇಕಂತ ಇದ್ದೀರಾ, ತೊಗರಿ ಹಾಕ್ಬೇಕಂತ ಇದ್ದೀರಾ?
2: ತೊಗರಿ ಸೋಯಾಬೀನ್ ಹಾಕಿದೆ ಮೇಡಮ್.
0: ಹಾ
2: ಅಕಡಿ ಹಾಕಿದ್ದೀವಿ.
0: ಹಾ
2: ಈಗ
0: ನೀವು ಸೋಯಾಬೀನ್ ಹಾಕೋದಾದ್ರೆ 25 ಕೆಜಿ ಹಾಕ್ಬೇಕಾಗತ್ತೆ ಪ್ರತಿ ಎಕರೆಗೆ ಬಿತ್ತನೆ ಬೀಜ. ತೊಗರಿ ಹಾಕ್ಬೇಕಂತ ಹೇಳಿದ್ರೆ 5 ಕೆಜಿ ಬಿತ್ತನೆ ಬೀಜ ನೀವು ಹಾಕ್ಬೇಕಾಗಿದ್ರೆ. ಅಕಡಿ ಸಾಲ ಅಂದ್ರೆ ನೀವು 10 ಸಾಲ್ಗೆ ಒಂದ್ ಸಾಲ್ ಹಾಕ್ತೀರಾ, ಅದ್ರ ಮೇಲೆ ನಿಮ್ಗೆ 1-2 ಕೆಜಿ ಅಷ್ಟು ಬೇಕಾಗ್ಬಹುದು.
1: ಧನ್ಯವಾದ.
0: ಇವಾಗ ನೀವು ಅದನ್ನ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಅಲ್ಲಿ ಹೋಗಿ ಅಲ್ಲಿ ಒಂದು ಸಹಾಯಧನದಲ್ಲಿ ತಮ್ಗೆ ಕಡಿಮೆ ಆಗತ್ತೆ, ಅದನ್ನ ಸ್ವಲ್ಪ ನೀವು ಅಲ್ಲಿ ಸಂಪರ್ಕ ಮಾಡಿದ್ರೆ ನಿಮ್ಗೆ ಸಿಗುತ್ತೆ, ಲಭ್ಯತೆ ಇದೆ.
1: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ನೇರ ಪ್ರಸಾರ ಹಲೋ ಕೃಷಿರಂಗದ ಕಾರ್ಯಕ್ರಮ. ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದಾಗಿತ್ತು. ಅನೇಕ ಕೇಳುಗರು ಇವತ್ತಿನ ನಮ್ಮ ಹಲೋ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿ ಉತ್ತರವನ್ನು ಪಡೆದುಕೊಂಡರು. ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತು ಆಗಮಿಸಿದರು ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರು ಮತ್ತು ಜಂಟಿ ಕೃಷಿ ನಿರ್ದೇಶಕಿಯಾದ ಶ್ರೀಮತಿ ರೂಪಾ ಎಲ್ ಮೇಡಮ್ ಅವರು. ಮೇಡಮ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ವತಿಯಿಂದ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕಾರ್ಯಕ್ರಮವನ್ನು ಕೂಡ ಮುಗಿಸ್ತಾ ಇದ್ದೇವೆ.
0: ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮದ ಒಂದು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯ ಬೀಜ ನಿಗಮ ಬಿತ್ತನೆ ಬೀಜದ ಜೊತೆಗೆ ಇತರೆ ಕೃಷಿ ಪರಿಕರಗಳಾದ ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳನ್ನು ಕೂಡ ನಮ್ಮ ಬೀಜ ರಾಜ ಬ್ರ್ಯಾಂಡ್ನಿಂದನೇ ನಮ್ಮ ಕೇಂದ್ರಗಳಿಂದ ವಿತರಣೆ ಅಥವಾ ಮಾರಾಟ ಕೈಗೊಳ್ತಾ ಇದೆ. ಇದು ಕೂಡ ಮಾರಾಟ ದರಕ್ಕಿಂತ ಬಹಳ ಕಮ್ಮಿ ಇದೆ. ಆದ್ರಿಂದ ರೈತರು ಕೂಡ ಈ ಸೌಲಭ್ಯವನ್ನ, ಈ ಕೃಷಿ ಪರಿಕರಗಳನ್ನು ಕೂಡ ನಮ್ಮ ಕೇಂದ್ರಗಳಿಂದ ಪಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೇನೆ.
1: ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
0: ಧನ್ಯವಾದ.
3: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
4: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಟಿ ಹಾಗೂ ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಉಮಾ ಹಾಗೂ ತಮಿಳರಸಿ. ಹಲೋ ಕೃಷಿರಂಗ ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
5: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.

0: ಹೇಳಿ ಹೇಳಿ ಸಾಕಾಯ್ತು.
1: ಏನಾಯ್ತು?
0: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
1: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
0: ಕರೆಕ್ಟ್.
1: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್ ಆಮೇಲೆ CMS ಪೋರ್ಟಲ್, ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
2: RBI ಹೇಳುತ್ತೆ,
3: ಮೊದಲು ನಮ್ಮ ಬ್ಯಾಂಕ್ ಆಮೇಲೆ RBI ಒಂಬುಡ್ಸ್ಮನ್. ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ BP, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಏನು ರಂಗ, ಕೈಗೆ ಬ್ಯಾಂಡೇಜು?
6: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಈಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಹೇಗಿದೆ? ಹತ್ತಿ DCH ಕ್ವಿಂಟಾಲ್ಗೆ ಕನಿಷ್ಠ 5,589 ರೂಪಾಯಿಂದ 11,709 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ. ನೆಲಗಡಲೆ, ಶೇಂಗಾ, ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 6,511 ರೂಪಾಯಿಂದ ಗರಿಷ್ಠ 9,099 ರೂಪಾಯಿಗಳು. ಮೆಕ್ಕೆಜೋಳ, ಹಳದಿ ಕ್ವಿಂಟಾಲ್ಗೆ ಕನಿಷ್ಠ 2,100 ರೂಪಾಯಿಂದ ಗರಿಷ್ಠ 2,668 ರೂಪಾಯಿಗಳು. ಹುಣಸೆ ಬೀಜ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,600 ರೂಪಾಯಿಗಳು. ಹಿರಿಯೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ಕೊಬ್ಬರಿ ಕ್ವಿಂಟಾಲ್ಗೆ 11,000 ರೂಪಾಯಿಂದ ಗರಿಷ್ಠ 11,700 ರೂಪಾಯಿಗಳು. ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 14,700 ರೂಪಾಯಿಗಳು. ಹೊಳಲ್ಕೆರೆಯ ಮಾರುಕಟ್ಟೆ ಧಾರಣೆ. ಅಡಿಕೆ ಇತರೆ ಕ್ವಿಂಟಾಲ್ಗೆ ಕನಿಷ್ಠ 22,764 ರೂಪಾಯಿಂದ ಗರಿಷ್ಠ 26,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ.
9: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ ಗಂಗಾಧರ್ ನಾಯಕ್ ಅಂತ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ಅಡಿಕೆಯಲ್ಲಿ ಬರುವ ಹಿಡಿಮುಂಡಿಗೆ ರೋಗ ಅಂತ ನಾವು ಕ್ರೌನ್ ಚೋಕಿಂಗ್ ಡಿಸೀಸ್ ಅಂತ ಹೇಳ್ತೀವಿ, ಆ ಹಿಡಿಮುಂಡಿಗೆ ರೋಗ ಲಕ್ಷಣಗಳು ಮತ್ತು ಅದನ್ನ ನೀವು ಹೇಗೆ ನಿರ್ವಹಿಸಬಹುದು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಹಿಡಿಮುಂಡಿಗೆ ರೋಗವನ್ನ ನಾವು ಯಾವ ರೀತಿ ಈಗ ಲಕ್ಷಣಗಳನ್ನ ಗುರುತಿಸಬಹುದು ಅಂತ ಅಂದ್ರೆ, ಆ ಗಿಡಗಳು ನಾರ್ಮಲಿ ಏನು ಗೆಣ್ಣಿರುತ್ತಲ್ವಾ, ಒಂದು ಒಳ್ಳೆಯ ಆರೋಗ್ಯವಂತ ಗಿಡದ ಗೆಣ್ಣುಗಳ ಅಂತರ ಅರ್ಧ ಅಡಿ ಇರುತ್ತೆ ಅಂತ ಹೇಳ್ಕೋತೀವಿ. ಆದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ 1-2 ಇಂಚಿಗೆ ಒಂದೊಂದು ಗೆಣ್ಣುಗಳು ಬರ್ತವೆ. ಈ ಗಿಡದ ಸ್ವಲ್ಪ ಸಣ್ಣದಾಗ್ತಾ ಹೋಗುತ್ತೆ, ಅಂದ್ರೆ ಎತ್ತರ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಮೇಲ್ಗಡೆ ತುದಿ ಕಡೆ ನೋಡಿದ್ವಿ ಅಂದ್ರೆ ಚೂಪು, ಪೆನ್ಸಿಲ್ ಟಿಪ್ ಅಂತ ಹೇಳ್ತೀವಿ, ಪೆನ್ಸಿಲ್ ಪಾಯಿಂಟ್ ಟೈಪ್ ಚೂಪ್ ಆಗಿಬಿಡತ್ತೆ. ಎಲೆಗಳು ತುಂಬಾ ಸಣ್ಣಗಾಗ್ಬಿಡ್ತಾವೆ, ಸಣ್ಣಗಾಗ್ಬಿಟ್ಟು ಒಂಥರ ಫ್ಯಾನ್ ಲೀಫ್ ಅಂತ ಹೇಳ್ತೀವಿ, ಅಂದ್ರೆ ಒಂಥರ ಸಣ್ಣ ಫ್ಯಾನ್ ಲೀವ್ ಎಲೆಗಳು ಇರ್ತಾವಲ್ಲೋ ಫ್ಯಾನ್ ಅಲ್ಲಿ ಇರುವಂತ, ಆ ರೀತಿ ಸಣ್ಣ ಸಣ್ಣ ಎಲೆಗಳಾಗ್ಬಿಟ್ಟು ಒಂದೊಂದೇ ಕಳಚ್ ಬೀಳೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಹಿಂಗಾರಗಳು, ಆ ಒಂದು ತೊಂದರೆಗೀಡಾದ ಈ ಗಿಡದಲ್ಲಿ ಹಿಂಗಾರಗಳೆಲ್ಲ ಒಣಗಿ ಹೋಗಿ ಸತ್ತು

0: ಬಿಡ್ತವೆ. ಒಂದು ದಿನದಲ್ಲಿ ಕೆಲವೊಂದು ಒಂದು ಇದು ರೋಗ ಬಂದು ಒಂದು ಕೆಲವೊಂದು 5-6 ತಿಂಗಳ ನಂತರ ಆ ಎಲ್ಲಾ ಚೆಂಡೆ ಅಂತ ಏನ್ ನಾವು ತೆಂಡೆ ಅಂತ ಕರಿತೀವಿ ಎಲ್ಲಾ ಎಲೆಗಳು ಉದುರು ಬಿದ್ದು ಬಿಟ್ಟು ಒಂದು ಕಾಂಡ ಮಾತ್ರ ನಿಂತಿರುತ್ತೆ. ಇದು ಸಾಮಾನ್ಯವಾಗಿ ನಾವು ಗಮನಿಸುವಂತದ್ದು. ಹಾಗೆ ಅದರದ್ದು ಬೇರುಗಳನ್ನು ನೋಡಿದ್ರು ಕೂಡ ಬೇರುಗಳೆಲ್ಲ ಒಂದಿಷ್ಟು ಕಪ್ಪಾಗಿ ಹಾಳಾಗಿರುವಂತದ್ದು ಕೂಡ ನಾವು ಕಂಡು ಬರುತ್ತೆ. ಸೊ ಈ ರೋಗವನ್ನ ಮುಂಚೆ ನಾವು ಸಹಜವಾಗಿ ಏನ್ ಹೇಳ್ತಿದ್ವಿ ಅಂದ್ರೆ ಈ ರೋಗಕ್ಕೆ ಈಗ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಪೋಷಕಾಂಶಗಳ ಕೊರತೆನೆ ಪ್ರಮುಖ ಅಂತ ಹೇಳ್ತಿದ್ವಿ. ಆದ್ರೆ ಇತ್ತೀಚಿನ ಅಧ್ಯಯನ ಹೇಳ್ತಾ ಇರೋದು ಇದಕ್ಕೆ ಫೈಟೋಪ್ಲಾಸ್ಮಾ ಅಂತ ಒಂದು ರೋಗಾಣು ಕೂಡ ಕಾರಣ ಅಂತ ಇತ್ತೀಚೆಗೆ ಗೊತ್ತಾಗಿದೆ. ಹಾಗಾಗಿ ಈ ರೋಗವನ್ನ ನಿರ್ವಹಣೆ ಮಾಡೋದಕ್ಕೆ ನಾವು ಏನ್ ಮಾಡಬಹುದು ಅಂತ ಅಂದ್ರೆ ಮುಖ್ಯವಾಗಿ ಬಸಿಗಾಲುವೆಗಳನ್ನ ಮಾಡಬೇಕಾಗತ್ತೆ. ಈ ಬಸಿಗಾಲುವೆಗಳು ಕೂಡ ಸಹಜ ಎಷ್ಟಿರಬೇಕು ಅಂತ ಅಂದ್ರೆ ಗಿಡಗಳು ನಾರ್ಮಲಿ ಈ ರೋಗ ಒಂದಿಷ್ಟು 8-10 ವರ್ಷದ ಗಿಡಗಳಿಗೆ ಬರೋದ್ರಿಂದ ಅಥವಾ ಅದರ ನಂತರದ ವಯಸ್ಸಿನ ಗಿಡಗಳಿಗೆ ಬರೋದ್ರಿಂದ ನಾವು ಹೇಳೋದು ವೈಜ್ಞಾನಿಕವಾಗಿ ಹೇಳೋದೇನು ಅಂದ್ರೆ ಕನಿಷ್ಠ 2.5 ಆಳದ ಬಸಿಗಾಲುವೆಗಳು ಬೇಕೇ ಬೇಕು. ಆ 2.5 ಆಳದ ಬಸಿಗಾಲುವೆಗಳನ್ನ ತೆಗೆಯೋದ್ರ ಜೊತೆಗೆ ಪೋಷಕಾಂಶಗಳನ್ನ ನಾವೇನು ಕೊಡ್ತಾ ಇದೀವಲ್ವ ಒಂದು 10-15 ಟನ್ನು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮೇಲ್ಗೊಬ್ಬರವಾಗಿ ಯೂರಿಯಾ ಫಾಸ್ಫರಸ್ ಪೊಟಾಶು ಇವನ್ನೆಲ್ಲ ಈ ಸಾಯಿಲ್ ಅನಾಲಿಸಿಸ್ ರಿಪೋರ್ಟ್ ಅಂತ ಹೇಳ್ತೀವಿ. ಆ ಸಾಯಿಲ್ ಅನಾಲಿಸಿಸ್ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವೆಲ್ಲವನ್ನು ಕೂಡ ನಾವು ಕೊಡಬೇಕಾಗತ್ತೆ. ಜೊತೆಗೆ ಮುಖ್ಯವಾಗಿ ಇದ್ರದ್ದೇನು ಅಂತ ಅಂದ್ರೆ ಈಗ ಜೈವಿಕ ಶಿಲೀಂಧ್ರನಾಶಕಗಳು ಮತ್ತು ದಿಂಡಾಣು ಶಿಲೀಂಧ್ರನಾಶಕಗಳು ನಾವೇನು ಯೂಸ್ ಮಾಡ್ತಾ ಇದೀವಿ ಟ್ರೈಕೋಡರ್ಮಾ ಮತ್ತೆ ಸೂಡೋಮನಾಸ್ ಟ್ರೈಕೋಡರ್ಮಾ ಹರ್ಜಿಯಾನ ಮತ್ತು ಸೂಡೋಮನಾಸ್ ಫ್ಲೋರೆಸೆನ್ಸ್ ಏನು ಯೂಸ್ ಮಾಡ್ತಾ ಇದೀವಿ ಅದು ಇದು ಈ ಒಂದು ರೋಗದ ಮ್ಯಾನೇಜ್ಮೆಂಟ್ ಗೆ ಅತಿ ಒಳ್ಳೇದು ಅಂತ ಗೊತ್ತಾಗಿದೆ. ಹಾಗಾಗಿ ನೀವು ಪ್ರತಿ ಗಿಡಕ್ಕೆ ಟ್ರೈಕೋಡರ್ಮಾ ಹರ್ಜಿಯಾನಮ್ಮು 50 ಗ್ರಾಮ್ ಸೂಡೋಮನಾಸ್ ಫ್ಲಾರಸೆನ್ಸ್ ಒಂದು 50 ಗ್ರಾಮ್ ಬ್ಯಾಸಿಲಸ್ ನಿಮಗೆ ಸಿಕ್ತು ಅಂದ್ರೆ ಬ್ಯಾಸಿಲಸ್ ಸಪ್ಟಿಲಿಸ್ ಆಗಿರ್ಬಹುದು ಮೆಗಟೇರಿಯಂ ಆಗಿರ್ಬಹುದು ಅದೊಂದು 25-30 ಗ್ರಾಮ್ ಪ್ರತಿ ಗಿಡಗಳಿಗೆ ವರ್ಷಕ್ಕೆ 2 ಬಾರಿ ಒಂದು ಮೇ ಜೂನ್ ಪೀರಿಯಡ್ ಅಲ್ಲಿ ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಪೀರಿಯಡ್ ಅಲ್ಲಿ ನಾವು ಇದನ್ನ ಹಾಕಬೇಕಾಗತ್ತೆ. ಇದರಿಂದ ಈ ಒಂದು ರೋಗದ ಬಾಧೆಯನ್ನ ತಡೆಯೋದಕ್ಕೆ ಸಾಕಷ್ಟು ಉಪಯೋಗ ಆಗತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನೀವು ನನ್ನ ಒಂದು ಮೊಬೈಲ್ ನಂಬರ್ 9845394918 ಫೋನ್ ಮಾಡಿ ನೀವು ಇದರ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೋಬಹುದು. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ಜನಪದ ಗೀತೆ.

0: ಇದುವರೆಗೂ ಜನಪದ ಗೀತೆ ಒಂದನ್ನ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ.
1: ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಜಾಬ್ನ ಜಲಂಧರ್ನಲ್ಲಿಂದು 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ 2026 ಸಂಪನ್ನ, ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್, 20 ಸದಸ್ಯರ ಭಾರತ ತಂಡ ಪ್ರಕಟ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದರು. ಇದೇ ವೇಳೆ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕ್ಯಾಂಟ್ ಸೇರಿದಂತೆ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಪ್ರಧಾನಿ ಉದ್ಘಾಟಿಸಿದರು. ಜಲಂಧರ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರದಲ್ಲಿರುವಂತಹ ಎನ್ಡಿಎ ಸರ್ಕಾರ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ ಸೇವೆ ಸಲ್ಲಿಸಲು, ಅವರ ಜೀವನವನ್ನು ಸುಲಭಗೊಳಿಸಲು ಮತ್ತು ಪ್ರಗತಿಗೆ ನೂತನ ಅವಕಾಶಗಳನ್ನು ಒದಗಿಸಲು ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಬಡವರಾಗಿರಲಿ ಅಥವಾ ಮಧ್ಯಮ ವರ್ಗದವರಾಗಿರಲಿ, ಪ್ರತಿಯೊಂದು ಕುಟುಂಬವು ಸಾಧ್ಯವಾದಷ್ಟು ಉತ್ತಮ ಸೌಲಭ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವುದು ತಮ್ಮ ಪ್ರಯತ್ನವಾಗಿದೆ. ಇದು ಸರ್ಕಾರದ ಕೆಲಸದಲ್ಲಿ ಪ್ರತಿಫಲಿಸುತ್ತದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಚಂಡೀಗಢದಲ್ಲಿ ಇಂದು ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸುಮಾರು 4,700 ಕೋಟಿ ರೂಪಾಯಿಗಳ ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಚಂಡೀಗಢದ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಅವರು 505 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ

0: ಮಾಡಿರುವಂತಹ ಸುಧಾರಿತ ತಾಯಿ ಮತ್ತು ಮಕ್ಕಳ ಆರೈಕೆ ಕೇಂದ್ರ ಹಾಗೂ 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ನರವಿಜ್ಞಾನ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿದರು. ಚಂಡೀಗಢದ ಪಿಎಂ ಅಭಿಮ್ ಯೋಜನೆಯಡಿ 259 ಹಾಸಿಗೆಗಳ ಆರೈಕೆ ಘಟಕಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಜಿರಾಕ್ಪುರ ಕುರಳಿ ಗ್ರೀನ್ಫೀಲ್ಡ್ ಹೆದ್ದಾರಿಯನ್ನು ರಾಷ್ಟಕ್ಕೆ ಅರ್ಪಿಸಿದರು. ಜಿರಾಕ್ಪುರ ಬೈಪಾಸ್ ಮತ್ತು ಚಂಡೀಗಢ ವಿಮಾನ ನಿಲ್ದಾಣ ಏರೋಸಿಟಿ ಗ್ರೀನ್ಫೀಲ್ಡ್ ಹೆದ್ದಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಪಂಜಾಬ್ ಎಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ಹಾಸ್ಟೆಲ್ ಕಟ್ಟಡಗಳು ಮತ್ತು ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ನೂತನ ಸಭಾಂಗಣವನ್ನು ಉದ್ಘಾಟನೆ ಮಾಡಿದರು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಪ್ರದರ್ಶನ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯಲ್ಲಿ ಯಶಸ್ವಿಯಾಗಿ ಸಮಾರೋಪಗೊಂಡಿತು. ಈ ಪ್ರದರ್ಶನವು ಜವಳಿ ಉತ್ಪಾದನೆ, ನಾವೀನ್ಯತೆ ಮತ್ತು ಹೂಡಿಕೆ ಕ್ಷೇತ್ರದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ತಾಣ ಎಂಬುದನ್ನು ಮತ್ತೊಮ್ಮೆ ದೃಢಪಡಿಸಿದೆ. ಭಾರತ ಸೇರಿದಂತೆ ವಿವಿಧ ದೇಶಗಳ ಪ್ರದರ್ಶಕರು, ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು ಮತ್ತು ಜವಳಿ ಉದ್ಯಮದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಪ್ರದರ್ಶನದಲ್ಲಿ 1600 ಹೆಚ್ಚು ಪ್ರದರ್ಶಕರು, 11,000 ಹೆಚ್ಚು ಖರೀದಿದಾರರು, ಅವರಲ್ಲಿ 6,000 ಹೆಚ್ಚು ವಿದೇಶಿ ಖರೀದಿದಾರರು, 138 ದೇಶಗಳಿಂದ ಭಾಗಿಯಾಗಿದ್ದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದೇ 19-25 ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿವಿ ಜಾರ್ಜ್, ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟ್ರಪತಿಯವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮಾನಿಯಾಗೆ 3 ಭಾರತದ ರಾಷ್ಟ್ರಪತಿ ಅವರ ಮೊದಲ ಭೇಟಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಪ್ರತಿಯೊಂದು ಗ್ರಾಮಕ್ಕೂ ಹಾಗೂ ಪ್ರತಿಯೊಬ್ಬ ಅರ್ಹ ನಾಗರಿಕರಿಗೂ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವುದು ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯ ನರಸರಾವ್ಪೇಟೆಯಲ್ಲಿ ಇಂದು ನಡೆದಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿ 1,03,246 ಫಲಾನುಭವಿಗಳಿಗೆ 3,216 ರೂಪಾಯಿ ಸಾಲವನ್ನು ವಿತರಿಸಿ ಅವರು ಮಾತನಾಡಿದರು. ರೈತರು, ಕೃಷಿ ಕಾರ್ಮಿಕರು, ಕೈಮಗ್ಗ ನೇಕಾರರು ಮತ್ತು ವಿವಿಧ ವೃತ್ತಿಗಳಲ್ಲಿ ತೊಡಗಿರುವ ಪ್ರತಿಯೊಬ್ಬರಿಗೂ ಸಾಂಸ್ಥಿಕ ಬ್ಯಾಂಕಿಂಗ್ ಸೇವೆ ತಲುಪಿಸುವ ಗುರಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಉಪಸ್ಥಿತರಿದ್ದರು. ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ಜರುಗಿತು. ಸಭೆಯಲ್ಲಿ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ, ರಾಜನಾಥ್ ಸಿಂಗ್, ರಾಜೀವ್ ರಂಜನ್ ಸಿಂಗ್, ಕೆಂಜರಾಪು ರಾಮಮೋಹನ್ ನಾಯ್ಡು ಮತ್ತು ಕಿರಣ್ ರಿಜಿಜು ಭಾಗಿಯಾಗಿದ್ದರು. ಸಭೆಯಲ್ಲಿ ಮುಂಬರುವ ಸಂಸತ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತಹ ಕಾರ್ಯತಂತ್ರವನ್ನು ನಾಯಕರು ರೂಪಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ ತಿಂಗಳ 20 ಆರಂಭವಾಗಿ ಮುಂದಿನ ತಿಂಗಳ 13 ನಡೆಯಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ಕಾಯ್ದೆ 2013 ಕುರಿತಂತೆ 2 ರಾಷ್ಟೀಯ ಮಹಿಳಾ ಆಯೋಗದ ರಾಷ್ಟೀಯ ಜಾಗೃತಿ ಕಾರ್ಯಕ್ರಮ ಇಂದು ನವದೆಹಲಿಯಲ್ಲಿ ನಡೆಯುತ್ತಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸುರಕ್ಷಿತ ಮತ್ತು ಎಲ್ಲರನ್ನೂ ಒಳಗೊಂಡ ಕೆಲಸದ ಸ್ಥಳಗಳನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬ ಮಹಿಳೆಗೂ ಘನತೆಯಿಂದ ಮತ್ತು ಭಯವಿಲ್ಲದೆ ಕೆಲಸ ಮಾಡುವ ಹಕ್ಕಿದೆ. ಸುರಕ್ಷಿತ ಕೆಲಸದ ವಾತಾವರಣವನ್ನು ಸೃಷ್ಟಿಸುವುದು ಸರ್ಕಾರಗಳು, ಉದ್ಯೋಗದಾತರು ಮತ್ತು ಸಂಸ್ಥೆಗಳ ಹಂಚಿಕೆಯ ಜವಾಬ್ದಾರಿಯಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮತ್ತು ಎಲ್ಲರಲ್ಲೂ ಒಳಗೊಂಡಂತಹ ರಾಷ್ಟೀಯ ಅಭಿವೃದ್ಧಿಯನ್ನು ಸಾಧಿಸಲು ಕೆಲಸದ ಸುರಕ್ಷತೆಯನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಸಚಿವೆ ಅನ್ನಪೂರ್ಣಾದೇವಿ ಪ್ರತಿಪಾದಿಸಿದ್ದಾರೆ. ಪಶ್ಚಿಮ ಬಂಗಾಳದ ಕರ್ಣಸುವರ್ಣ ರೈಲು ನಿಲ್ದಾಣದ ಬಳಿ ಇಂದು ನಡೆದಂತಹ ಶಾಲಾ ವಾಹನ ಅಪಘಾತದ ಬಗ್ಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಶಾಲಾ ವಾಹನ ಮತ್ತು ಪ್ಯಾಸೆಂಜರ್ ರೈಲು ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ತಲಾ 10 ರೂಪಾಯಿಗಳ ಪರಿಹಾರವನ್ನು ಅವರು ಘೋಷಣೆ ಮಾಡಿದ್ದಾರೆ. ಶಾಲಾ ವಾಹನ ಮತ್ತು ಸೈಕಲ್ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಇಬ್ಬರು ಶಾಲಾ ಮಕ್ಕಳು ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 5 ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ

0: ನ ಪಡೆಯುತ್ತಿದ್ದಾರೆ. ಇದೇ ವೇಳೆ ಘಟನೆಯ ತನಿಖೆಗಾಗಿ ಪೂರ್ವ ರೈಲ್ವೆಯ ಪ್ರಧಾನ ಮುಖ್ಯ ಸುರಕ್ಷತಾ ಅಧಿಕಾರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖಾ ಸಮಿತಿ ರಚನೆಗೆ ಸಚಿವ ಅಶ್ವಿನಿ ವೈಷ್ಣವ್ ಆದೇಶ ನೀಡಿದ್ದಾರೆ. ಸಿರಿಯಾ, ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದು ಸರಣಿ ದಾಳಿಗಳನ್ನು ನಡೆಸಲಾಗಿದೆ ಎಂದು ಇರಾನ್ ಸೇನಾಪಡೆ ತಿಳಿಸಿದೆ. ಇರಾನ್ ಪಡೆಗಳು ಸಿರಿಯಾದ ಅಲ್ ತನ್ಫ್ ಪ್ರದೇಶದಲ್ಲಿನಂತಹ ಅಮೆರಿಕದ ವಿಶೇಷ ಕಾರ್ಯಾಚರಣೆ ಕಮಾಂಡ್ ಕೇಂದ್ರದ ಮೇಲೆ ನಿರೀಕ್ಷಿತ ಅಂದರೆ ಅನಿರೀಕ್ಷಿತ ದಾಳಿಯನ್ನು ನಡೆಸಿದೆ. ಅದೇ ರೀತಿ ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಪಡೆಗಳು ದಾಳಿ ನಡೆಸಿವೆ ಎಂದು ಇರಾನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜಪಾನ್ ಓಪನ್ 2020 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶ ಪಡೆದಿದ್ದಾರೆ. ಜಪಾನ್ನ ಮಾಜಿ ವಿಶ್ವ ಚಾಂಪಿಯನ್ ನೊಜೋಮಿ ಒಕುಹರ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಿಂದ ಹಿಂದೆ ಸರಿದ ನಂತರ ಪಿವಿ ಸಿಂಧು ಮುನ್ನಡೆ ದಾಖಲಿಸಿದ್ದಾರೆ. ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಟ ಪ್ರಾರಂಭವಾಗುವ ಮೊದಲೇ ರದ್ದುಗೊಳಿಸಲಾಯಿತು. ವಿಶ್ವದ 10ನೇ ಶ್ರೇಯಾಂಕದ ಪಿವಿ ಸಿಂಧು ನಾಳೆ ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆಯುವಂತಹ ಸೆಮಿಫೈನಲ್ನಲ್ಲಿ ಚೀನಾದ ಚೆನ್ ಯುಫೆ ಅವರನ್ನು ಎದುರಿಸಲಿದ್ದಾರೆ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ನಲ್ಲಿ ಮುಂದಿನ ತಿಂಗಳು ನಡೆಯಲಿರುವಂತಹ ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 2026 ಪಂದ್ಯಾವಳಿಗೆ 20 ಸದಸ್ಯರ ಭಾರತ ತಂಡವನ್ನು ಇಂದು ಪ್ರಕಟಿಸಲಾಗಿದೆ. ಆಗಸ್ಟ್ 15-30 ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಸಲೀಮಾ ಟೆಟೆ ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ಭಾರತ ತಂಡ ಡಿ ಗುಂಪಿನಲ್ಲಿ ಚೀನಾ, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡದೊಂದಿಗೆ ಸ್ಥಾನ ಪಡೆದಿದೆ. ನೆದರ್ಲ್ಯಾಂಡ್ಸ್ನ ಆಮ್ ಸ್ಟೆಲ್ ವೀನ್ನ ವಾಗಿನರ್ ಹಾಕಿ ಕ್ರೀಡಾಂಗಣದಲ್ಲಿ ಆಗಸ್ಟ್ 16 ಚೀನಾ ವಿರುದ್ದ ಭಾರತ ತನ್ನ ಅಭಿಯಾನ ಆರಂಭಿಸಲಿದೆ. ಬಳಿಕ ಆಗಸ್ಟ್ 18 ದಕ್ಷಿಣ ಆಫ್ರಿಕಾ ಮತ್ತು ಆಗಸ್ಟ್ 20 ಇಂಗ್ಲೆಂಡ್ ತಂಡಗಳನ್ನು ಎದುರಿಸಲಿದೆ. 17 ವರ್ಷದ ಒಳಗಿನ ಎಎಫ್ಸಿ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ನಲ್ಲಿ ಚೀನಾ 2027 ಅರ್ಹತಾ ಪಂದ್ಯಾವಳಿಯ ಈ ಗುಂಪಿನಲ್ಲಿ ಭಾರತ, ಮಲೇಷ್ಯಾ, ಸಿರಿಯಾ ಮತ್ತು ಇರಾಕ್ ತಂಡಗಳೊಂದಿಗೆ ಸ್ಥಾನವನ್ನು ಪಡೆದಿದೆ. ಕಳೆದ ಆವೃತ್ತಿಯಲ್ಲಿ ಭಾರತ ತಂಡ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದ್ದ ಹಿನ್ನೆಲೆಯಲ್ಲಿ ಭಾರತ ಸತತ ಎರಡನೇ ಬಾರಿಗೆ ಎಎಫ್ಸಿ 12 ವರ್ಷದ ಒಳಗಿನ ಮಹಿಳಾ ಏಷ್ಯನ್ ಕಪ್ಗೆ ಅರ್ಹತೆ ಪಡೆಯುವ ಗುರಿಯನ್ನು ಹೊಂದಿದೆ. ಈ ವರ್ಷದ ಅಕ್ಟೋಬರ್ 5-11 ಈ ಗುಂಪಿನ ಅರ್ಹತಾ ಪಂದ್ಯಗಳಿಗೆ ಮಲೇಷ್ಯಾ ಆತಿಥ್ಯವನ್ನು ವಹಿಸಲಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್, ನಂತರ ಸಿರಿಯಾ ಹಾಗೂ ಕೊನೆಯ ಪಂದ್ಯದಲ್ಲಿ ಆತಿಥೇಯ ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ಸ್ 2026 ಸಂಪನ್ನ ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕದ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 20 ಸದಸ್ಯರ ಭಾರತ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 7:15:18. ಈಗ ಕೇಳಿ, ಆರ್ಯರು ಬಂದವರಲ್ಲ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಕೆ ಜೋಶಿ.
2: ಮಾನವನ ಇತಿಹಾಸ ಶೋಧನೆಯಲ್ಲಿ ಆತನ ಬುದ್ಧಿಯೂ ಕೂಡ ಒಮ್ಮೊಮ್ಮೆ ದಾರಿ ಕಾಣದೆ ಮಂತ್ರಮುಗ್ಧವಾಗುತ್ತದೆ. ಆರ್ಯರು ಚಲಿಸಿದ ದಾರಿ, ಅವರ ಚೇತನಾಮಯ ಸಾಹಿತ್ಯ ವೇದಗಳು, ಅವರ ಕಾಲ ಮುಂತಾದವುಗಳ ಬಗ್ಗೆ ಶೋಧನೆಯ ದಾರಿಯು ಇನ್ನೂ ಸ್ಪಷ್ಟವಾಗದೆಯೇ ಮಸುಮಸುಕಾಗಿ ಕಾಣುತ್ತಿದೆ. ವಿದ್ವಜ್ಜನರ ಶೋಧನ ಕಾರ್ಯ ಮುಂದುವರೆದೇ ಇದೆ. ಜರ್ಮನ್ ಫಿಲಾಸಫರ್ ಮ್ಯಾಕ್ಸಿಮ್ಯುಲರ್ ಅವರು ತಮ್ಮ ಗ್ರೀಫೋರ್ಡ್ ಲೆಕ್ಚರದಲ್ಲಿ ನುಡಿದ ಮಾತು ಇನ್ನೂ ಸತ್ಯವಾಗಿದೆ. ವಿ ಕೆನಾಟ್ ಹೋಪ್ ಟು ಫಿಕ್ಸ್ ಎ ಟರ್ಮಿನಸ್ ವೆದರ್ ದಿ ವೇದಿಕ್ ಹಿಮ್ಸ್ ವೇರ್ ಕಂಪೋಸ್ಡ್ ಇನ್ 1,000 or 2,000 or 3,000 ಇಯರ್ಸ್ BC. ನೋ ಪವರ್ ಆನ್ ಅರ್ತ್ ವಿಲ್ ಎವರ್ ಡಿಟರ್ಮೈನ್ ಇಟ್. ವೈದಿಕ ಆಚಾರ್ಯರ ತಂಡವು ಮನು, ವೇದವ್ಯಾಸ, ಪೈಲ, ಯಾಜ್ಞವಲ್ಕ್ಯ, ವೈಶಂಪಾಯಣ, ಜೈಮಿನಿ, ಯಾಸ್ಕ, ಸುಮಂತ, ಅತ್ರಿ, ಭಾರದ್ವಾಜ, ವಸಿಷ್ಠ, ವಿಶ್ವಾಮಿತ್ರ, ಕಶ್ಯಪ, ಗೌತಮ, ಭೃಗು, ಅಂಗೀರಸ, ಅಜಗರ್ತ, ವಾಮದೇವ, ಶುಕ, ಮೇಧಾತಿಥಿ, ಶಕ್ತಿಪ್ರಗಾದ, ಪತಂಜಲಿ, ಕೌಟಿಲ್ಯ, ಕುಮಾರಿಲ ಭಟ್ಟ, ಆದಿಶಂಕರ, ರಾಮಾನುಜ, ಮಧ್ವ, ಸಾಯಣ, ಮಾಧವಾಚಾರ್ಯರವರೆಗೆ ನಡೆಸಿದ ಚಲನೆಯಲ್ಲಿ, ಬೌದ್ಧಿಕ ತಪಸ್ಸಿನಲ್ಲಿ

ವಿಶ್ವ ಚೇತನದ ಹುಡುಕುವಿಕೆಯಲ್ಲಿ ಧೀಮಂತವಾಗಿ ಒಟ್ಟಾರೆ ಚಲಿಸಿದೆ, ಈ ಪ್ರಯೋಗಿಸಿದೆ, ಸಂಗಮಿಸಿದೆ. ಈ ಜ್ಞಾನದಾಹದ ಚಲನೆಯಲ್ಲಿ ಪುರುಷ ಋಷಿಗಳಿಗೆ ಸಮಾಂತರವಾಗಿ ಋಷಿಕಾ ಎಂದು ಕರೆಯಿಸಿಕೊಂಡು ಮಂತ್ರದ್ರಷ್ಟಾರರು ವೇದ ಪಾರಾಂಗತರು ಆದ ಶ್ರೇಷ್ಠ ಮಹಿಳೆಯರಾದ ಗಾರ್ಗಿ, ಮೈತ್ರೇಯಿ, ಸಾವಿತ್ರಿ, ಆಪಾಲ, ಲೋಪಮುದ್ರ, ಸರ್ವರಾಜ್ಞಿ ಮುಂತಾದವರು ನಡೆದ ದಾರಿಯು ಸಂಸ್ಮರಣೀಯ. ಜ್ಞಾನದ ಖಣಿಗಳಾದ ವೇದಗಳು ಜಗತ್ತಿನಲ್ಲಿಯೇ ಆರ್ಯಕದ ಅತ್ಯಂತ ಪ್ರಾಚೀನ ಸಂಸ್ಕೃತ ಸಾಹಿತ್ಯ. ಅರಿವಿನ ಅರಸುವಿಕೆಯಲ್ಲಿ ಚೇತನದ ಜೈತ್ರಕ್ಕಾಗಿ, ವಿಶ್ವ ಸದ್ದರ್ಶನಕ್ಕಾಗಿ, ಸಾಕ್ಷಾತ್ಕಾರದ ಸಿದ್ಧಿಗಾಗಿ ಈ ಸಾಹಿತ್ಯವನ್ನು ತಲೆಯ ಮೇಲೆ ಹೊತ್ತು ಅಲೆದಾಡಿದ ಅರಸಿಗರು ಆರ್ಯರು. ಅವರ ಜ್ಞಾನದಹದ ಆತ್ಮಾನುಸಂಧಾನದ ಮಾರುತವು ಭಾವಾವೇಶದ ಆವರ್ತ ಗಾಳಿಯಾಗಿ ಸುಳಿಗೊಂಡು ನಂತರ ಆರ್ಯಾವರ್ತ ಪ್ರದೇಶದಲ್ಲಿ, ಭಾರತದಲ್ಲಿ ಪ್ರಶಾಂತವಾಗಿ ಗಂಭೀರ ಸಾಗರದಂತೆ ವೇದಗಳ ರೂಪದಲ್ಲಿ ಹರಡಿದೆ. ದಕ್ಷಿಣ ಪೂರ್ವ ಯುರೋಪಿನಿಂದ ಡೆನ್ಯೂಬ್ ತಪ್ಪಲಿನಲ್ಲಿ, ಪಶ್ಚಿಮ ಏಷ್ಯಾದಿಂದ ಟೈಗ್ರಿಸ್ ಹಾಗೂ ಯುಫ್ರೆಟಿಸ್ ಅಂಚುಗಳಲ್ಲಿ, ಮಧ್ಯ ಏಷ್ಯಾದ ಆಕ್ಸಸ್ ದಡದಲ್ಲಿ, ದಕ್ಷಿಣ ಏಷ್ಯಾದ ಸರಸ್ವತಿ, ಇಂದಸ್ ಹಾಗೂ ಗ್ಯಾಂಜೆಟಿಕ್ ಮೈದೊಳುವ ನಾಡಲ್ಲಿ, ಈ ವಿಶಾಲ ಪ್ರದೇಶದಲ್ಲಿ ಸುಮಾರು 3,500 ಮೈಲು ಪೂರ್ವ ಪಶ್ಚಿಮವಾಗಿ, 1,000 ಮೈಲು ದಕ್ಷಿಣೋತ್ತರವಾಗಿ ಹರಡಿದ ಪ್ರದೇಶ ಆರ್ಯ ದರ್ಶನದ ಬೀಡು. ಅಂದರೆ ಏಷ್ಯಾ ಮೈನರ್, ನಾರ್ತ್ ವೆಸ್ಟರ್ನ್ ಬೇಬಿಲೋನ್, ಯುರೇಷ್ಯಾ, ಹಿಟೈಟ್, ಪರ್ಷಿಯಾ, ತುರ್ಕಸ್ತಾನ್, ಇರಾನ್, ಇರಾಕ್, ಅಫ್ಘಾನಿಸ್ತಾನ್, ಪಾಕಿಸ್ತಾನಗಳನ್ನೊಳಗೊಂಡು ಇಂಡಿಯಾದ ಗಂಗಾ ನದಿಯ ತಪ್ಪಲು ಪ್ರದೇಶದವರೆಗೂ ಆರ್ಯ ಸಂಸ್ಕೃತಿಯ ಭೂಪ್ರದೇಶವಾಗಿತ್ತು. ಈ ವಿಸ್ತೃತ ಪ್ರದೇಶವು ಆರ್ಯರ ಕಾರ್ಯಕ್ಷೇತ್ರವಾಗಿದ್ದು ಅಲ್ಲಿ ದೇಹದಾಕಾರ, ವರ್ಣ, ಆಚಾರ ವಿಚಾರ, ರೀತಿನೀತಿ, ಧರ್ಮ ಪೂಜೆ, ದೈವಕಲ್ಪನೆ, ಸಾಮಾಜಿಕ ಪದ್ಧತಿ, ಭಾಷೆಗಳು ಎಲ್ಲವೂ ಸಾಮಾನ್ಯವಾಗಿ ಒಂದೇ ಆಗಿದ್ದವು. ಅವೆಲ್ಲ ಬದುಕಿನ ಅಂಗಗಳು, ಸಾಮಾನ್ಯವಾಗಿ ಸಮಾಂತರವಾಗಿಯೇ ಹರಿದಿದ್ದವು. ಇವೆಲ್ಲ ನಡವಳಿಕೆಗಳು ವಿಶಾಲ ಆರ್ಯ ದರ್ಶನದ ಪ್ರದೇಶದಲ್ಲಿ ಅನುಭಾವದ ತಾಣಕ್ಕೆ ಅನುವಾದ ಇಂಡಿಯಾ ಆರ್ಯಾವರ್ತವೆಂದು ಹೆಸರಿಸಿಕೊಂಡು ಈ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿ ಹೊಸ ರೂಪ ಪಡೆಯಿತು. ಈ ಮೂಲ ಕೇಂದ್ರದಿಂದ ಎಪಿಕ್ ಸೆಂಟರ್ ಪ್ರತ್ಯಾವರ್ತಗೊಂಡು ಆರ್ಯಾವರ್ತವೆಂದು ಅಭಿಧಾನ ಹೊತ್ತ ಕೇಂದ್ರ ಪ್ರದೇಶವಾದ ಇಂಡಿಯಾದಿಂದ, ಸಿಂಧು ಸರಸ್ವತಿ ಗಂಗೆಯರ ತಟಕಗಳಿಂದ ಪಶ್ಚಿಮದ ಸೀಮಾಂತ ಯುಫ್ರೆಟಿಸ್ ಟೈಗ್ರಿಸ್ವರೆಗೂ ಆರ್ಯರ ಜ್ಞಾನ ಪ್ರಕಾಶ ಹರಡಿತ್ತು. ಇಂಡಿಯಾ ಆರ್ಯರ ಕೇಂದ್ರ ಬಿಂದು. ಇಲ್ಲಿ ಆರ್ಯ ಜೀವನದ ಚಿಂತನ ಚಟುವಟಿಕೆಗಳು ಪಸರಿಸಿದವು. ತಾತ್ಪರ್ಯದಲ್ಲಿ ಆರ್ಯರು ಮೂಲತಃ ಸಿಂಧು ಸರಸ್ವತಿ ಗಂಗೆಗಳ ತೀರದ ಮೂಲ ನಾಗರಿಕರು. ಫ್ರಮ್ ಟೈಗ್ರಿಸ್ ಡಿನ್ಯೂಬೆ ಟು ಇಂದಸ್ ವಾಸ್ ದಿ ಸ್ಪ್ರೆಡ್ ಆಫ್ ದಿ ಆರ್ಯನ್ ಕಲ್ಚರಲ್ ಎಂಪೈರ್ ಆ್ಯಂಡ್ ದ ಇಂದಸ್ ಬೆಲ್ಟ್ ವಾಸ್ ದ ಎಪಿಕ್ ಸೆಂಟರ್ ಆಫ್ ಆರ್ಯನೈಸೇಷನ್ ಇನ್ ಆಲ್ ಸ್ಫಿಯರ್ಸ್. ಇನ್ನು ಆರ್ಯ ಎಂಬ ಶಬ್ದಾರ್ಥವು ಸುಸಂಸ್ಕೃತ, ಶ್ರೇಷ್ಠ, ಆದರಣೀಯ, ಆದರ್ಶ ಎಂದಾಗುತ್ತದೆ. ಇದು ಕೇವಲ ಜನಾಂಗವಾಚಕವಾಗಿರದೆ ಗುಣವಾಚಕವೂ ಆಗಿದೆ. ಆರ್ಯರ ಸಾಂಸ್ಕೃತಿಕ ಸಾಮ್ರಾಜ್ಯದಲ್ಲಿ, ಇನ್ ದಿ ಕಲ್ಚರಲ್ ಎಂಪೈರ್ ಆಫ್ ದಿ ಆರ್ಯನ್ಸ್, ನಡೆಯುತ್ತಿದ್ದುದು ಆರ್ಯ ಭಾಷೆ ಮಾತ್ರ. ಈ ಆರ್ಯ ಭಾಷೆಯ ಮುಂದುವರೆದ ಕುಡಿಗಳೆಂದರೆ ಝಂಡ, ಗ್ರೀಕ್, ಲ್ಯಾಟಿನ್, ಸಂಸ್ಕೃತ. ಈ ಚತುರಸ್ರ ನುಡಿಗಳಲ್ಲಿ ಆರ್ಯರ ಸಾಹಿತ್ಯ ಬೆಳೆದು ಇಂಡೋ ಯುರೋಪಿಯನ್ ಸಾಹಿತ್ಯ ಕುಲುಮೆಯಲ್ಲಿ ಸಮಾನ ನುಡಿ, ಸಮಾನ ಶಬ್ದ, ಸಮಾನ ಅರ್ಥ, ಸಮಾನ ಭಾವಗಳನ್ನು ತಳೆದು ಸಮಾನವಾಗಿ ಹೊಳೆವ ಜ್ಞಾನ ಸಂಪದದ ಸಂಪುಷ್ಟ ಆಯಿತು. ಮದರ್ ಮಾತೃ, ಪಿತರ್ ಫಾದರ್, ಬ್ರದರ್ ಭಾತೃ, ಸರ್ ಶ್ರೀ, ಸಪ್ತ ಅಂಬರ ಸೆಪ್ಟೆಂಬರ್, ಅಷ್ಟ ಅಂಬರ ಅಕ್ಟೋಬರ್, ನವ ಅಂಬರ ನವೆಂಬರ್, ದಸ್ ಅಂಬರ ಡಿಸೆಂಬರ್ ಮುಂತಾದ ಸಮಾನ ಅರ್ಥ ಹಾಗೂ ಸಮಾನ ಉಚ್ಚಾರಣೆಯ ಸಾವಿರಾರು ಶಬ್ದಗಳ ಸರಮಾಲೆ ಇಡೀ ಆರ್ಯ ಸಾಂಸ್ಕೃತಿಕ ಸಾಮ್ರಾಜ್ಯದಲ್ಲಿ ಹರಡಿ ಸಾಂಸ್ಕೃತಿಕ ಐಕ್ಯತೆಯನ್ನು ದೃಢೀಕರಿಸುತ್ತವೆ, ಭಾಷೆಯ ಸಮನ್ವಯತೆಯನ್ನು ಸೂಚಿಸುತ್ತವೆ. ಆರ್ಯರ ಕಾಲದ ಬಗ್ಗೆ ಹೇಳಬೇಕಾದರೆ ಲೋಕಮಾನ್ಯ ಗಂಗಾಧರ ಟಿಳಕ್ ಅವರ ಕೃತಿಗಳಾದ ದಿ ಆರ್ಕ್ಟಿಕ್ ಹೋಮ್ ಆಫ್ ವೇದಾಸ್, ದಿ ವೇದಿಕ್ ಕ್ರೊನಾಲಜಿ ಮುಂತಾದವು ವೇದಗಳ ಇತಿಹಾಸವನ್ನು ಕ್ರಿಸ್ತಪೂರ್ವ 6,000 ವರ್ಷಗಳ ಹಿಂದಕ್ಕೆ ತಳ್ಳುತ್ತವೆ. ಅಲ್ಲದೆ ಉತ್ತರ ಧ್ರುವ ಪ್ರದೇಶವು ಆರ್ಯ ನೆಲೆಯಾಗಿತ್ತೆಂದು ಸಮರ್ಥಿಸಿವೆ. ಶ್ರೀ ಅರವಿಂದರ ಆಧ್ಯಾತ್ಮಿಕ ಹಿನ್ನೆಲೆಯ ಆರ್ಯಪತ್ರಿಕೆ ಹಾಗೂ ಹಿಮ್ಸ್ ಟು ದಿ ಮಿಸ್ಟಿಕ್

ಫೈರ್ ಆರ್ಯರ ಆಧ್ಯಾತ್ಮಿಕ ಹಾಗೂ ದೈವ ಚಿಂತನದ ಗುರುತುಗಳನ್ನು ತೋರಿಸಿವೆ. ಅವಿನಾಶ್ ಚಂದ್ರರ ಋಗ್ವೇದಕ್ ಇಂಡಿಯಾ, ಆರ್ಯರು ಭಾರತಕ್ಕೆ ಬರಲಿಲ್ಲವೆಂದು ಇಲ್ಲಿಯವರೇ ಆಗಿದ್ದರೆಂದು ಮಂಡಿಸಿ ಅವರ ಕಾಲವನ್ನು ಕ್ರಿಸ್ತಪೂರ್ವ 3000 ವರ್ಷಗಳಲ್ಲಿ ಜೋಡಿಸುತ್ತದೆ. ಶ್ರೀ ಸಿವಿ ವೈದ್ಯರ ವೈದಿಕ ಸಾಹಿತ್ಯ ಚರಿತ್ರೆ, ಪ್ರೊಫೆಸರ್ ಆರ್ ಎಸ್ ದಾಂಡೇಕರ್ ಅವರ ವೈದಿಕ ಧರ್ಮ ಮತ್ತು ಪುರಾಣ ಸಾಹಿತ್ಯ ಹಾಗೂ ಶ್ರೀ ತುಲನ್ಕರ್ ಅವರ ಋಗ್ವೇದದ ಋಷಿಗಳು ಹಾಗೂ ಋಗ್ವೇದದ ಸಾರ, ಪ್ರೊಫೆಸರ್ ಪಿ ವಿ ಕಾಣೆಯವರ ಧರ್ಮಶಾಸ್ತ್ರದ ಇತಿಹಾಸ, ಇವೆಲ್ಲವೂ ಋಗ್ವೇದದ ಸಮಯವನ್ನು ಕ್ರಿಸ್ತಪೂರ್ವ 3000ಕ್ಕೆ ತಳ್ಳುತ್ತವೆ. ಹೀಗೇನೆ ಬುದ್ಧ ಪ್ರಕಾಶ, ಋಗ್ವೇದದ ಮತ್ತು ಸಿಂಧುಕೊಳ್ಳದ ನಾಗರಿಕತೆ, ಭಾರತೀಯ ವಿದ್ಯಾಭವನ ಪ್ರಕಟಿತ ವೈದಿಕ ಸಾಹಿತ್ಯ ಚರಿತ್ರೆ, ಡಾಕ್ಟರ್ ವಿ ಕೆ ಗೋಕಾಕರ ಭಾರತ ಸಿಂಧುರಶ್ಮಿ, ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯರ ವೇದ ಸಂಸ್ಕೃತಿಯ ಪರಿಚಯ, ಪ್ರೊಫೆಸರ್ ಬಿ ಆರ್ ಮೋಡಕರ್ ಅವರ ಅಥರ್ವ ವೇದ, ಡಾಕ್ಟರ್ ಎಸ್ ಆರ್ ರಾವ್ ಅವರ ಸಮ್ ಪ್ರಾಬ್ಲಮ್ಸ್ ಆಫ್ ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಮುಂತಾದವು ಆರ್ಯರ ಸಮಯವನ್ನು ಕ್ರಿಸ್ತಪೂರ್ವ 3000 1500 ವರ್ಷಗಳ ಕಾಲದವರೆಗೆ ಕೊಂಡೊಯ್ಯುತ್ತವೆ. ಈ ಆರ್ಯರ ಸಾಂಸ್ಕೃತಿಕ ಸಾಮ್ರಾಜ್ಯ ಹಾಗೂ ಸಿಂಧು ನಾಗರಿಕತೆಗಳ ಸಮಕಾಲೀನವಾಗಿ ಬೆಳೆಸಿದ್ದು, ಸಿಂಧು ನಾಗರಿಕತೆಯು ಆರ್ಯ ಆಕ್ರಮಣದಿಂದ ನಾಶವಾಗದೆಯೇ ಮಹಾಪೂರದಂತಹ ಪ್ರಾಕೃತಿಕ ಆಘಾತಗಳೇ ಕಾರಣವೆಂದು ಸಮರ್ಥಿಸುತ್ತವೆ. ಭಾಗವತ ಪುರಾಣ ಹೇಳಿದ ಶುಕಮುನಿ ನಿರ್ಣಯಿಸಿದಂತೆ ವಿಶ್ವದ ಮಹಾನ್ ಅದ್ಭುತ ಬೃಹದ್ ವಾಂಗ್ಮಯವಾದ 4 ವೇದಗಳನ್ನು ವಿಂಗಡಿಸಿ ಅವರ ಶಿಷ್ಯರಾದ ಪೈಲನಿಗೆ ಋಗ್ವೇದವನ್ನು, ವೈಶಂಪಾಯನಿಗೆ ಯಜುರ್ವೇದವನ್ನು, ಜೈಮಿನಿಗೆ ಸಾಮವೇದವನ್ನು ಹಾಗೂ ಸುಮಂತನಿಗೆ ಅಥರ್ವ ವೇದವನ್ನು ಉಪದೇಶಿಸಿದರು. ಅನಂತವಾದ ಶಾಂತಿಯ ಬಿಂದುವಿನಂತೆ ಆಕಾಶದೆತ್ತರಕ್ಕೆ ಸಾಗಿದ ಈ ವೇದಗಳು ವ್ಯಕ್ತೀಕರಣ ಅವ್ಯಕ್ತೀಕರಣ, ಜೀವಿಗಳ ಬದುಕು ಜೀವವಿಲ್ಲದ ಬದುಕು, ಮಾನವ ದೈವಗಳ ಕುರಿತಾದ ಆತ್ಮಿಕ ಪ್ರಯೋಗಗಳನ್ನು, ಆಂತರ್ಯ ಜ್ಞಾನ ಪ್ರತಿಭೆಯನ್ನು ದರ್ಶಿಸುತ್ತವೆ. ಈ ಅಂತ್ಯಶಕ್ತಿಯ ಯಾವ ಆಧುನಿಕ ವಾತಾವರಣವು ಇವುಗಳನ್ನು ನಾಶ ಮಾಡಲಾರದು. ಇದು ವೇದಗಳು ಮಾನವ ಜನಾಂಗಕ್ಕೆ ಕೊಟ್ಟ ಮಹಾನ್ ದಾರ್ಶನಿಕ ಶಕ್ತಿಯೆಂದು ಹೇಳಬಹುದು, ವಿರಾಟ ಜ್ಞಾನಶಕ್ತಿಯೆಂದು ಹೇಳಬಹುದು. ಅದಾಗಿ ಋಗ್ವೇದ ಹಾಗೂ ಝಂಡ ಅವಸ್ಥೆಗಳಂಥ ಆರ್ಯ ಸಂಪ್ರದಾಯದ ಸಾಹಿತ್ಯ ಚೈತನ್ಯದ ಕೊಡುಗುಗಳೊಂದಿಗೆ ವಿಸ್ತೃತವಾದ 1000 ಮೈಲುಗಳ ಕ್ಷೇತ್ರದಲ್ಲಿ ಡೆನ್ಯೂಬದಿಂದ ಇಂದಸ್ವರೆಗೆ ಹಬ್ಬಿದ ಆರ್ಯ ಸಂಸ್ಕೃತಿ ಸಮಾಜದಲ್ಲಿ ಕೆಲವು ವೈಭವೋಪೇತವಾದ ಚೇತನದ ನಂಬುಗೆಯ ಹಸಿರ್ಗಾವಲುಗಳು ಬೆಳೆದು ಬಂದಿವೆ. ಅಂಥ ಸಾಂಸ್ಕೃತಿಕ ಓಯಾಸಿಸ್ಗಳಲ್ಲಿ ಇಂದಸ್, ಸರಸ್ವತಿ, ಗ್ಯಾಂಜಸ್ ತಪ್ಪಲುಗಳು ಆರ್ಯ ಸಾಂಸ್ಕೃತಿಕ ಸಾಧನೆ ನೀಡಿವೆ. ಜಗತ್ತಿನ ಅತ್ಯಂತ ಪ್ರಾಚೀನ ಸಾಹಿತ್ಯವೆಂದರೆ ವೇದಗಳು, ಇದರಲ್ಲಿ ಎರಡು ಮಾತಿಲ್ಲ. ಇಂಡಿಯಾದ ಆರ್ಯ ಸಾಂಸ್ಕೃತಿಕ ಸಾಮ್ರಾಜ್ಯದಲ್ಲಿ ಆರ್ಯಾವರ್ತದಲ್ಲಿ ಎಪಿಸೆಂಟರ್ ಆರ್ಯರು ರೂಪುಗೊಂಡರು. ತದನಂತರ ಅವರ ಆಚಾರ ವಿಚಾರ ನಡೆ ನುಡಿಗಳು ಪಶ್ಚಿಮ ದಿಶೆಗೆ ಪಯಣಿಸಿದವು. ಹೀಗಾಗಿ ಆರ್ಯರು ಇಲ್ಲಿಯವರೇ, ಅವರು ಹೊರಗಿನಿಂದ ಬಂದವರಲ್ಲ. ವಾಸ್ತವ ಇತಿಹಾಸವನ್ನು ಒಪ್ಪಿಕೊಳ್ಳಲು ಹಿಂಜರಿಯುವುದು ಏಕೆ? ವಿಶ್ವಗುರು ಭಾರತ. ಭಾರತ ಜಗತ್ತಿನ ಶ್ರೇಷ್ಠ ಸಾಂಸ್ಕೃತಿಕ ಕೇಂದ್ರ. ಇತಿಹಾಸ ಸಂಶೋಧನೆಯಲ್ಲಿ ಹೊಸ ಹೊಸ ಸಾಧ್ಯತೆಗಳು ಜೋಡಣೆಯಾಗುತ್ತಾ ಹೋದಂತೆ ಆರ್ಯರ ಕೇಂದ್ರ ಭಾರತವೇ ಆಗಿತ್ತೆಂದು ಸಾಬೀತಾಗುತ್ತಾ ಹೋಯಿತು. ಇದಕ್ಕೆ ಪಾಶ್ಚಿಮಾತ್ಯ ಸಂಶೋಧನೆಯು ವಾಲುತ್ತ ನಡೆಯಿತು. ಇದರ ಪರವಾಗಿ ವಾದ ಮಾಡಲು ಡೇವಿಡ್ ಫ್ರಾಲಿ, ಫ್ರಾಂಕ್ವಾ, ಮಿಶೆಲ್ ರಂಥರ ವಿದೇಶಿಗರು ಟೊಂಕ ಕಟ್ಟಿ ನಿಂತರು. ಆರ್ಯರೆಂದರೆ ಯಾರು ಎಂಬುದಕ್ಕೆ ಬೆಟ್ಟದಷ್ಟು ಪುರಾವೆಗಳಿದ್ದು ಮಿಂಚಾಗಿ ಸಿಡಿಲಾಗಿ ಭಾರತೀಯ ಸಂಶೋಧಕರು ಸಿಡಿದೇಳಬೇಕಾಗಿದೆ. ಆ ಎದ್ದೇಳುವ ಶಕ್ತಿ ಈಗ ಭಾರತದ ಮನಸ್ಸುಗಳಲ್ಲಿ ಚಿಮ್ಮುತ್ತಿದೆ. ಇದು ಆರ್ಯ ದೇಶವಾದ ಭಾರತಕ್ಕೆ ಹೆಮ್ಮೆ ತರುವ ಬೆಳವಣಿಗೆ. ಅಂತತಃ ಪ್ರಾಚೀನ ಸುಜ್ಞಾನ ಸುಪ್ರಭಾತವನ್ನು ರಾಷ್ಟ್ರಕವಿ ಕುವೆಂಪು ಅವರ ನುಡಿಗಳಲ್ಲಿ ಕೇಳಿ ಸಂಪದಗೊಳಿಸೋಣ. ಪೃಥ್ವಿಯ ಪ್ರಥಮ ಸುಪ್ರಭಾತದಲ್ಲಿ ದೃಷ್ಟಿಗೆ ಅಸ್ಪಷ್ಟ ಜ್ಞಾನ ಗೋಚರದಲ್ಲಿ ಜಗ ಮಲಗಿದ್ದಾಗ ಆರ್ಯ ಮಾತೆಯ ಮೊದಲ ತ್ವದಲ ವಾಣಿಯಿಂದ ಸಾಮವೇದದ ಮೂಡಿದ ಮೂರ್ತಿ ನೀನೆಲವು ವಾಗ್ದೇವಿ ಗಾಯತ್ರಿ, ಮೈತ್ರೇಯಿ ಯಾಜ್ಞವಲ್ಕಾದಿಗಳು ತವ ಸ್ತನ್ಯ ಪೀಯೂಷ ಪಾನ ಮಾಡಿ ಮೃತ್ಯುವನೆ ಉತ್ತರಿಸಿ ಅಮೃತರಾದರಲ್ತೆ, ಕಾವ್ಯ ವಾಹಿನಿಯ ರೂಪದಿಂದ ಪುನೀತರಾದರಲ್ತೆ,

ಇದುವರೆಗೂ ಆರ್ಯರು ಬಂದವರಲ್ಲ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಕೆ ಮಾತನಾಡಿದವರು ಡಾಕ್ಟರ್ ಎಸ್ ಕೆ ಜೋಶಿ. ಕೆಳಗರೆ ಗಮನಿಸಿ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಲಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ ಎನ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ. ಇವರೊಂದಿಗೆ ವಿಜಯಕಲಾ ಜಗಲೂರು.

0: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
1: ಈಗ ಸಮಯ ಸರಿಯಾಗಿ 8:06. ಇನ್ನು ಮುಂದೆ ಕೇಳಿ. ಜನರಂಜಿನಿ ಕೇಳುಗರ ಮೆಚ್ಚಿನ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ.

ಆತ್ಮೀಯ ಕೇಳುಗರೆಲ್ಲ ಜನ ಕೇಳುಗರಿಗೆಲ್ಲ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮ ಮೆಚ್ಚಿನ ರೇಡಿಯೋ ಗೆಳೆಯ ಹೆಚ್ಚಿ ಗಣೇಶ್ ಬಾಬು ಮಾಡುವ ಆಧಾರದ ಸ್ವಾಗತ. ಕೇಳುಗರೇ, ಜನರಂಜನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9444864273 ಹಾಗೂ 9141970272 9448640273 ಅಂಡ್ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೇರವಾಗಿ ಮಾತಾಡ್ತಾ ನನ್ನ ಜೊತೆ ನಿಮ್ಮ ಮೆಚ್ಚಿನ ಹಾಡನ್ನು ಕೇಳಬಹುದು. ಗಮನಿಸಿ, ಕೇವಲ ನಿಮ್ಮ ಹೆಸರಿನ ಹಾಡನ್ನು ಕೇಳಬೇಕೇ ಹೊರತು ಇಲ್ಲಿ ಯಾವುದೇ ಕುಟುಂಬದ ಹೆಸರಾಗಲಿ ಸ್ನೇಹಿತರ ಹೆಸರಾಗಲಿ ಹೇಳುವಂತಿಲ್ಲ. ಅಷ್ಟೇ ಅಲ್ಲದೆ ಬುಧವಾರ ಮಾಡಿದಂತಹ ಕೇಳುಗರು ಶುಕ್ರವಾರ ಮಾಡುವಂತಿಲ್ಲ. ನಮ್ಮಲ್ಲಿ ಲಭ್ಯವಿರುವ ಹಾಡುಗಳನ್ನೇ ಕೇಳಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನಾನು ನೇರವಾಗಿ ನಿಮಗೆ ಮಾತಾಡಿಸ್ತಾ ಹಾಡನ್ನು ತಗೋತೇನೆ. ಹಾಗಾದರೆ ಬನ್ನಿ, ನಮ್ಮ ಮೊದಲನೇ ಕಾಲರ್ ಯಾರು, ಮಾತಾಡಿಸೋಣ.

0: ಹಲೋ
1: ಹಲೋ ಸರ್
0: ಹೇಳಿ, ತಮ್ಮ ಹೆಸರು ಹೇಳಿ.
1: ಸರ್, ಚಿತ್ರದುರ್ಗದಿಂದ ನೇತ್ರಾ ನಟರಾಜ್.
0: ನೇತ್ರಾ ನಟರಾಜ್, ಯಾವ ಹಾಡು ಬೇಕು ತಮಗೆ?
1: ಸರ್, ಆರಕ್ಷಕ ಚಿತ್ರದಿಂದ ಐ ಆಮ್ ಬಾಬಿ ಗರ್ಲ್ ಅಂತ ಇದೆ ಸರ್ ಹಾಡು. ಆರಕ್ಷಕ ಸರ್,
0: ಐ ಆಮ್ ಬಾಬಿ. ಓಕೆ, ಯಾಕೆ ಇಷ್ಟ ಆಯ್ತು ಹಾಡು?
1: ಚೆನ್ನಾಗಿದೆ ಸರ್, ಅದನ್ನ ಕೇಳಿದ್ಲ, ಒಂದ್ಸರಿ ಪ್ಲೇ ಮಾಡಿದ್ರಿ, ಇತ್ತು ಈ ಸಾಂಗ್ ನಮ್ಮ ಆಕಾಶವಾಣಿಯಲ್ಲಿ, ಹಂಗಾಗಿ ಇನ್ನೊಂದ್ಸರಿ ಕೇಳೋಣ ಅಂತಂದೇಳಿ ಕೇಳ್ತಾ ಇದ್ರಿ ಸರ್.
0: ಈ ಚಿತ್ರ ನೋಡಿದಿರ ತಾವು?
1: ಇಲ್ಲ ಸರ್, ಅದು
0: ನೋಡಿಲ್ಲ.
1: ನೋಡಿಲ್ಲ.
0: ನಿಮ್ಮ ಹಾಡು ಪ್ರಸಾರ ಆಗತ್ತೆ, ಕರೆ ಮಾಡಿದ್ಕೆ ಧನ್ಯವಾದ ತಮಗೆ.
1: ಥ್ಯಾಂಕ್ ಯು ಸರ್.

0: ಹಲೋ ಹಲೋ ನಮಸ್ಕಾರ. ಹಾ ನಮಸ್ಕಾರ ಹೇಳಿ. ಹಲೋ ಮಾತಾಡಿ.
1: ನಮಸ್ತೆ,
0: ಯಾರು ಮಾತಾಡ್ತಿರೋದು? ಪುಟಾಣಿ ಇದು.

ಏನು ತಮ್ಮ ಹೆಸರು? ಅಂಕಿತ. ಏನ್ ಓದ್ತಾ ಇರೋದು ಅಂಕಿತ? ಹೌದಾ? ಎಲ್ಲ ನಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ? ಮಕ್ಕಳ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸ್ತೀರಾ ನೀವು? ಭಾಗವಹಿಸ್ಬೇಕಲ್ವಾ? ಏನ್ ಓದ್ಕೊಂಡಿರೋದು? ಎಷ್ಟನೇ ಕ್ಲಾಸ್, ಎಷ್ಟನೇ ತರಗತಿ? ಎರಡನೇ ಕ್ಲಾಸ್. ಎಲ್ಲಿ ಓದ್ತಾ ಇರೋದು? ಓಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕಪ್ಪ? ಯಾರಿದ್ದಾರೆ ದೊಡ್ಡವರು? ಶ್ರೀರಾಮ್. ಯಾವ ಹಾಡು? ಅದೇ ಯಾವ ಯಾವ ಚಿತ್ರ ಅದು? ಮಹಾರಾಜ ಫಿಲ್ಮಾ? ಮಹಾರಾಜ. ಕಂದಮ್ಮ ಕಂದಮ್ಮ, ನೀನು ಕಂದಮ್ಮ, ಅದಕ್ಕೆ ಕಂದಮ್ಮ ಹಾಡು ಕೇಳ್ತಿದ್ಯಾ? ಆಯ್ತಪ್ಪ ಜಣ, ಆಯ್ತು, ನಿಮ್ಮ ಹಾಡು ಪ್ರಸಾರ ಆಗುತ್ತೆ ಕೇಳಿ. ಹಾ, ಧನ್ಯವಾದಗಳು.

0: ಹಲೋ
1: ಹಲೋ
0: ನಮಸ್ಕಾರ
1: ನಮಸ್ತೆ ಸರ್
0: ಹೇಳಿ ತಮ್ಮ ಹೆಸರು ಹೇಳಿ
1: ನನ್ನ ಹೆಸರು ದೀಪಾ ಅಂತ ನಾನು ಹಾವೇರಿಯಿಂದ ಕಾಲ್ ಮಾಡ್ತಿದ್ದೀನಿ
0: ಹಾವೇರಿಯಿಂದ ವೆರಿ ಗುಡ್ ಏನ್ ಮಾಡ್ಕೊಂಡಿದ್ರ ದೀಪಾ ಅವರು
1: ನಾನು ಮನೇಲಿ ಇರ್ತೀನಿ ಸರ್ ಹೌಸ್ ವೈಫ್
0: ಯಾವ ಕಾರ್ಯಕ್ರಮಗಳು ಕೇಳ್ತೀರಾ ನಮ್ಮ ಆಕಾಶವಾಣಿಯಿಂದ ತಾವು
1: ಬೆಳಗಿನ ದುರ್ಗೋದಯ ಕಾರ್ಯಕ್ರಮದಲ್ಲಿ ಸರ್ ನಮ್ಮನ ಭಕ್ತಿ ಗೀತೆಗಳು ಜನಪದ ಗೀತೆಗಳು ಕನ್ನಡ ಚಲನಚಿತ್ರ ಗೀತೆಗಳು ಕೇಳ್ತಾ ಇರ್ತೀವಿ ಸರ್ ಟೈಮ್ ಸಿಕ್ಕಾಗೆಲ್ಲ
0: ಯಾವ ಇದರಲ್ಲಿ ಕೇಳ್ತೀರಾ ನ್ಯೂಸ್ ಆನ್ ಏರ್ ಆಪ್ ಅಥವಾ ನಿಮಗೆ ಡೈರೆಕ್ಟ್ ಆಗಿ
1: ಡೈರೆಕ್ಟ್ ಅಲ್ಲೇ ಎಫ್ ಎಂ ಅಲ್ಲಿ ಕೇಳ್ತೀವಿ
0: ಎಫ್ ಎಂ ಅಲ್ಲಿ ಹಾವೇರಿವರೆಗೂ ಬರುತ್ತಾ ನಮ್ಮ ಆಕಾಶವಾಣಿ ಚಿತ್ರದುರ್ಗ
1: ಬರುತ್ತೆ ಸರ್
0: ಹಾವೇರಿವರೆಗೂ ಬರುತ್ತೆ ಇವತ್ತಿನ ಬಹಳ ಸಂತೋಷ ಬಹಳ ದೂರದಿಂದ ಕರೆ ಮಾಡಿದಿರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ತಮಗೆ
1: ಕರುಳಿನ ಕೂಗು ಚಿತ್ರದಿಂದ ನಾನು ಬಡವ ನಾನು ಬಡವಿ ಸಾಂಗ್ ಸರ್
0: ಕರುಳಿನ ಕೂಗು ಯಾಕೆ ಇಷ್ಟ ಆಯ್ತು ಹಾಡು
1: ಅದು ಸಾಹಿತ್ಯ ತುಂಬಾ ಚೆನ್ನಾಗಿದೆ ಸರ್
0: ಈ ಚಿತ್ರ ನೋಡಿದಿರಾ ನೀವು
1: ನೋಡಿದ್ದೀನಿ ಸರ್
0: ಆಯ್ತು ನಿಮ್ಮ ಹಾಡು ಪ್ರಸಾರ ಆಗತ್ತೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಕೇಳಿ
1: ಥ್ಯಾಂಕ್ ಯು ಸರ್

0: ಕೆಳಗರೆ ಗಮನಿಸಿ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಲಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ ಎನ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ. ಇವರೊಂದಿಗೆ ವಿಜಯಕಲಾ ಜಗಲೂರು. ಹಲೋ, ನಮಸ್ಕಾರ.
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ ಸರ್,
0: ಹೇಳಿ, ತಮ್ಮ ಹೆಸರು ಹೇಳಿ.
1: ನಾಗರಾಜ್ ಸರ್, ತಮಟ್ಕಲ್ ರೋಡ್.
0: ನಾಗರಾಜ್, ತಮಟ್ಕಲ್ ರೋಡ್. ನಾಗರಾಜ್ ಅವರು ಏನ್ ಮಾಡ್ಕೊಂಡಿದ್ದೀರಿ? ಅಂಗಡಿ, ಯಾವ ಅಂಗಡಿ ಇದೆ? ಹೂವಿನ ವ್ಯಾಪಾರ. ನಮ್ಮ ಆಕಾಶವಾಣಿ ಚಿತ್ರದುರ್ಗನ ಯಾವ್ದ್ರಲ್ಲಿ ಕೇಳ್ತೀರಾ? ನ್ಯೂಸ್ ಆನ್ ಏರ್ ಕೇಳ್ತಿರೋ ಅಥವಾ ಡೈರೆಕ್ಟ್ ಆಗಿ ಮೊಬೈಲ್? ಯಾವ ಕಾರ್ಯಕ್ರಮ ತಮಗೆ ಇಷ್ಟ ಆಗುತ್ತೆ? ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ತಮಗೆ? ಹೃದಯ ಹಾಡಿತು. ಯಾಕೆ ಇಷ್ಟ ಆಯ್ತು ಹಾಡು? ಹಾಡಕ್ ಬರುತ್ತಾ ಹಾಡು? ಹಲೋ, ನಾಗರಾಜ್ ಅವರು ಕರೆ ಮಾಡಿದ್ರು, ಅವರ ಮೆಚ್ಚಿನ ಹಾಡು ಈಗ ಕೇಳೋಣ.

0: ಹಲೋ
1: ಹಲೋ ನಮಸ್ತೆ.
0: ನಮಸ್ತೆ, ಯಾರು ತಮ್ಮ ಹೆಸರು ಹೇಳಿ?
1: ಮಲ್ಲಿಕಾರ್ಜುನ್
0: ಮುತ್ತಿಗಾರನಹಳ್ಳಿ.
1: ಮುತ್ತಿಗಾರಹಳ್ಳಿ
0: ಯಾವ ಹಾಡು ಬೇಕು ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ? ಸೋಲೆ ಇಲ್ಲ ಗೆಲುವಿಲ್ಲ. ಯಾಕೆ ಇಷ್ಟ ಆಯ್ತು ಹಾಡು ತಮ್ಗೆ? ಜಾನಕಿ ಅಮ್ಮ ಅವರು ಹಾಡಿದಾರೆ ಅಂತ ಕೇಳ್ತಿದ್ರಿ. ಆಯ್ತು, ನಿಮ್ಮ ಮೆಚ್ಚಿನ ಹಾಡು ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಕೇಳಿ.
1: ಥ್ಯಾಂಕ್ ಯು.

0: ಹಲೋ
1: ನಮಸ್ಕಾರ ಗಣೇಶ್ ಬಾಬು ಅವರೇ.
0: ನಮಸ್ಕಾರ ಸರ್, ಹೇಳಿ ಸರ್ ತಮ್ಮ ಹೆಸರು.
1: ನನ್ನ ಹೆಸರು ಮದ್ದಹಳ್ಳಿ ಗ್ರಾಮ ಜಗಳೂರು ತಾಲೂಕಿಂದ.
0: ಹೇಳಿ ಸರ್, ಹೆಸರು ಗೊತ್ತಾಗ್ಲಿಲ್ಲ ಸರ್ ನನಗೆ.
1: ಸೋಮನಾಥ್.
0: ಸೋಮನಾಥ್, ಬಹಳ ದಿನದ ಕರೆ. ಜನರಂಜನೆಗೆ ಬಹಳ ದಿನದ ಕರೆ
1: ಮಾಡಿದ್ದಿಲ್ಲ. ಬೆಳಗಿನ ಕಾರ್ಯಕ್ರಮ ಇರುತ್ತೆ 11 ಗಂಟೆಯಲ್ಲಿ.
0: ಹೌದು ಹೌದು,
1: 10 ಗಂಟೆಗೆ. ಮತ್ತೆ ವೈದ್ಯರೊಂದಿಗೆ ಸಂದರ್ಶನ ಇರುತ್ತೆ. ನೇರ್ ತಗೊಂಡಿದ್ದೀರ ಈಗ
0: ಸೋಮನಾಥ್ ಎಲ್ಲಿಂದ ಅಂದ್ರಿ ಸರ್? ನಾವು
1: ಮಡ್ರಹಳ್ಳಿ ಗ್ರಾಮ ಜಗಳೂರು ತಾಲೂಕು
0: ಮಡ್ಡರಹಳ್ಳಿ.
1: ಮಡ್ರಹಳ್ಳಿ ಗುಡ್ಸಿದ್ದ ನಮ್ಮ ಗುಡ್ಸಿದ್ದಾಪುಳ ಯಾದೇ ಮಡ್ರಹಳ್ಳಿ ಅಂತ ಹೇಳಿ.
0: ಓಕೆ ಓಕೆ.
1: ಇವತ್ತಿನ ನಮ್ಮೂರಿಗೆ
0: ಜನರಂಜನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ಸರ್ ತಮ್ಗೆ?
1: ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಅಂತ ಇದೆಯಲ್ಲ,
0: ಶರಪಂಜರ ಚಿತ್ರದ.
1: ಶರಪಂಜರ ಚಿತ್ರದ ಬೇಕಿತ್ತು.
0: ಯಾಕೆ ಇಷ್ಟ ಆಯ್ತು? ಬಹುಶಃ ಅಥವಾ ಚಿತ್ರ ನೋಡಿರ್ತೀರ ಅನ್ಸುತ್ತೆ.
1: ಯಾಕಂದ್ರೆ ಇವತ್ತು ಉತ್ತರಾಯಣ ಮುಗಿದು ದಕ್ಷಿಣಾಯನ ಪ್ರಾರಂಭ ಆಗುವಂತಹ ದಿವಸ ಇವತ್ತು.
0: ಅದಕ್ಕಾಗಿ ಹಾಡನ್ನ ಕೇಳ್ತಿದ್ರಿ.
1: ಆ ಹಾಡಿನಲ್ಲಿ ನೋಡಿ, ಉತ್ತರ ಮತ್ತೆ ದಕ್ಷಿಣ ಎರಡೂ ಬರುತ್ತಲ್ಲಿ, ಹಾಗಾಗಿ ಆ ಗೀತೆಯನ್ನ ಕೇಳೋಣ ಅಂತ ಅನಿಸ್ತು.
0: ಓಕೆ ಸರ್, ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದ ತಮಗೆ.
1: ಧನ್ಯವಾದ. ಧನ್ಯವಾದ.

0: ಹಲೋ
1: ಹಲೋ
0: ನಮಸ್ಕಾರ
1: ಹಲೋ ನಮಸ್ತೆ ಸರ್
0: ಇಲ್ಲಿ ತಮ್ಮ ಹೆಸರು ಹೇಳಿ
1: ಸರ್ ನಮಸ್ತೆ ಅನಿಲ್ ಕುಮಾರ್ ಅಂತಾರೆ ಹಾಜರಿ
0: ಅಂಜನ್ ಕುಮಾರ್
1: ಅನಿಲ್ ಕುಮಾರ್ ಸರ್
0: ಅನಿಲ್ ಕುಮಾರ್
1: ಸರ್ ಕೇಳಿದ್ರು ಸರ್
0: ಹಾವೇರಿ ಜಿಲ್ಲೆ
1: ಹಿರೇಕೆರೂರು
0: ಹಿರೇಕೆರೂರು ಹಾವೇರಿಗೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಳಿಸುತ್ತಾ ಆಪಲ್ ಕೇಳ್ತಿದ್ರಿ ಅನಿಲ್ ಕುಮಾರ್ ಅವರು ಏನ್ ಮಾಡ್ಕೊಂಡಿದ್ದಾರೆ
1: ರೈತರು
0: ನಿಮ್ ಕಡೆ ಎಲ್ಲ ಮಳೆ ಎಲ್ಲ ಚೆನ್ನಾಗಿ ಆಗಿದೆಯಾ ಹೌದಾ ನಿಮ್ ಕಡೆ ಮಳೆ ಎಲ್ಲ ಚೆನ್ನಾಗಿ ಆಗಿದೆಯಾ ಒಟ್ಟು ಬಂದಿದೆ
1: ಹೇಳಿ
0: ದಯವಿಟ್ಟು ತಾವು ಇಲ್ಲಿ ಅನೌನ್ಸರ್ಗಳು ಕಷ್ಟಪಟ್ಟು ನಡೆಸ್ತಾ ಇರ್ತಾರೆ ಯಾಕಂದ್ರೆ ತಾವು ಬೈಬಾರ್ದು ಅದನ್ನ ಏನೇ ಇದ್ರು ತಾವು ಅಧಿಕಾರಿಗಳಿಗೆ ತಿಳಿಸಿ ಹಾಗಾಗಿ ನೀವು ಬೈದಾಗ ಏನಾಗುತ್ತೆ ನಾವು ನಡೆಸ್ಕೊಡ್ತಿರೋರಿಗೆ ಮನಸ್ಸು ಹಿಂಸೆ ಆಗ್ತದೆ ಬಹಳ ಕಷ್ಟಪಟ್ಟು ಹೋಮ್ವರ್ಕ್ ಮಾಡಿ ನಾವು ಕಾರ್ಯಕ್ರಮ ನಡೆಸ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ತಾವು ಆ ತರ ಅಂದಾಗ ಏನಾಗತ್ತೆ ಕಾರ್ಯಕ್ರಮ ನಡೆಸ್ಕೊಡೋರಿಗೆ ಬಹಳ ಬೇಜಾರಾಗತ್ತೆ ಹಾಗಾಗಿ ಇನ್ಮೇಲೆ ಏನೇ ಆದ್ರೂ ತಾವು ಏನಾರ ಆ ತರ ತೊಂದರೆ ಇದ್ರೆ ಅಧಿಕಾರಿಗಳು ಇರ್ತಾರೆ ಸಾಹೇಬರಿಗೆ ತಿಳಿಸಿ ಯಾವುದೇ ಅನುಚಿತ ವರ್ತನೆಗಳಾಗಲಿ ಕೆಟ್ಟ ಶಬ್ದಗಳಾಗಲಿ ಬೈಬಾರದು ಹಾಗಾಗಿ ಆಯ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ತಮ್ಗೆ
1: ಅರ್ಜುನ ಅಂಬರೀಷ್ ಚಿತ್ರದ ಅಂಬರೀಷ್ ಚಿತ್ರ ಅರ್ಜುನ್ ಚಿತ್ರದಿಂದ ಬಾರಾಜ ಬಾ ಯೋಗ ಅಂತ ಅಂದ್ರೆ
0: ಒಳ್ಳೆ ಹಾಡೆ ಕೇಳಿ
1: ಬಾರಾಜ ಬಾ
0: ಹೌದು ಯೋಗ ಯಾಕೆ ಇಷ್ಟ ಆಯ್ತು ಈ ಹಾಡು ನೋಡಿದ್ರ ಈ ಚಿತ್ರನ ತಾವು
1: ಬಹಳ ದಿವಸ ಆದ್ರೆ ನೋಡಿ ಇವತ್ ಯಾಕ ಹಾಡು ನೆನಪಾದ್ರಿ ಅದ
0: ಆಯ್ತು
1: ಕೇಳ್ಬೇಕನ್ಸೈತ್ರಿ ಅದಕ್ಕೆ
0: ಆಯ್ತು ನಿಮ್ಮ ಹಾಡು ಪ್ರಸಾರ ಆಗುತ್ತೆ ಅನಿಲ್ ಕೇಳಿ ಕರೆ ಮಾಡಿದ್ದಕ್ಕೆ ಧನ್ಯವಾದ ತಮ್ಗೆ
1: ಥ್ಯಾಂಕ್ ಯು ಸರ್

0: ನಮ್ಮ ಕಾರ್ಯಕ್ರಮದ ಕೊನೆಯ ಕರೆ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು ಹೇಳಿ ಮೇಡಮ್.
1: ಸರ್, ಚಂದ್ರಿಕಾ ಸರ್, ಒಂದು ಚಂದ್ರಿಕಾ ಜಗನ್ನಾಥ್.
0: ಚಂದ್ರಿಕಾ ಅವರು ಏನ್ ಮಾಡ್ಕೊಂಡಿದ್ರೆ ತಾವು?
1: ಸರ್, ಅವ್ರು ಸ್ವಯಕ್ ಸರ್, ನಮ್ಮ ಗೃಹಿಣಿ.
0: ಗೃಹಿಣಿ
1: ತೆಂಗು, ಅಡಿಕೆ, ಹುಣಸೆ, ಮಾವಿನ
0: ನೇರಳ ಗುಂಡಿ. ಎಲ್ಲಿ ಬರುತ್ತೆ ಅದು ನೇರಳ ಗುಂಡಿ?
1: ಹೊನ್ನಾಳಿ ತಾಲೂಕು ಸರ್. ನಮ್ದು
0: ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ.
1: ಜಿಲ್ಲೆ ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ. ದಾವಣಗೆರೆಲ್ಲೇ ಈಗ 16-17 ವರ್ಷ ಆಯ್ತು ಸರ್ ನಾವು ಅಲ್ಲಿ ಮಕ್ಕಳ ಎಜುಕೇಶನ್ ಹೋಗಿ. ಮಕ್ಕಳನ್ನೆಲ್ಲ ಎಜುಕೇಶನ್ ಮುಗಿತು, ಮದ್ವೆ ಆಯ್ತು. ಅವರಿಬ್ರು ಬೆಂಗಳೂರಲ್ಲಿ ಸೆಟ್ಲ್ ಆದ್ರು. ಇವಾಗ ಅಲ್ಲಿ ಬಂದು ಮನೆ ಕಟ್ಕೊಂಡು ಇವಾಗ ಮನೆ ಕಟ್ತಾ ಇದೀನಿ ಸರ್. ಇಲ್ಲಿ ಜೊತೆಲ್ಲ ಜಾಸ್ತಿ ಬರೋದ್ರಿಂದ ದಾವಣಗೆರೆ, ನೇರಳ ಗುಂಡಿ, ಬೆಂಗಳೂರು ಮೂರು ಕಡೆ ಅಡ್ಡಾಡ್ಕೊಂಡು ದಾವಣಗೆರೆಲ್ಲ ಇದೆ ಸರ್ ಮನೆ. ಅಲ್ಲಿ ಫಂಕ್ಷನ್ಸ್ ಎಲ್ಲ ಇದ್ದಾರ, ಸಂಘ ಸಂಸ್ಥೆಗಳೆಲ್ಲ ಇದೀನಲ್ಲ,
0: ಬಹಳ ಸಂತೋಷ ಆಯ್ತು.
1: ಇವತ್ತಿನ
0: ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ತಮ್ಗೆ?
1: ಸರ್, ನನಗೆ ಧ್ರುವ ತಾರೆಯಿಂದ.
0: ಧ್ರುವ ತಾರೆ
1: ಸರ್. ಕನಸಲ್ಲಿ ಕನಸಲ್ಲಿ ಬಂದ
0: ಅದು ಧ್ರುವ ತಾರೆ ಚಿತ್ರದಲ್ಲ, ಅದು ಅದು ಶ್ರುತಿ ಸೇರಿದಾಗ ಚಿತ್ರದ ಹಾಡು.
1: ಅಲ್ಲ, ಸಾರಿ ಧ್ರುವ ತಾರದು ಅದು ಎರಡು
0: ಶ್ರುತಿ ನೀವು ಕೇಳಿದ ಹಾಡಿದೆ ಅಲ್ವಾ, ಕನಸಲ್ಲಿ ಬಂದವನಾರೆ. ಅದು ಹೌದು, ಅದು ಎಸ್ ಜಾನಕಿ ಅವರು ಹಾಡಿರುವಂತ ಹಾಡು. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ರಲ್ವಾ, ಹಾಗಾಗಿ ನಿಮ್ಮ ಹಾಡು ಪ್ರಸಾರ ಆಗತ್ತೆ ಕೇಳಿ. ಕರೆ ಮಾಡೋದಕ್ಕೆ ಧನ್ಯವಾದ.
1: ಧನ್ಯವಾದ ಸರ್ ಅವಕಾಶಕ್ಕಾಗಿ.

ಇದುವರೆಗೂ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ನನ್ನ ಮನಃಪೂರ್ವಕ ಧನ್ಯವಾದಗಳು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 8:45:08. ಈಗ ಕೇಳಿ ವಚನಗಳು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಆರಂಭದಲ್ಲಿ ಕೇಳಿ ಬಸವರಾಜ ರಾಜಗುರು ಅವರು ಹಾಡಿರುವ ಬಸವಣ್ಣ ಅವರ ವಚನ

0: ಹೆಂಗ ಕೈಗೆ ಬ್ಯಾಂಡೇಜ್?
1: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಿದ್ದರಾಮ ಅವರ ವಚನ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇದುವರೆಗೂ ವಚನಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

0: India announced its 20-member squad for the FIH Women's Hockey World Cup 2026 today. Midfielder Salima Tete will lead the Indian side at the prestigious tournament to be held in Belgium and the Netherlands from August 15 to 30th. Goalkeepers Savita and Bichu Devi Karibam have retained their places in the squad. India have been drawn in Pool D alongside China, England and South Africa. The team will begin its campaign against China on August 16 at the Wagenaar Hockey Stadium in Amstelveen before taking on South Africa on August 18 and England on August 20. In badminton, two-time Olympic medalist P.V. Sindhu has advanced to the semifinals of the Japan Open 2026. Sindhu progressed after Japan's former world champion Nozomi Okuhara withdrew from the women's singles quarterfinal, giving the Indian shuttler a walkover. And now, before we end the bulletin, the headlines once again. Prime Minister Narendra Modi launches development projects worth around 25,000 crore rupees from Haryana, Punjab and Chandigarh. Flags off India's first hydrogen-powered train from Jind. Prime Minister said Centre is committed to ease of living and new opportunities for every citizen with the spirit of Nagrik Deva Bhava. Government convenes all-party meeting on Sunday ahead of the monsoon session of Parliament. President Draupadi Murmu to embark on three-nation visit to Moldova, North Macedonia and Romania from Sunday. Legendary West Indian cricketer Gary Sobers passes away. And Indian team announced for FIH Women's Hockey World Cup to be held in Belgium and Netherlands next month. Salima Tete named the captain. And that is all in the news at 9. Good night.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 9:15:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಈಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಅದಕ್ಕಿಂತ ಮುಂಚೆ ಸಂಜೆ 5 ಗಂಟೆಯ ಸಿನಿ ಪ್ರಪಂಚದ ಕುರಿತು ನಮ್ಮ ಕೇಳುಗರ ಅಭಿಪ್ರಾಯಗಳು ಹಾಗೂ ಅನಿಸಿಕೆಗಳನ್ನು ನೋಡುವ ಸಮಯ. ನಮಸ್ತೆ, ಬಿ ಎಸ್ ರಂಗ ಅವರ ಬಗ್ಗೆ ಒಳ್ಳೆ ಮಾಹಿತಿ, ಹಳೆಯ ಹಾಡುಗಳು, ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿ ಬರುತ್ತಿದೆ ಸರ್ ಅಂತ ಹೇಳ್ತಿದ್ದಾರೆ ಶುಭ ಸಂಜೆ ಅಂತ ಅಮೃತ ರಮೇಶ್ ಚಿತ್ರದುರ್ಗದಿಂದ. ತಮ್ಮ ಅನಿಸಿಕೆಗೆ ಧನ್ಯವಾದ. ನಮಸ್ಕಾರ ಸರ್, ಸುಂದರವಾದ ಕಾರ್ಯಕ್ರಮ ಸರ್, ಎಲ್ಲ ಹಾಡುಗಳು ಚೆನ್ನಾಗಿದೆ. ಮಂಜುನಾಥ್ ಕೋಡಿಕೊಪ್ಪ ಮಣಕವಾಡ, ತಮ್ಮ ಅನಿಸಿಕೆ ಧನ್ಯವಾದ. ಹಾಗೆ ಎನ್ ಮಾರಣ ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕು ಸಂಜೆ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಲ್ಲಿನ ಕೋಟೆ ಚಿತ್ರದುರ್ಗದ ಆಕಾಶವಾಣಿ ನಿರೂಪಕರಿಗೆ ಸಾಯಂಕಾಲದ ವಂದನೆಗಳು. ನಿಲಯದಿಂದ ಪ್ರಸಾರವಾಗುತ್ತಿರುವ ಸುಮಧುರ ಸುಂದರ ಹಳೆಯ ಗೀತೆಗಳು ಪ್ರಸಾರ ಮಾಡುತ್ತಿರುವುದಕ್ಕೆ ಧನ್ಯವಾದಗಳು. ದಾದೇಮಿಯ ಪೀರಜಾದೆ, ತೆಯ್ಯಬ, ಮುಬೀನಾ, ತಮ್ಕೀನಾ, ಬೇಬಿ ಜಾನ್, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಐಗಳಿಂದ, ತಮ್ಮ ಅನಿಸಿಕೆಗೆ ಧನ್ಯವಾದ. ಶುಭ ಸಂಜೆ ಗಣೇಶ್ ಬಾಬು ಸರ್, ತಮಗೆ ಶುಭ ಸಂಜೆ ಸರ್. ಬಿ ಎಸ್ ರಂಗ ಅವರ ಪರಿಚಯ ಹಾಗೂ ಅವರ ಚಿತ್ರದ ಗೀತೆಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ಮಹಿಷಾಸುರ ಮರ್ದಿನಿ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಹಾಡು ಅವರು ಕನ್ನಡದಲ್ಲೇ ಹಾಡಿದ ಮೊದಲ ಹಾಡು ಅಂತ ಕೇಳಿದ್ದೇನೆ. ತುಂಬ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಬೀನಾ ವಸಂತರಾವ್ ಬೆಂಗಳೂರಿಂದ, ತಮ್ಮ ಅನಿಸಿಕೆಗೆ ಧನ್ಯವಾದ. ಬಿ ಎಸ್ ರಂಗ ಅವರ ಕುರಿತು ಮಾಹಿತಿ ತುಂಬ ಚೆನ್ನಾಗಿ ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ರಾಮಚಂದ್ರಪ್ಪ ಸಂಡೂರಿಂದ, ತಮ್ಮ ಅನಿಸಿಕೆಗೆ ಧನ್ಯವಾದ. ಶುಭ ಸಂಜೆ ಗಣೇಶ್ ಬಾಬು ಸರ್, ಇಂದಿನ ಸಿನಿ ಪ್ರಪಂಚದಲ್ಲಿ ಛಾಯಾಗ್ರಾಹಕ, ನಿರ್ದೇಶಕ, ನಿರ್ಮಾಪಕ ಬಿಂಡಿಗ ನವಿಲೆ ಶ್ರೀನಿವಾಸ ಅಯ್ಯಂಗಾರ್ ರಂಗ, ಬಿ ಎಸ್ ರಂಗ ಇವರ ಬಗ್ಗೆ ನಿಮ್ಮ ಮನಮುಟ್ಟುವ ನಿರೂಪಣೆ ಮತ್ತು ಮಾಹಿತಿ ಬಹಳ ಉತ್ತಮವಾಗಿತ್ತು. ಜೊತೆಗೆ ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಹನುಮಂತಪ್ಪ ಮಡಿವಾಳ ಜಗಳೂರಿಂದ, ತಮ್ಮ ಅನಿಸಿಕೆಗೆ ಧನ್ಯವಾದ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಇವರು ಸಿನಿ ಪ್ರಪಂಚ ಕಾರ್ಯಕ್ರಮದಲ್ಲಿ ನೀವು ನಡೆಸಿಕೊಟ್ಟ ಬಿ ಎಸ್ ರಂಗ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಬಗ್ಗೆ ತುಂಬ ಮಹತ್ವದ್ದಾಗಿತ್ತು. ಬಿ ಎಸ್ ರಂಗ ಅವರ ಚಿತ್ರದ ಹಾಡುಗಳು ಏಕೋ ಎಂತೋ ಹಾಡು ಕನಸಿನ ದೇವಿಯಾಗಿ, ಮನಸ್ಸಿನ ಮಲ್ಲೆಯಾಗಿ, ಹಾಗೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ, ಹೀಗೆ ತುಂಬ ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡಿದಿರಿ. ನಮಗೆ ಎಲ್ಲ ಹಾಡುಗಳು ಇಷ್ಟ ಆಯಿತು. ಟೋಟಲಿ ಸಿನಿ ಪ್ರಪಂಚ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ರಿ ಅಂತ ಹೇಳ್ತಿದ್ದಾರೆ. ನಿರೂಪಣೆ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಫ್ರಮ್ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ತಮ್ಮ ಅನಿಸಿಕೆಗೆ ಧನ್ಯವಾದ. ವಾಣಿ ಶಾಂತಕುಮಾರ್, ಸುಜನ್, ಸಾರಿಕಾ, ಹಳೆ ಟೌನ್, ರಾಜಬೀದಿ, ವೀರಭದ್ರಸ್ವಾಮಿ ದೇವಸ್ಥಾನ ರೋಡ್, ಚಳ್ಳಕೆರೆ ಸರ್, ಶುಭ ಸಂಜೆ

ಕೇಳುಗರ ಕಿವಿಗಳಿಗೆ ಹಿತವಾದ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದ ಹಾಡಿದ ನಿಮಗೆ ಧನ್ಯವಾದಗಳು ಅಂತಿದ್ದಾರೆ. ಹಾಗೆ ಕೊನೆಯ ಸಂದೇಶ, ಸಂಜೆಯಿಂದ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಗಣೇಶ್ ಬಾಬು ಸರ್ ಅವರಿಗೆ ನಮಸ್ಕಾರಗಳು. ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ತಾವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ 5 ಗಂಟೆಯ ಸಿನಿ ಪ್ರಪಂಚ ಕಾರ್ಯಕ್ರಮದಲ್ಲಿ ರಂಗ ಸರ್ ಅವರ ಕೇವಲ 1/2 ಗಂಟೆ ಸಮಯದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿರಿ. ಜೊತೆಗೆ ಅವರೇ ರಚಿಸಿದಂತಹ ಸುಮಧುರವಾದ ಚಿತ್ರಗೀತೆಗಳನ್ನು ಕೂಡ ನಮಗೆ ಕೇಳಿಸಿದಿರಿ. ಚಿತ್ರಗೀತೆಗಳನ್ನು ಈ ಕಾರ್ಯಕ್ರಮ ನಮಗೆ ತುಂಬ ಖುಷಿ ಕೊಟ್ಟಿದ್ದು. ಆದರೆ ಜನರಂಜಿನಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನನಗೆ ಕರೆ ಸಿಗಲಿಲ್ಲ. ಪರವಾಗಿಲ್ಲ, 45 ನಿಮಿಷಗಳಲ್ಲಿ ಎಷ್ಟು ಕೇಳುಗರಿಗೆ ಕರೆ ಸಿಗಲು ಸಾಧ್ಯ ಅಲ್ಲವೇ ಸರ್? ಈ ದಿನ ಕರೆ ಮಾಡಿದವರ ಎಲ್ಲ ಹಾಡುಗಳನ್ನು ನಾವು ಕೂಡ ಇಷ್ಟಪಟ್ಟು ಕೇಳಿದೆವು. ಧನ್ಯವಾದಗಳು, ನಮಸ್ಕಾರ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ತಮ್ಮ ಅನಿಸಿಕೆಗೆ ಧನ್ಯವಾದ ಚಿಕ್ಕಪ್ಪ ಅವರೇ. ಜನರಂಜನೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕರೆ ಮಾಡ್ತಾರೆ, ನಾನು ಮಾಡಿದರೆ ನನಗೂ ಸಹ ಸಿಗೋದಿಲ್ಲ. ಹಾಗಾಗಿ ನಾವು ಪ್ರಯತ್ನ ಪಡಬೇಕು, ಪ್ರಯತ್ನ ಪಟ್ಟರೆ ಫಲ ಉಂಟು ಅಂತ ಹೇಳ್ತಾ ಇವತ್ತಿನ ಸಿನಿ ಪ್ರಪಂಚದ ಅನಿಸಿಕೆಗಳನ್ನು ನೋಡಿದ ಮುಗಿಸಿದ ನಂತರ ಈಗ ಭಾವಗೀತೆಯ ಕಾರ್ಯಕ್ರಮಕ್ಕೆ ಬರೋಣ. ಮೊದಲಿಗೆ ಮೈಸೂರು ಅನಂತಸ್ವಾಮಿ ಅವರು ಹಾಡಿರುವ ಒಂದು ಭಾವಗೀತೆ, ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ.

ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚಿತ ಒಂದು ಭಾವಗೀತೆ, ಎಂ ಕೆ ಜಯಶ್ರೀ ಹಾಗೂ ಪದ್ಮ ಅವರ ಸ್ವರದಲ್ಲಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 9:02 ಇನ್ನು ಮುಂದೆ ಕೇಳಿ. ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಆತ್ಮಬಂಧನ ಚಿತ್ರದ ಗೀತೆ ಇದು. ಗಾಯಕಿ ಚಿತ್ರ, ಜಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಚಳಗರಿ ಗಮನಿಸಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಲಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ ಎನ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ. ಇವರೊಂದಿಗೆ ವಿಜಯಕಲಾ ಜಗಲೂರು. ಕಣ್ಣಪ್ಪ ಚಿತ್ರದ ಗೀತೆಗಾಗಿ ಹಾಡಿದ್ದಾರೆ ಮಧು ಬಾಲಕೃಷ್ಣ ಹಾಗೂ ಸಂಗಡಿಗರು.

ಇದು ಪ್ರಚಂಡ ಪುಟಾಣಿಗಳು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೂ ಸಂಗಡಿಗರು. ಗೀತಾ ಪ್ರಿಯ ಅವರು ಬರೆದ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್.

0: ನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಕೇಳ್ತಿದ್ದೀರಾ ಚಿತ್ರದುರ್ಗ ಆಕಾಶವಾಣಿ 102.6 FM.
5: ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಪ್ರೀತಿ ಚಿತ್ರದ ಗೀತೆ. ಗಾಯಕಿ ಎಸ್ ಜಾನಕಿ, ವಿಜಯ ನರಸಿಂಹ ಅವರು ರಚಿತ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 10 ಗಂಟೆಯಿಂದ 11 ಗಂಟೆವರೆಗೂ ಮುಂಬೈ ವಿವಿಧ ಭಾರತೀಯ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಇದುವರೆಗೂ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು 102.6 MHz ಕೇಳಿದಿರಿ. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಸಂಜೆಯ ಚಂದ್ರೇಳು ಪ್ರಸಾರ ಮುಕ್ತಾಯವಾಯಿತು. ಈಗ ಸಮಯ ಸರಿಯಾಗಿ 11:05. ಇನ್ನು ನಮ್ಮ ನಿಲಯದ ನಾಳಿನ ಪ್ರಸಾರವು 5:55 ದುರ್ಗೋದಯ ಪ್ರಸಾರದೊಂದಿಗೆ ಆರಂಭವಾಗುತ್ತದೆ. ಇನ್ನು ನಿಮ್ಮ ರೇಡಿಯೋ ಗೆಳೆಯ ಹೆಚ್ ಜಿ ಗಣೇಶ್ ಬಾಬುಗೆ ಅನುಮತಿ ಕೊಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್.